ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಸುಪ್ರಭಾತ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 600 kilohertz ಹರ್ಟ್ಸ್ಗಳು. DRM ತರಂಗಾಂತರ 603 kilohertz. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಷಾಢ ಮಾಸದ 30th day ಅಂದರೆ 2026 ಜುಲೈ ತಿಂಗಳ 21st, ಮಂಗಳವಾರ. ಈಗ ಸಮಯ 5:58:44. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಇದು ಆಕಾಶವಾಣಿ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳ ವಿವರಣೆ. ಇದೀಗ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಬೆಂಡಿಗನ ವಿಲಯ ಭಗವಾನ್ ಅವರಿಂದ, ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರ್ ನಾರಾಯಣ. 7:15 ಭಾವಗೀತೆಗಳು. ಶಮಂತ್ ಗುರೂರು ಅವರು ಹಾಡಿರುವಂತಹ ಗೀತೆಗಳ ಪ್ರಸಾರವಿದೆ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆಯಲ್ಲಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ರೂಪಕ ಜನ್ನಯ್ಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುತ್ತಾರೆ ಮಂಡ್ಯದ ಜಾನಪದ ಜನ್ನಯ್ಯರ ತಂಡದವರು. ಇದು ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ IVF ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ಗೀತಾ ಭರತ ಉತ್ತೂರ ಅವರೊಂದಿಗೆ ಸಂದರ್ಶನ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ ಕುರಿತು ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್

ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಧಾರವಾಡ ಕೇಂದ್ರದ ಕೊಡುಗೆ, ಒಂದು ಗಂಟೆಗೆ ಪ್ರಗತಿ ಪಥ, ಮತ್ಸ್ಯ ಸಂಪದ ಯೋಜನೆ ಕುರಿತಾದ ಕಾರ್ಯಕ್ರಮ, 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ್ ನಾರಾಯಣ, 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಶ್ರೀನಿವಾಸ ಮೂರ್ತಿ. ಇಂದು ಸಂಜೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:30 ಅವಲೋಕನ, 6:51 ಕೃಷಿರಂಗ, ಎಣ್ಣೆ ಬೆಳೆಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ ಕುರಿತು ಡಾಕ್ಟರ್ ಯಮನೂರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ತುರುವೇಕೆರೆ ತಾಲೂಕು ಕೊಳಲದ ತೋಪಿಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಸಂಜೆ 7:45 ಸಿರಿಗಂಧ, 8:00 ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 8:30 ಸಿರಿಗಂಧ ಮುಂದುವರಿಯುವುದು, 9:15 ಚಂದ್ರಿಕಾ ಗುರುರಾಜ್ ಅವರು ಹಾಡಿರುವಂತಹ ಭಾವಗೀತೆಗಳ ಪ್ರಸಾರವಿದೆ, 9:30 ಮನಿ ಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ಇಂದು ರಾತ್ರಿ 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇವು ಇಂದು ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಸಮಯ 6:04:36.

ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಭಕ್ತಿ ರಚನೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಣಿ ವಿಜಯದಾಸರ ರಚನೆ ವೃಂದಗಾನದಲ್ಲಿ.

ಇವಗೇಕೆ ಪರಿಮಳ ಇವಗೇಕೆ ಶೃಂಗಾರ ನವನೀತ ಚೋರ ನಾರುವ ಗೊಲ್ಲಗೆ ಪುರಂದರದಾಸರ ಈ ರಚನೆಯನ್ನು ಹಾಡಿದ್ದಾರೆ ಎಸ್ ಎ ಕಾರ್ತಿಕ್.

ಕನಕದಾಸರ ಈ ರಚನೆಯನ್ನು ಅನೀಶ್ ನಾಯಕ್ ಅವರ ಧ್ವನಿಯಲ್ಲಿ ಇದುವರೆಗೆ ಕೇಳಿದಿರಿ. ಇನ್ನು ಮುಂದೆ ಅಕ್ಕ ಮಹಾದೇವಿ ಅವರ ಒಂದು ವಚನ, ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು. ಹಾಡಿದ್ದಾರೆ ಅನುರಾಧ ಧಾರೇಶ್ವರ್.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳು ಮೂಡಿಬಂದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಚಿಂತನ ಬೆಂಡಿಗನವಿಲೆ ಭಗವಾನ್ ಅವರಿಂದ.
1: ಮೊನ್ನೆ ಬೆಳಗ್ಗೆ ತರಕಾರಿ ತರಲು ಮಾರುಕಟ್ಟೆಗೆ ಹೊರಟೆ. ಅಲ್ಲೊಂದು ಕಡೆ ರಸ್ತೆ ಗುಂಡಿ ಬಿದ್ದಿದೆ, ವಿಪರೀತ ವಾಹನಗಳ ಸಂಚಾರದಿಂದ ಹಾಗೆ ಆಗಿರಬಹುದು. ಹೇಳಿ ಕೇಳಿ ಅದು ಸಾರ್ವಜನಿಕ ರಸ್ತೆ, ಎಲ್ಲರೂ ಬಳಸುವ ಮಾರ್ಗ, ಅಂದರೆ ಅದರ ನಿರ್ವಹಣೆಯೂ ಎಲ್ಲರದು. ಅದು ದುರಸ್ತಿ ಕಾಣುವ ತನಕವಾದರೂ ಒಂದಷ್ಟು ಕಾಂಕ್ರೀಟು, ಮಣ್ಣು, ಕಟ್ಟಿಗೆ, ಇಟ್ಟಿಗೆ ತುಂಬಿಸುವುದು ಕಷ್ಟವಾಗಬಾರದಲ್ಲವೇ? ಪ್ರತಿನಿತ್ಯ ಎಲ್ಲರ ಕಣ್ಣೆದುರಿಗೇನೇ ವಾಹನಗಳು, ಅದರಲ್ಲೂ ವಿಶೇಷವಾಗಿ ದ್ವಿಚಕ್ರ ವಾಹನಗಳು ಮುಗ್ಗರಿಸುತ್ತವೆ. ಹಿಂದೆ ಬರುವ ವಾಹನಗಳು ನಿಯಂತ್ರಣ ತಪ್ಪುತ್ತವೆ. ವಿಪರ್ಯಾಸವೆಂದರೆ ಗುಂಡಿಯ ಸಮೀಪದಲ್ಲೇ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡಿದ ಗಣ್ಯರೊಬ್ಬರ ಪ್ರತಿಮೆ ಇದೆ. ಪ್ರತಿಮೆಗೆ ಆಗಾಗ ಹಾರಾರ್ಪಣೆಯಾಗುತ್ತದೆ, ಸರಿಯೇ. ಪ್ರಶ್ನೆಯೆಂದರೆ ಪ್ರತಿಮೆಯ ಆರಾಧಕರು ಗುಂಡಿಯನ್ನು ಮುಚ್ಚುವ ಮನಸ್ಸು ಮಾಡಿದ್ದರೆ ನಿಜಕ್ಕೂ ಗಣ್ಯರಿಗೆ ಸಲ್ಲುವ ಗೌರವ ಮತ್ತೂ ಹೆಚ್ಚುತ್ತಿತ್ತು. ಮಹಾನ್ ಸಮಾಜ ಸುಧಾರಕ ಬಸವಣ್ಣನವರು 900 ವರ್ಷಗಳ ಹಿಂದೆಯೇ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಎಂದರು. ಸರಳತೆ ಧೀಮಂತರಲ್ಲಿ ಪುಟಿದೇಳುತ್ತದೆ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವರು ಬೆಳೆಯುತ್ತಾರೆ. ಮಹರ್ಷಿ ವಾಲ್ಮೀಕಿ ರಾಮಾಯಣ ಕೃತಿಯ ಆರಂಭದಲ್ಲಿ ಇದು ರಾಮನೆಂಬ ಒಬ್ಬ ಮನುಷ್ಯನ ಕಥೆಯಷ್ಟೇ ಎನ್ನುತ್ತಾರೆ. ಶ್ರೀರಾಮನನ್ನು ಯಾರೂ ದೈವದಂತೆ ಭಾವಿಸುವ ಅಗತ್ಯವಿಲ್ಲ ಎನ್ನುವುದು ಅವರ ಪರೋಕ್ಷ ನುಡಿ. ಮಹಾತ್ಮರೆಲ್ಲರೂ ನೋವುಂಡು ಬೆಳೆದವರೇ ಹೊರತು ಒಮ್ಮೆಗೆ ದೊಡ್ಡವರಾಗಿ ರೂಪುಗೊಂಡವರಲ್ಲ. ಅವರು ತಮ್ಮ ಬದುಕಿನಲ್ಲಿ ಎದುರಿಸಿದ ಸಂಕಷ್ಟಗಳು, ಸವಾಲುಗಳು, ತೋರಿದ ಧೈರ್ಯ, ಸಂಪನ್ನತೆ ನಮಗೆ ದಾರಿದೀವಿಗೆಯಾಗಬೇಕಲ್ಲವೇ? ನನ್ನನ್ನು ಗಾಂಧೀಜಿಯನ್ನಿ, ಬಾಪೂಜಿಯನ್ನಿ, ಆದರೆ ಮಹಾತ್ಮ ಎಂದು ಕರೆಯಬೇಡಿ ಎನ್ನುತ್ತಿದ್ದರು ಗಾಂಧೀಜಿಯವರು. ತಮ್ಮ ಪಾದಗಳನ್ನು ಮುಟ್ಟಲು, ತೊಳೆಯಲು ಅಭಿಮಾನಿಗಳಿಗೆ ಎಂದೂ ಅವರು ಆಸ್ಪದ ಕೊಟ್ಟವರಲ್ಲ. ತಮ್ಮನ್ನು ಯಾರೇ ಆಗಲಿ ವೈಭವೀಕರಿಸುವುದನ್ನು ಗಾಂಧೀಜಿ ಇಷ್ಟಪಡಲಿಲ್ಲ. ನನ್ನ ಸುತ್ತ ಕೆಲಸವಿಲ್ಲದೆ ನಿಲ್ಲಬೇಡಿ, ಇಲ್ಲಿಂದ ಹೋಗಿ ಬನ್ನಿ ಎಂದು ಅವರು ನಿಷ್ಠುರವಾಗಿಯೇ

0: ಪೂಜಿಸುತ್ತಿದ್ದರು. ಸೇವಾಶ್ರಮದಲ್ಲಿ ಅವರು ಮೊದಲಿಗೆ ತಾವೇ ಅಲ್ಲಿನ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿ ಮಾದರಿಯಾದರು. ಇತಿಹಾಸದಾದ್ಯಂತ ದೇವಂತರೆಲ್ಲರೂ ಕಾಯಕಕ್ಕೆ ಅಗ್ರ ಆದ್ಯತೆ ನೀಡಿದವರೇ. ಕಾಯಕವೇ ಕೈಲಾಸ. ವಿಶ್ವಕವಿ ರವೀಂದ್ರನಾಥ ಟ್ಯಾಗೂರ್ ದೇವರನ್ನು ಕಲ್ಲು ಒಡೆಯುವ ಶ್ರಮಿಕ, ಉಳುವ ರೈತನಲ್ಲಿ ಕಾಣಿ ಎಂದರು. ನಿನಗೆ ಪರರು ಏನು ಮಾಡಬಾರದೆಂದು ನೀನು ಇಷ್ಟಪಡುತ್ತೀಯೋ ಅದನ್ನು ನೀನು ಪರರಿಗೆ ಮಾಡಬೇಡ. ಇದೇ ನಮ್ಮ ಪಾಲಿಗೆ ಧರ್ಮವಾದರೆ ಅದೆಷ್ಟು ಸೊಗಸು. ಭಾರತದ ಗವರ್ನರ್ ಜನರಲ್ ಆಗಿದ್ದ ಶ್ರೀ ಚಕ್ರವರ್ತಿ ರಾಜಾಜಿಯವರು ತಮ್ಮ ಬಟ್ಟೆಗಳನ್ನು ತಾವೇ ಒಗೆದುಕೊಳ್ಳುತ್ತಿದ್ದರು. ಸ್ವಾವಲಂಬಿಯಾದ ಅವರು ಒಮ್ಮೆ ತಮ್ಮ ಬೂಟುಗಳಿಗೆ ಪಾಲಿಶು ಹಾಕಿಕೊಳ್ಳುತ್ತಿದ್ದರು. ಅವರ ಆಪ್ತರೊಬ್ಬರು ಇದನ್ನು ಗಮನಿಸಿ, ಇದೇನು ಸರ್, ನಿಮ್ಮ ಬೂಟುಗಳಿಗೆ ನೀವೇ ಪಾಲಿಶು ಹಾಕುವುದೇ ಎಂದು ಕೇಳಿದರು. ತಟ್ಟೆನ ರಾಜಾಜಿ, ಹೌದು, ನೀವು ಯಾರ ಬೂಟಿಗೆ ಪಾಲಿಶು ಹಾಕುತ್ತೀರಿ ಎಂದರಂತೆ. ಅಂತೆಯೇ ಮನೆಯ ಅಟ್ಟವನ್ನು ಶುಚಿಗೊಳಿಸಲು ಸ್ವತಃ ರಾಜಾಜಿಯವರೇ ಏಣಿಯಿಂದ ಅಟ್ಟ ಏರುತ್ತಿದ್ದರು. ಯಾರನ್ನಾದರೂ ಹತ್ತಿಸಿದರೆ ಅವರು ಜಾರಿ ಬೀಳುವ ಸಂಭವವಲ್ಲ ಅನ್ನುವುದು ಅವರ ತರ್ಕವಾಗಿತ್ತು. ಓಡೌಸ್ ಪ್ರಸಿದ್ಧ ಆಂಗ್ಲ ಪ್ರಬಂಧಕಾರ. ಒಮ್ಮೆ ಅವರು ಗ್ರಂಥಾಲಯದ ಮಹಡಿ ಏರುತ್ತಿದ್ದರು. ಒಬ್ಬ ವ್ಯಕ್ತಿ ಅತ್ತ ಕಡೆಯಿಂದ ಮೆಟ್ಟಲು ಇಳಿಯುತ್ತಿದ್ದರು. ಜಾಗ ಇಕ್ಕಟ್ಟು ಬೇರೆ, ಅದೇಕೆ ಹಾಗೆ ಓಡೌಸ್ರನ್ನು ರೇಗಿಸಬೇಕಿತ್ತೋ ಕಾಣೆ. ಹಾದಿ ಬಿಡುವುದಿಲ್ಲ ಎನ್ನುವುದೇ? ಓಡೌಸ್ ಕೊಂಚವೂ ವಿಚಲಿತರಾಗದೆ ಮೆಲುಧ್ವನಿಯಲ್ಲಿ, ನಾನು ಹಾಗಲ್ಲ, ಹಾದಿ ಬಿಡುತ್ತೇನೆ ಎಂದರಂತೆ. ಶ್ರೇಷ್ಠತಮ ಎಂದರೆ ಹಾಗೆಯೇ, ನೇರ ಸರಳ ಸತ್ಯದ ನಡೆ. ಪ್ರಾಧ್ಯಾಪಕರು ತಡವಾಗಿ ತರಗತಿಗೆ ಬರುವ ವಿದ್ಯಾರ್ಥಿಗಳನ್ನು ಹಂಗಿಸುವ ಬದಲು, ಸ್ವಾಗತ, ಬನ್ನಿ, ಆದರೆ ಮುಂದಿನ ಪೀರಿಯಡ್ಗೆ ಬೇಗ ಬಂದಿರಲ್ಲ ಎನ್ನುವುದು ಪರಿಣಾಮಕಾರಿ. ಏಕಕಾಲಕ್ಕೆ ನೀತಿ ನಗೆ ಎರಡರ ಬೋಧನೆಯೂ ಆಯಿತು. ಗಂಭೀರ ಹಾಸ್ಯ ಪ್ರವೃತ್ತಿ ಧೀಮಂತಿಕೆಯ ಭಾಗವಾದರೆ ವ್ಯಕ್ತಿತ್ವಕ್ಕೆ ಕಳಶವಿಟ್ಟಂತೆ.
1: ಇದುವರೆಗೆ ಬೆಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನವ ಕರ್ನಾಟಕ ನಿರ್ಮಾತೃ ಅನಿಸಿಕೊಂಡವರು, ಗಾಂಧೀಜಿಯವರ ಅನುಯಾಯಿ, ಇಡೀ ಕರ್ನಾಟಕ ಗೌರವಿಸಿದ ರಾಜಕಾರಣಿ ಎಸ್ ನಿಜಲಿಂಗಪ್ಪನವರು, ಏಕೀಕರಣ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡವರು, ಸಜ್ಜನ ರಾಜಕಾರಣಿ, ಅನೇಕರಿಗೆ ಸ್ಫೂರ್ತಿ ಪ್ರೇರಣೆ ನೀಡಿದವರು. ಕರ್ನಾಟಕ ರತ್ನ, ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಅಂದವರು ಸಿದ್ದವನಹಳ್ಳಿ ನಿಜಲಿಂಗಪ್ಪ.
3: ನಾವೇನಾದರೂ ಆಗ್ತೀವಿ ಅನ್ನೋದು ನಮಗೆ ಕನಸು ಮನಸ್ಸಿನಲ್ಲಿಲ್ಲ. ನಾವೇನಾದರೂ ಆಗಬೇಕು, ನಾವು ಮಂತ್ರಿಗಳಾಗಬೇಕು, ಅದಾಗಬೇಕು ಇದಾಗಬೇಕು ಅನ್ನೋದು ಕನಸು ಮನಸ್ಸಿನಲ್ಲೂ ನಮಗೆ ಯಾರಿಗೂ ಇರಲಿಲ್ಲ. ನಮಗೂ ಇರಲಿಲ್ಲ, ನಮ್ಮ ಮುಖಂಡರಿಗೂ ಇರಲಿಲ್ಲ, ಅದು ಇರಲಿಲ್ಲ. ಆದರೆ ನಾವು ಗೆಲ್ತೇವೆ, ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೇವೆ, ಮಹಾತ್ಮನೊಬ್ಬನ ಆಶೀರ್ವಾದ ಇದೆ ಅಂತಕ್ಕಂಥ ನಂಬಿಕೆ ಇತ್ತು, ನಮಗೆ ವಿಶ್ವಾಸ ಇತ್ತು. ಹ್ಯುಮಿಲಿಟಿ, ನಾವೊಂದು ಪಾಠ ಜೈಲಿನಲ್ಲಿ ಕಳಿತೀವಿ, ಅದು ಹೊರಗೆ ಬಂದಾಗೂ ಅದು ನಮ್ಮ ಜೀವನದಲ್ಲೇ ಹಾಸುಹೊಕ್ಕಾಗಿ ನಮ್ಮಲ್ಲಿ ಅದು ಬರ್ತದೆ, ಹ್ಯುಮಿಲಿಟಿ. ಇನ್ನೊಬ್ಬರ ವಿಚಾರದಲ್ಲಿ ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅಂತಕ್ಕಂಥ ಒಂದು ಪಾಠ ಕಲಿತೀವಿ ಅಲ್ಲಿ. ನಾವೆಲ್ಲರೂ ಒಂದೇ ಸಮ, ಅದು ಅದರ ಜೊತೆಗೆ ಒಂದು ಜನಸಾಮಾನ್ಯರಿಗಾಗಿ ನಾವು ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಮನೋಧರ್ಮ ಮತ್ತು ಮನೋಧಾರ್ಢ್ಯ, ಒಂದು ಶಕ್ತಿ, ಒಂದು ನಿರ್ಧಾರ ನಮ್ಮಲ್ಲಿ ಉಂಟಾಗ್ತದೆ. ಬಾಕಿದವರೆಲ್ಲ ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆಗುತ್ತೆ ಅಂತ ನನ್ನಲ್ಲಂತೂ ಉಂಟಾಯಿತು. ಬಡವರಿಗಾಗಿ ದುಡಿಬೇಕು, ಅವರಿಗೋಸ್ಕರ ನಾವು ಏನು ಸೇವೆ ಮಾಡೋದು ತಮ್ಮ ಕಷ್ಟವಲ್ಲ, ಚಿಕ್ಕದಲ್ಲ ಹಾಗೆ ಅಂಥೇಳಿ ನಾನು ನನಗೆ ಬಂದಿರತಕ್ಕಂಥದ್ದು ಒಂದು. ಅಲ್ಲಿಂದ ಬಂದಾಗ ಹಳ್ಳಿಯಲ್ಲಿ, ಯಾಕೆಂದರೆ ಸಾಕಷ್ಟು ಪ್ರಚಾರ ಮಾಡಿದ್ದೆ, ಪ್ರವಾಸ ಮಾಡಿದ್ದೆ, ಹಳ್ಳಿಗಳ ಉತ್ಪನ್ನ ಜಾಸ್ತಿ ಆಗದ ಹೊರತು, ಅವರ ಜೀವನದ ಮಟ್ಟ ಹೆಚ್ಚಾಗದ ಹೊರತು, ರೈತನಿಗೆ ಏನೇನು ಸವಲತ್ತುಗಳು ಬೇಕೋ ಅದೆಲ್ಲವೂ ಸರ್ಕಾರ ಮಾಡದ ಹೊರತು, ಮತ್ತು ಜನಸಾಮಾನ್ಯರಿಗೆ ವಿದ್ಯಾಭ್ಯಾಸ ಆಗಿ ಅವರು ವಿದ್ಯಾವಂತರು ಜ್ಞಾನಿಗಳಾಗದ ಹೊರತು, ಸ್ವತಂತ್ರ ಬಂದು ಜನಜೀವನದ ಮಟ್ಟ ಜಾಸ್ತಿ ಆಗಲಿಕ್ಕಿಲ್ಲ ಅನ್ನೋದು ಒಂದು ಇತ್ತು ನನ್ನ ಮನಸ್ಸಿನಲ್ಲಿ. ಅದು ಬಂತು ನನಗೆ, ಅದು ಇತ್ತು. ಸ್ವತಂತ್ರ ಸಂಪಾದನೆಯೇ ಒಂದು ರಾಜಕೀಯ. ಅವ್ರು

0: ಬರ್ಸ್ಬೇಕು. ಸರ್ಕಾರ ಹೋಗಿ ನಮ್ಮ ಸರ್ಕಾರ ಬರಬೇಕು ಅನ್ನೋದೇ ರಾಜಕೀಯ. ಅದು ಅದರ ಹಾಸು ಹೊಕ್ಕಾಗಿರ್ತದೆ. ಸ್ವತಂತ್ರ ಬರಬೇಕು, ಅಧಿಕಾರವೂ ಬರಬೇಕು ಅನ್ನೋದು ಅದು ಇರ್ತದೆ. ಸ್ವತಂತ್ರವಾಗಿ ವೈಯಕ್ತಿಕವಾಗಿ ಬೇಕು ಅಂತ ಇದ್ರೂ ನಮಗೆ ನಮ್ಮ ಜನಕ್ಕೆ ಅಧಿಕಾರ ಬೇಕು, ನಮ್ಮ ರಾಷ್ಟ್ರದಲ್ಲಿ ನಾವೇ ಆಳ್ಬೇಕು ಅಂತಕ್ಕಂಥದ್ದು, ಸ್ವತಂತ್ರ ಬೇಕು ಅಂತ ಅವು ಹಾಸು ಹೊಕ್ಕಾಗಿ ಎರಡು ಒಟ್ಟಿಗೆ ಹೋಗ್ತಾ ಇದ್ವು. ಕಾಂಗ್ರೆಸ್ ಸದಸ್ಯನಾಗಿ ಸಾಕಷ್ಟು ಕೆಲಸ ಮಾಡಿದೆ, ಅದಾಯಿತು. ಆ ನಂತರ ಏನಾಯಿತು ಅಂದರೆ ಸ್ವತಂತ್ರ ಬರಬೇಕು ಅಂಥೇಳಿ ತೀರ್ಮಾನ ಆಯಿತು. 1946 ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ರಾಜ್ಯಾಂಗ ಸಭೆ ಸೇರಬೇಕು ಅಂತಾಯಿತು. ನನಗೆ ಚುನಾವಣೆ ಆಯಿತು ಅಲ್ಲಿಗೆ ಬೊಂಬೈ ಇದರಿಂದ ಕರ್ನಾಟಕದಿಂದ ನನಗೆ ಚುನಾವಣೆ ಆಯಿತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ 1946 ನವೆಂಬರ್ನಿಂದ. ಅಲ್ಲಿ ರಾಜಕೀಯಕ್ಕೆ ಹೊಕ್ಕಂಗಾಯಿತು, ಮೆಂಬರ್ ಆದೆ. ಆ ಮೆಂಬರಾಗಿ 3 ವರ್ಷ ಕೆಲಸ ಮಾಡಿದ್ವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಗಿ. ಅದು ರಾಜಕೀಯ, ಅದು ರಾಜ್ಯಾಂಗ ನಾವು ಕಲ್ಪಿಸಿಕೊಳ್ಳಲ್ಲ, ಕಾನ್ಸ್ಟಿಟ್ಯೂಷನ್ ಮಾಡಿದ್ವಲ್ಲ ನಾವು. ಅದಾಯಿತು. ಅದಾದ ನಂತರ ಸ್ವತಂತ್ರ ಬಂತು 1905. ಈಗ ಏನಾಗಿದೆ, ಈಗ ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲೆಕ್ಷನ್ ನಡೀತು, ಅದೆಲ್ಲ ನಡೀತು. ಅದು ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪಾರ್ಲಿಮೆಂಟೇ ಆಯಿತು ಆವಾಗ. ಪಾರ್ಲಿಮೆಂಟು ತಾತ್ಕಾಲಿಕವಾಗಿ 1-2 ವರ್ಷ ಅದು ಪಾರ್ಲಿಮೆಂಟ್ ಆಗಿತ್ತು. ಅದರಲ್ಲಿ ನಾನು ಸದ್ಯ ಮೆಂಬರ್ ಆಗಿದೆ. ಆ ನಂತರ ಚುನಾವಣೆ ಆಯಿತು, ಚುನಾವಣೆಗೆ ಬಂತು ಪಾರ್ಲಿಮೆಂಟು. ಯಾವಾಗ ರಾಜ್ಯಾಂಗ ಒಪ್ಕೊಂಡಾಯಿತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪ್ರಕಾರ ಎಲೆಕ್ಷನ್ ಆದಮೇಲೆ ಫಸ್ಟ್ ಎಲೆಕ್ಷನ್ನಲ್ಲಿ ನಾನು ಎಲೆಕ್ಟ್ ಆಗಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ. ಅಲ್ಲಿ ಪಾರ್ಲಿಮೆಂಟ್ಗೆ ಹೋದೆ. ಅಲ್ಲಿಂದ ಶುರು ಆಯಿತು ಅಲ್ಲಿ ಇಲ್ಲಿ ರಾಜಕೀಯ ಕಾರ್ಯರೂಪಕ್ಕೆ ಬಂತು. ನಾನು ಅದಾದೆ, ಇದಾದೆ, ಹೀಗಾದೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರತ್ನ ಎಸ್ ನಿಜಲಿಂಗಪ್ಪ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೇಶಭಕ್ತಿ ಗೀತೆಯನ್ನು ಕೇಳೋಣ. ಕುವೆಂಪು ವಿರಚಿತ ಗೀತೆ ವೃಂದಗಾನದಲ್ಲಿ ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು.

0: ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಒಂದು ಉದಾಹರಣೆ ಮೂಲಕವಾಗಿ ನಾವು ಮುಂದುವರಿಯೋಣ ಸರ್. ಈಗ ಅಣ್ಣ ತಂಗಿ ಇರ್ತಾರೆ, ತಂಗಿ ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗ್ತಾಳೆ.
3: ಹೌದೌದು.
2: ಅವ್ರ ಮಗಳನ್ನ ಮಗನ ಹಿಂಗ್ ತಗೊಳ್ಳೋದೆಲ್ಲ ಈ ಪರಿಪಾಠ ಮದುವೆಯಲ್ಲಿ ಇದೆ ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಇದೆ.
3: ಹೌದು.
2: ಆದ್ರೆ ಇದು ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದಾಗಿ ಅಷ್ಟು ಸಿಂಧುವಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಕಾನೂನು ಪ್ರಕಾರ ಏನು ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಹೇಗೆ ಸರ್?
3: ಸರ್ ನೋಡಿ, ನಮ್ಮ ಹಿಂದೂ ಸಂಪ್ರದಾಯಗಳು, ನಾವು ಏನು ಸಂಪ್ರದಾಯಗಳು ಹಳೆ ಪದ್ಧತಿಗಳನ್ನು ಉಳಿಸ್ಕೊಂಡ್ಬರ್ತಾ ಇದ್ವಿ, ಈ ಪದ್ಧತಿಗಳಲ್ಲಿ ಅಕ್ಕನ ಮಗಳನ್ನ ಅಥವಾ ತಂಗಿಯ ಮಗಳನ್ನ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಸಂಪ್ರದಾಯದ ರೂಢಿಗಳಲ್ಲಿ ಬರ್ತಾ ಇದೆ. ಆದರೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಅಡಿಯಲ್ಲಿ ನೋಡೋದಾದ್ರೆ ಅದು ನಿಷಿದ್ಧ. ಆ ರೀತಿ ಅಕ್ಕನ ಮಗಳು ಅಥವಾ ತಂಗಿಯ ಮಗಳನ್ನ ಮದುವೆ ಆಗ್ತಕ್ಕಂಥದ್ದು ಕಾನೂನಿನಲ್ಲಿ ನಿಷೇಧ ಮಾಡಿದ್ದಾರೆ. ಇಲ್ಲಿ ಸಂಪ್ರದಾಯದಲ್ಲಿ ಮಾತ್ರ ಸ್ವಲ್ಪ ವಿನಾಯಿತಿಯನ್ನು ಕೊಟ್ಟಿದ್ದಾರೆ, ಆದರೆ ಕಾನೂನಿನಲ್ಲಿ ಅದಕ್ಕೆ ವಿನಾಯಿತಿ ಕೊಟ್ಟಿಲ್ಲ. ಕೇವಲ ಅದನ್ನ ಕಸಿನ್ ಅಂತ ದೂರದ ಸಂಬಂಧಗಳಿಗೆ ಮಾತ್ರ ನಾವು ಆ ಒಂದು ಮದುವೆ ವಿಚಾರವನ್ನ ಮಾಡ್ಕೊಳ್ಬೋದಾಗಿದೆ. ಮತ್ತೆ ಯಾಕೆ ಮಾಡ್ಕೊಳ್ಬೋದು ಅಂತಂದ್ರೆ, ಸ್ವಪಿಂಡ ಅಂತಂದ್ರೆ ನೇರ ರಕ್ತ ಇರ್ತಕ್ಕಂತ ಒಂದು ರಕ್ತ ಸಂಬಂಧಿಕರು ಅನ್ನೋ ಇದರಲ್ಲಿ ಬರೋದ್ರಿಂದ ಅಕ್ಕನ ಮಗಳು ಅಥವಾ ತಂಗಿಯ ಮಗಳನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಮತ್ತೆ ಅದೇ ರೀತಿ ನೋಡೋದಾದ್ರೆ ಅಣ್ಣ ತಂಗಿ, ತಂದೆ ಮಗಳು, ಚಿಕ್ಕಪ್ಪ ಅಣ್ಣನ ಮಗಳು, ಇವುಗಳಲ್ಲಿ ಸಂಪ್ರದಾಯ ಎಷ್ಟೇ ಹಳೇದಾಗಿದ್ರು ಸಹ ಅದನ್ನ ಕೋರ್ಟ್ನಲ್ಲಿ ಅವಕಾಶ ಇಲ್ಲ, ಅದನ್ನ ಮಾನ್ಯ ಮಾಡೋದಿಲ್ಲ. ಅದೇ ರೀತಿ ಸುಪ್ರೀಂ ಕೋರ್ಟ್ ಸಹ ಸ್ಪಷ್ಟಪಡಿಸಿದೆ, ಸಂಪ್ರದಾಯದ ಕಾನೂನಿನ ಮೂಲ ತತ್ವಗಳಿಗೆ ವಿರುದ್ಧವಾಗಿದ್ದರೆ ಅಂತಹ ಮದುವೆ ಕಾನೂನಿನ ಅಡಿಯಲ್ಲಿ ಅವಕಾಶ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ.
2: ಹಾಗಿದ್ದಲ್ಲ ಸರ್, ಈಗ ಸಾಮಾನ್ಯವಾಗಿ ಸಂಪ್ರದಾಯದಲ್ಲಿ ಓಕೆ ಬಟ್ ಕಾನೂನುಬದ್ಧವಾಗಿ ನಾಟ್ ಓಕೆ.
3: ಹೌದು.
2: ಇಂಥ ಅಂದ್ರೆ ಬಹಳಷ್ಟು ಎಷ್ಟೋ ಕಡೆ ನಡೀತಾ ಇರ್ತದೆ. ನಾವು ಆಮೇಲೆ ಏನನ್ಸುತ್ತೆ, ತಂಗಿ ಮಗಳನ್ನ ಅಕ್ಕನ ಮಗಳನ್ನ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರೆ ಹುಟ್ಟೋ ಮಕ್ಕಳಿಗೆ ಮುಂದಿನ ಸಂತತಿಗೆ ಉತ್ತಮವಾದಂತಹ ಆರೋಗ್ಯವಂತ ಮಕ್ಕಳು ಜನಿಸಲ್ಲ ಅಂತಂತೇಳಿ ಅದೊಂದು ಹೇಳೋ ಪರಿಪಾಠ ಇದೆ. ಕೆಲವೊಂದು ಕಡೆ ತಾಳೆ ನೋಡಿದಾಗ ಹಂಗೂ ಆಗ್ತದೆ, ದೂರದ ಸಂಬಂಧದಿಂದ ಬಂದ ಮಕ್ಕಳು ತುಂಬಾ ಚುರುಕಾಗಿರ್ತವೆ, ಅಥವಾ ಅಂತರ್ಜಾತಿಯಿಂದ ಹುಟ್ಟಿದಂತಹ ಮಕ್ಕಳು ತುಂಬಾ ಚುರುಕಾಗಿರ್ತವೆ ಅಂತ ಅನ್ನೋದೆಲ್ಲ ಒಂದು ಹೇಳೋ ಪರಿಪಾಠ ಇದೆ ನಮ್ಮಲ್ಲಿ ಸರ್. ಈಗ ಇಂಥ ಮದುವೆ ಆದ್ರೆ ಏನಾಗುತ್ತೆ ಸರ್, ಅದರ ಪರಿಣಾಮಗಳು ಏನು?
3: ಸಂಪ್ರದಾಯಗಳಲ್ಲಿ ಮಾಡ್ಕೋತಾರೆ, ಆದ್ರೆ ಕಾನೂನು ವಿಚಾರಕ್ಕೆ ಬಂದಾಗ ಅದು ಮದುವೆನೇ ಅಲ್ಲ.

0: ಇದು ಆಗಿರಬಹುದು, ಹುಟ್ಟುವ ಮುಂದಿನ ಸಂತತಿಗೂ ಆಗಿರಬಹುದು, ಮತ್ತು ತೀರಾ ಹತ್ತಿರದ ಸಂಬಂಧಿ ಇದರಲ್ಲಿ ಇದರ ಈ ರೀತಿ ಸಂಬಂಧಗಳೇ ಆಗಬಾರದು ಅಂತ ಎಲ್ಲವನ್ನೂ ಕೂಡ ನಾವು ಯೋಚನೆ ಮಾಡಬೇಕಾಗಿರೋ ಸಂಗತಿ ಇದು. ಕಾನೂನು ಇದೆ, ಮತ್ತೆ ಅದು ಅಪರಾಧ. ಅಕಸ್ಮಾತ್ ಏನಾದ್ರು ಮುಂದುವರೆದ್ರೆ,
1: ಯಾರಾದ್ರೂ ಮುಂದುವರೆದ್ರೆ ಅಪರಾಧ.
0: ಅದು ಒಂಥರ
1: ಇಲ್ಲೂ ಹಳ್ಳಿಗಳಲ್ಲಿ ಸಂಪ್ರದಾಯ ಇದೆ.
0: ಹೌದೌದೌದು,
1: ಮತ್ತು ಕಾನೂನು ಗೊತ್ತಿಲ್ಲ.
0: ಕಾನೂನು ಅದೇ, ಈ ಬಾಲ ವಿವಾಹ ನಡೀತಾವಲ್ಲ ಅದ್ರ ತರನೇ ಒಂಥರ
1: ಇದನ್ನು ಸೇಮ್ ಅದೇ ರೀತಿ ಪ್ರೊಸೀಜರ್ ಎಲ್ಲ ನಡೀತಾ.
0: ಅದಕ್ಕೆ ತಾವು ಹೇಳಿದ್ದಲ್ಲ, ಚೈಲ್ಡ್ ಲೈನ್ ಹೆಲ್ಪ್ ಲೈನ್ 1098
1: ಮತ್ತೆ 181 ಅಂತ
0: ವುಮೆನ್ಸ್ ಹೆಲ್ಪ್ ಲೈನ್ ಅಂತ ಹೇಳಿ 181 ಗೆ ಕರೆ ಮಾಡಬಹುದು ಅಂತ ಹೇಳಿ.
1: ಕರೆ ಮಾಡಿದ್ರೆ ಬೇಗ ಅವರು ರಕ್ಷಣೆಯನ್ನು ಮಾಡ್ತಾರೆ.
0: ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ. ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಮೊದಲಿಗೆ ಒಂದು ಪ್ರಕಟಣೆ, ನಂತರ ರೈತರಿಗೆ ಸಲಹೆ.
1: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದ್ರಾಕ್ಷಿ ಹಾಗೂ ಮಾವು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಕೊನೆಯ ದಿನಾಂಕ ಇದೇ ತಿಂಗಳ 31st.
2: ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಮಣ್ಣಿನಲ್ಲಿ ಉತ್ಪತ್ತಿಯಾಗುವ ಲವಣಗಳು ಮಣ್ಣಿನಿಂದ ಪೂರ್ತಿಯಾಗಿ ಬಸಿದು ಹೋಗದೆ ಮಣ್ಣಿನ ಮೇಲ್ಪದರದಲ್ಲಿಯೇ ಉಳಿದು ಮಣ್ಣು ಚೌಳಾಗುತ್ತದೆ. ಅಂತರ್ಜಲ ಅಥವಾ ಜಲಪಾತಳಿ ಮೇಲೆಯೇ ಇರುವ ಸನ್ನಿವೇಶಗಳಲ್ಲಿ ನೀರಿನಲ್ಲಿ ಕರಗಿರುವ ಲವಣಗಳು ನೀರು ಆವಿಯಾಗುವಾಗ ಭೂಮಿಯ ಮೇಲ್ಭಾಗಕ್ಕೆ ಬಂದು ಶೇಖರಣೆಗೊಂಡು ಮಣ್ಣು ಚೌಳಾಗುತ್ತದೆ. ಸಮುದ್ರಕ್ಕೆ ಸಮೀಪವಿರುವ ತಗ್ಗು ಜಮೀನುಗಳಲ್ಲಿ ಸಮುದ್ರದ ನೀರು ಒಳನುಗ್ಗಿ ನಂತರ ಹಿಂದೆ ಸರಿದಾಗ ಅಲ್ಲಿ ಉಳಿದ ತೇವಾಂಶದ ನೀರು ಆವಿಯಾಗಿ ಲವಣಗಳು ಮಣ್ಣಿನಲ್ಲಿ ಸಂಗ್ರಹಗೊಂಡು ಚೌಳು ಮಣ್ಣಾಗುತ್ತದೆ. ನೀರಾವರಿ ಪ್ರದೇಶಗಳಲ್ಲಿ ಅತಿಯಾದ ನೀರಿನ ಬಳಕೆಯಿಂದ ಹಾಗೂ ಅಸಮರ್ಪಕ ಬಸಿಲುಗಾಲುವೆ ವ್ಯವಸ್ಥೆ ಇರುವಲ್ಲಿ ನೀರಾವರಿ ಮಾಡುವುದರಿಂದ ಭೂಮಿ ಚೌಳಾಗುತ್ತದೆ. ಹೆಚ್ಚು ಲವಣಾಂಶ ಹೊಂದಿರುವ ಬಾವಿ ಅಥವಾ ಕೊಳವೆ ಬಾವಿಗಳ ನೀರನ್ನು ನೀರಾವರಿಗೆ ಬಳಸಿದಾಗ ಭೂಮಿ ಚೌಳಾಗುತ್ತದೆ. ಕೈಗಾರಿಕಾ ತ್ಯಾಜ್ಯ ನೀರನ್ನು ಸೂಕ್ತವಾಗಿಯೂ ಉಪಚರಿಸದೆ ಹೆಚ್ಚು ಪ್ರಮಾಣದಲ್ಲಿ ಬಳಸಿದಾಗಲೂ ಭೂಮಿ ಚೌಳಾಗುತ್ತದೆ. ಕ್ಷಾರ ಮಣ್ಣು ಇದು ಚೌಳಾಗುವಿಕೆಯ ಮುಂದಿನ ಹಂತವಾಗಿದೆ. ಈ ಮಣ್ಣಿನಲ್ಲಿ ವಿನಿಮಯ ಸೋಡಿಯಂ ಪ್ರಮಾಣ ಹೆಚ್ಚಾಗುವುದರಿಂದ ಕ್ಷಾರ ಮಣ್ಣಾಗುತ್ತದೆ. ಮಣ್ಣಿನಲ್ಲಿ ಕಾರ್ಬೋನೇಟ್ ಅಥವಾ ಬೈಕಾರ್ಬೋನೇಟ್ ಪ್ರಮಾಣ ಜಾಸ್ತಿಯಾಗುವುದರಿಂದ ಸಹ ಕ್ಷಾರ ಉಂಟಾಗುತ್ತೆ. ಚೌಳುಯುಕ್ತ ಕ್ಷಾರ ಮಣ್ಣಿನಲ್ಲಿ ಲವಣಾಂಶ ಮತ್ತು ವಿನಿಮಯ ಸೋಡಿಯಂ ಪ್ರಮಾಣ ಎರಡೂ ಹೆಚ್ಚಾಗಿದ್ದು ಸಸ್ಯಗಳ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಕರಗಿರುವ ಲವಣಾಂಶಗಳು ಹೆಚ್ಚಾಗಿರುವವರೆಗೆ ಮಣ್ಣಿನಲ್ಲಿ ಭೌತಿಕ ಗುಣಗಳು ಚೆನ್ನಾಗಿದ್ದು ಲವಣಾಂಶಗಳು ಬಸಿದು ಹೋದಾಗ ಈ ಮಣ್ಣು ಕ್ಷಾರ ಮಣ್ಣಾಗಿ ಮಾರ್ಪಟ್ಟು ಮಣ್ಣಿನ ಭೌತಿಕ ಗುಣಗಳು ಹಾಳಾಗುತ್ತೆ. ಚೌಳು ಭೂಮಿ ಮೇಲ್ನೋಟಕ್ಕೆ ಬಿಳಿ ಬಣ್ಣದ ಲವಣಗಳ ಪದರಗಳಿಂದ ಕೂಡಿದ್ದು ಕರಗುವ ಲವಣಗಳ ಪ್ರಮಾಣ ಅಧಿಕವಾಗಿರುತ್ತೆ. ಆದರೆ ಕ್ಷಾರ ಭೂಮಿಯು ಮೇಲ್ನೋಟಕ್ಕೆ ಕಂದು ಮಿಶ್ರಿತ ಬಣ್ಣದಿಂದ ಕೂಡಿದ್ದು ವಿನಿಮಯ ಸೋಡಿಯಂ ಅಂಶ ಹೆಚ್ಚಾಗಿರುತ್ತೆ. ಲವಣಾಂಶದ ಅಧಿಕತೆಯಿಂದ ಸಸ್ಯಗಳ ಬೇರುಗಳು ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಆಗುವುದಿಲ್ಲ. ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದರೂ ಬೇರುಗಳು ನೀರು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಬದಲಾಗಿ ಸಸ್ಯಗಳ ಬೇರುಗಳಿಂದಲೇ ನೀರು ಹೊರಹೋಗಿ ಮಣ್ಣನ್ನು ಸೇರುತ್ತದೆ. ಇದರಿಂದ ಸಸ್ಯಗಳು ಬಾಡುತ್ತವೆ. ಸೂಕ್ಷ್ಮಜೀವಿಗಳ ಚಟುವಟಿಕೆ ಕಡಿಮೆಯಾಗಿ ಸಾವಯವ ವಸ್ತುಗಳ ಕೊಳೆಯುವಿಕೆ ನಿಧಾನವಾಗಿ ಸಾರಜನಕ ಕೊರತೆ ಉಂಟಾಗುತ್ತೆ. ಕ್ಲೋರೈಡ್ ಮತ್ತು ಬೋರಾನ್ ಪೋಷಕಾಂಶಗಳು ಹೆಚ್ಚು ಪ್ರಮಾಣದಲ್ಲಿದ್ದು ನಂಜು ಉಂಟು ಮಾಡುತ್ತವೆ. ವಿನಿಮಯ ಸೋಡಿಯಂನ ಪ್ರಮಾಣ ಅಧಿಕ ಆಗಿರುವುದರಿಂದ ಮಣ್ಣಿನ ಭೌತಿಕ ಗುಣಧರ್ಮ ಹಾಳಾಗುತ್ತೆ. ಉದಾಹರಣೆಗೆ, ಮಣ್ಣಿನ

0: ಕಣರಚನೆ ಹಾಳಾಗಿ ನೀರಿನ ಬಸಿಯುವಿಕೆ ನಿಧಾನವಾಗೋದ್ರಿಂದ ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಕಡಿಮೆಯಾಗುತ್ತೆ ಮತ್ತು ಸಸ್ಯದ ಬೆಳವಣಿಗೆ ಕುಂಠಿತ ಆಗುತ್ತೆ. ಮಣ್ಣಿನ ಕೆಳಪದರದಲ್ಲಿ ಗಾಢ ಜೇಡಿ ಪದರ ಉಂಟಾಗಿ ಇಂತಹ ಮಣ್ಣಿನಲ್ಲಿ ಬೇಸಾಯ ಮಾಡೋದು ಕಷ್ಟ. ತೀವ್ರ ಕ್ಷಾರತೆಯಿಂದ ಮಣ್ಣಿನ ಸಾವಯವ ಅಂಶ ನೀರಿನಲ್ಲಿ ಕರಗಿ ನೀರು ಆವಿಯಾದಾಗ ಭೂಮಿಯ ಮೇಲ್ಭಾಗದಲ್ಲಿ ಕಂದು ಮಿಶ್ರಿತ ಕಪ್ಪು ಬಣ್ಣ ಕಂಡುಬರುತ್ತೆ. ಸಾವಯವ ಅಂಶ ಕಡಿಮೆ ಆಗೋದ್ರಿಂದ ಬೆಳೆಗೆ ದೊರೆಯದ ಸಾರಜನಕ ಕೊರತೆ ಉಂಟಾಗುತ್ತೆ. ಲಘು ಪೋಷಕಾಂಶವಾದ ಸತುವಿನ ಕೊರತೆ ಸಹ ಕಂಡುಬರುತ್ತೆ. ಅಲ್ಲದೆ ಸುಣ್ಣಿನಾಂಶ ವಸ್ತುಗಳಾದ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಕೊರತೆ ಕೂಡ ಕಂಡುಬರುತ್ತೆ. ಕಾರ್ಬೋನೇಟ್, ಬೈಕಾರ್ಬೋನೇಟ್ ಮತ್ತು ಸೋಡಿಯಂ ವಿದ್ಯುತ್ ಕಣಗಳ ನಂಜು ಕಂಡುಬರುತ್ತೆ. ಚೌಳು ಮಣ್ಣಿನಲ್ಲಿ ಕರಗುವ ಲವಣಾಂಶ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ಈ ಮಣ್ಣಿನ ಸುಧಾರಣೆಗೆ ಜಮೀನಿನಲ್ಲಿ ನಿಗದಿತ ಅಂತರದಲ್ಲಿ ಬಸುವೆಗಾಲುಗಳನ್ನು ತೆಗೆದು ಉತ್ತಮ ಮಟ್ಟದ ನೀರಿನಲ್ಲಿ ಲವಣಗಳನ್ನು ಕರಗಿಸಿ ಬಸಿಗಾಲುವೆಗಳ ಮೂಲಕ ಹೊರಗೆ ತೆಗಿಬೇಕು. ಚೌಳು ಮಣ್ಣಿನ ಸುಧಾರಣೆಗೆ ಯಾವುದೇ ಸುಧಾರಕ ಸಾಮಗ್ರಿಗಳ ಅವಶ್ಯಕತೆ ಇರೋದಿಲ್ಲ.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 6:55 ಆಗಲಿವೆ. ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಪತ್ತನಾತ್ ಪ್ರಸ್ಥಾನಾವಧೌ ಎಂ ವಿ ಗೋಲ್ಡನ್ ಲಿಯೋ ಇತ್ಯಸ್ಯಾಂ ನೌಕಾಯಾಂ ಕೃತಾಕ್ರಮಣಸ್ಯ ಭಾರತೇನ ನಿಂದಾಕೃತ. ವಿದೇಶ ಮಂತ್ರಾಲಯ ಏಕಸ್ಮಿನ್ ವಕ್ತವ್ಯೆ ಅವದತ್ ಯತ್ ಚತ್ವಾರಃ ಭಾರತೀಯಾಃ ನಾಗರಿಕಾಃ ದುರ್ದೈವವಶಾತ್ ಮೃತ್ಯುಮುಪಗತಃ, ಏಕಃ ಗಂಭೀರಾವಸ್ಥಾಯಾಂ ಚಿಕಿತ್ಸಾಲಯೇ ಉಪಚಾರಾಧೀನಃ ಅಸ್ತಿ. ಮಂತ್ರಾಲಯೇನೋಕ್ತಂ ಯತ್ ಉಪಲಬ್ಧ ಸೂಚನಾನುಸಾರಂ ಘಟನಾ ಸಮಯೇ ಪಂಚ ಭಾರತೀಯ ನಾಗರಿಕೈಃ ಸಹ ಸಪ್ತದಶ ಚಾಲಕದಲಸ್ಯ ಸದಸ್ಯಾಃ ಆಸನ್. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ನವದೆಹಲಿಯಾಂ ಪನಾಮಾ ದೇಶಸ್ಯ ವಿದೇಶ ಮಂತ್ರಿಣ ಹೆವಿಯರ್ ಎಡ್ವಾರ್ಡೊ ಮಾರ್ಟಿನೆಜ್ ಆಚಾ ವಾಸ್ಕೇಜ್ ಇತ್ಯನೇನ ಸಹ ಮೇಲನಂ ಕೃತವಾನ್. ಹ್ಯಃ ಜಾತೆ ಉಪವೇಶನೆ ಡಾಕ್ಟರ್ ಜಯಶಂಕರ ಲ್ಯಾಟಿನ್ ಅಮೆರಿಕಾ ಕೆರಿಬಿಯನ್ ಕ್ಷೇತ್ರಯೋಃ ಪ್ರವೇಶದ್ವಾರ ರೂಪೇಣ ಪನಾಮಾ ದೇಶೇನ ಸಹ ಭಾರತಸ್ಯ ಸಂಬಂಧಸ್ಯ ಗಹನತಾಯಾಃ ಮಹತ್ವಂ ಅಧೋರೇಖಿತವಾನ್. ವ್ಯಾಪಾರೋದ್ಯೋಗ ವಿಕಾಸ ಸ್ವಾಸ್ಥ್ಯ ಕೃಷಿ ಶಿಕ್ಷಾ ಆಂಕಿಕೀಯ ಸಹಯೋಗಾದೀನಾಂ ಪ್ರಗತಿ ವಿಷಯೇ ಉಭೌ ವಿಸ್ತೃತಂ ವಿಮರ್ಶಂ ಕೃತವಂತೌ. ಬಹುಪಾಕ್ಷಿಕ ಮಂಚೇಷು ಸಹಭಾಗಿತ್ವಸ್ಯ ವಿಷಯೇ ಅಪಿ ತೌ ಅವದತಾಂ. ಪ್ರಶಾಸನೇನ ಸಂಸೂಚಿತಂ ಯತ್ ಅಸ್ಯ ವರ್ಷಸ್ಯ ಜೂನ ಮಾಸ ಪರ್ಯಂತಂ ದೇಶೇ ಪ್ರಾಯಃ ಏಕೋನ ಪಂಚಾಶತ್ ಲಕ್ಷಾಧಿಕ ಪಂಚಪಂಚಾಶತ್ ಕೋಟಿ ಉಪಯೋಕ್ತಾರಃ ಯುಪಿಐ ಇತ್ಯನೇನ ಸಹ ಸಂಬದ್ಧಾಃ ಜಾತಾಃ. ಇತಿ ವಾರ್ತಾಃ.

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 600 kilohertz. ಸಮಯ ಸರಿಯಾಗಿ 7:18. ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 rupees ಸಹಾಯ ಸಿಗುತ್ತೆ.
1: 18-60 years ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
0: ಶುಭೋದಯ ಕರ್ನಾಟಕ.
5: ತೊರೆದು ಜೀವಿಸಬಹುದೇ
4: ದಾಸರ ಪದಗಳು,
5: ಹರಿ ನಿನ್ನ ಚರಣಗಳ
0: ವಚನಗಳು,
5: ಉಳ್ಳವರು ಶಿವಾಲಯವ ಮಾಡುವರು
4: ಸಾಂಪ್ರದಾಯಿಕ ಗೀತೆಗಳು,
0: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
4: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆಕಾಶವಾಣಿ ಸಮಯ 7:02:10. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರೂಪಕ ಜನ್ನಯ್ಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುವರು ಮಂಡ್ಯದ ಜಾನಪದ ಜನ್ನಯ್ಯರ ತಂಡದವರು. ಇದು ಮೈಸೂರು ಕೇಂದ್ರದ ಕೊಡುಗೆ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ, ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಈಗ ವಾರ್ತೆಗಳ ವಿವರ. ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಿದ್ದು, ರಾಜ್ಯದಲ್ಲಿ ಸುಮಾರು 5.5 ಕೋಟಿ ಮತದಾರರ ಪೈಕಿ 3.5 ಕೋಟಿ ಮತದಾರರ ಪರಿಶೀಲನಾ ಕಾರ್ಯ ಪೂರ್ಣಗೊಂಡಿದೆ. ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಸಾರ್ವಜನಿಕರು ಸಹಕರಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಸುಮಾರು 500 ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಮಾನವ ಸರಪಳಿ ಉದ್ಘಾಟಿಸಿ ಅವರು ಮಾತನಾಡಿದರು. 18 ವರ್ಷ ವಯಸ್ಸು ಪೂರ್ಣಗೊಳಿಸಿದ ಯುವ ಮತದಾರರು ಈ ಅಭಿಯಾನದ ಪ್ರಯೋಜನ ಪಡೆದು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು, ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು.
1: ನೀವೆಲ್ಲ 18 ವಯಸ್ಸು ಆದವರು ಯಾರ್ಯಾರಿದ್ದೀರಿ, ಕೂಡಲೇ ಪ್ರಾಸೆಸ್ ಮುಗಿಯುವ ಒಳಗೆ ತಾವೆಲ್ಲರ ಫಾರ್ಮ್ ಸಿಕ್ಸ್ ಅಪ್ಲೈ ಮಾಡಬೇಕು ನಾನು ನಿಮ್ಮಲ್ಲಿ ಕೋರ್ತೀನಿ. ಮತ್ತೆ ಯಾವತ್ತೆಲ್ಲ ತಾವು 18 ವಯಸ್ಸು ಪೂರ್ತಿ ಮಾಡ್ತೀರಿ ಆವಾಗ ಖಂಡಿತವಾಗಿ ಫಾರ್ಮ್ ಸಿಕ್ಸ್ ಅಪ್ಲೈ ಮಾಡಬೇಕು. ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ ಏನಂದ್ರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ವೋಟರ್ ಲಿಸ್ಟ್ ಅಂತ. ಹಂಗಾದ್ರೆ ಪ್ರತಿಯೊಂದು ಅರ್ಹ ಮತದಾರರು ಸಮೇತ ನಮ್ಮ ವೋಟ್ ಲಿಸ್ಟ್ ಹೆಸರು ಇರಬೇಕು, ಅವರು ನೋಂದಣಿ ಆಗಬೇಕೆಂಬುದೇನೆ. ಅದರಿಂದ ಈಗಾಗಲೇ ಯಾರು ಮತದಾರ ಇದ್ದಾರೆ ಅವರಿಗೆ SAR ಫಾರ್ಮ್ ಕೊಟ್ಟು ಅವರು ತುಂಬಿಸಿಕೊಂಡು ನಾವು ಅವರಿಗೆ ನೋಂದಣಿ ಮಾಡ್ತೀವಿ. ಆದ್ರೆ 18 ವಯಸ್ಸು ಯಾರ್ಯಾರೆಲ್ಲ ಪೂರ್ತಿ ಮಾಡ್ತಾರೋ ಅವ್ರಿಗೂ ಸಮೇತ ಈ ಅಭಿಯಾನ ಅನುಕೂಲ ಆಗಲಿ, ಈ ಅಭಿಯಾನ ಮುಖಾಂತರ ಅವ್ರಿಗೂ ಮಾಹಿತಿ ಬರಲಿ, ಮತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಕಾರ್ಪೊರೇಷನ್ ಕಮಿಷನ್ ಎಲ್ಲರಿಗೂ ನಾನು ಮತ್ತೆ ಧನ್ಯವಾದ ಅರ್ಪಿಸ್ತೇನೆ. ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲಾ ಅರ್ಹ ಮತದಾರರಿಗೂ ಮತ್ತೊಮ್ಮೆ ಮಾಹಿತಿ ಕೊರತೆ ಏನಿದೆ ಏನು ಆಗದಂತೆ ನೋಡಿಕೊಂಡು ಎಲ್ಲರಿಗೂ ಮಾಹಿತಿ ಕೊಡುವ ಕ್ರಮ ಆಗಲಿ ಅಂತ, ಮತ್ತು ನಗರ ಪ್ರದೇಶದಲ್ಲಿ ಹೆಚ್ಚಿನ ಇನ್ನೂ ಜಾಗೃತಿ ಮೂಡಿಸುವ ಅವಕಾಶ ಇದ್ರೆ ಅದನ್ನ ಕಾರ್ಪೊರೇಷನ್ ಕಮಿಷನ್ ಮತ್ತು ಅವರ ತಂಡಗಳು ದಯವಿಟ್ಟು ಮಾಡಬೇಕೆಂದು ಕೋರ್ತೀನಿ.
0: ಚುನಾವಣಾ ಆಯೋಗದ ಆದೇಶದಲ್ಲಿನ ಮಾರ್ಗಸೂಚಿಗಳು ಮತ್ತು ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಯಾವುದೇ ರೀತಿಯ ಲೋಪ ಅಥವಾ ತಪ್ಪುಗಳಿಗೆ ಅವಕಾಶ ನೀಡದೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುವ ಹಾಗೂ ಗಣಕೀಕರಣದ ಕುರಿತು ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು, ಪರಿಷ್ಕರಣಾ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು, ಸಭೆಯಲ್ಲಿ ಪಡೆದ ಸಲಹೆ ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಾಮನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹಣೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳನ್ನು ಸುಲಭವಾಗಿ ಸಂಪರ್ಕಿಸಲು ಅನುಕೂಲವಾಗುವಂತೆ ವಾರಾಂತ್ಯಗಳಲ್ಲಿ ವಿಶೇಷ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು 150 ಕ್ಯಾಂಪ್ಗಳನ್ನು ಆಯೋಜಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯವು ಕೊಡಗು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಈಗಾಗಲೇ 100%ರಷ್ಟು ಗಣತಿ ನಮೂನೆ ವಿತರಿಸಲಾಗಿದೆ. ಆ ನಿಟ್ಟನಲ್ಲಿ ಗಣತಿ ನಮೂನೆ ಡಿಜಿಟಲೀಕರಣ ಕಾರ್ಯವು ನಡೆಯುತ್ತಿದ್ದು, ಇದರಲ್ಲೂ ಸಹ 100%ರಷ್ಟು ಪ್ರಗತಿ ಸಾಧಿಸಲು ಎಲ್ಲರೂ ಕೈಜೋಡಿಸಲು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಮನವಿ ಮಾಡಿದ್ದಾರೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟ 2025-26 ಸಾಲಿನ ಕೇಂದ್ರೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆಯ ಪ್ರಕಾರ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಲೋಕಸಭೆಗೆ ತಿಳಿಸಿದ್ದಾರೆ. ಲಿಖಿತ ಉತ್ತರದಲ್ಲಿ ಅವರು ದೇಶಾದ್ಯಂತ ನಿವ್ವಳ ದಾಖಲಾತಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು, ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ಹಂತಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಜತೆಗೆ ಹೆಣ್ಣು ಮಕ್ಕಳ ದಾಖಲಾತಿಯಲ್ಲೂ ಏರಿಕೆಯಾಗಿದ್ದು, ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ಸೌಲಭ್ಯ ಸೇರಿದಂತೆ ಕಂಪ್ಯೂಟರ್ ಹಾಗೂ ಅಂತರ್ಜಾಲದ ಸೇವೆಗಳನ್ನು ಕಲ್ಪಿಸಲಾಗಿದೆ. 2020 ಶೈಕ್ಷಣಿಕ ನೀತಿಯ ಮಾದರಿ ಶಾಲೆಗಳಾಗಿ ಪಿಎಂಶ್ರೀ ಶಾಲೆಗಳನ್ನು ಸ್ಥಾಪಿಸಲಾಗುತ್ತಿದೆ. ದೇಶದಲ್ಲಿ ಪ್ರಸ್ತುತ 13,000 ಪಿಎಂಶ್ರೀ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸಂಸದ ಗೋವಿಂದ ಕಾರಜೋಳ ಅವರ ಸತತ ಪ್ರಯತ್ನದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ಯಾಕೇಜ್ 1 ವಿದ್ಯುತ್ ಗೋಪುರಗಳ ನಿರ್ಮಾಣಕ್ಕೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ತಾತ್ವಿಕ ಅನುಮೋದನೆ ನೀಡಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದಲ್ಲಿ ತುಂಗಾ ಜಲಾಶಯದಿಂದ 17.54 ಟಿಎಂಸಿ ನೀರನ್ನು ಭದ್ರಾ ಜಲಾಶಯಕ್ಕೆ ತುಂಬಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಈ ಅನುಮೋದನೆಯಿಂದಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗೆ ಮತ್ತಷ್ಟು ವೇಗ ದೊರೆಯಲಿದ್ದು, ಬರ ಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಪ್ರಮುಖ ಮೈಲಿಗಲ್ಲಾಗಲಿದೆ. ವಿಶ್ವ ಪರಂಪರಾ ತಾಣವಾದ ಹಂಪಿಯಲ್ಲಿ ನಿರುಪಯುಕ್ತ ನೀರಿನ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪುರಾತತ್ವ ಇಲಾಖೆಗಳು ಜಂಟಿಯಾಗಿ ಮಹತ್ವದ ಹೆಜ್ಜೆ ಇರಿಸಿವೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ರಮೇಶ್ ವಟ್ಕಲ್ ಹೇಳಿದ್ದಾರೆ.
5: ರಾಜ್ಯ ಮಟ್ಟದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಯುಕ್ತರು CSR ಅನುದಾನ ಕೊಟ್ಟಿದ್ದಾರೆ. ಸ್ಪೆಷಲಿ ಹಂಪೆ ಸುತ್ತಮುತ್ತ ಆಗ್ತಾ ಇರತಕ್ಕಂತ ಪೆಟ್ ಬಾಟಲ್ ಪೊಲ್ಯೂಷನ್ ಗಳನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ನಮಗೆ 20 lakh rupees ದುಡ್ಡು ಕಳಿಸಿದ್ದಾರೆ. ಮತ್ತೆ ಒಂದು 40 lakh ಒಂದು ಕಳಿಸಿದ್ದಾರೆ. ಆ 20 lakh ಅಲ್ಲಿ ಬ್ಯಾಟರಿ ವೆಹಿಕಲ್ ತಗೋಬೇಕು ಅಂತ ಒಂದು ಪ್ಲಾನ್ ಆಗಿದೆ. ಅದೇ ರೀತಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಸಲುವಾಗಿ, ಆಮೇಲೆ ವೇಸ್ಟ್ ಪೆಟ್ ಬಾಟಲ್ ಎಲ್ಲ ಕಡೆ ಸ್ಥಳದಲ್ಲಿ ಬೀಳಲಾರ್ದಂಗ್ ಕಂಟ್ರೋಲ್ ಮಾಡೋ ಸಲುವಾಗಿ 40 lakh ಕೊಟ್ಟಿದ್ದಾರೆ. ನಾವು ಈಗ ಸದ್ಯದ ಮಟ್ಟಿಗೆ 3 ಮಿಷಿನ್ಗೆ ಟೆಂಡರ್ ಕರೆದಿದ್ದೀವಿ. ಈಚ್ ಮಿಷಿನ್ ಕಾಸ್ಟ್ ನಿಯರ್ ಅಬೌಟ್ 12 lakh ತನ ಇದೆ. ಅದರಲ್ಲಿ ನಮ್ಮ ಇರತಕ್ಕಂತ ನೀರು ಕುಡಿದು ಖಾಲಿಯಾದಂತ ಈ ಪೆಟ್ ಬಾಟ್ಲು ಬಿಸ್ಲರಿ 2 bottles ಹಾಕಿದ್ರೆ ಯು ವಿಲ್ ಗೆಟ್ ದ 1 rupee ಕಾಯಿನ್ ರಿಟರ್ನ್ ಆಗಿ. ಇದರಿಂದ ಜನರು ಎಲ್ಲಿ ಬೇಕಲ್ಲಿ ತಮ್ಮ ಪ್ಲಾಸ್ಟಿಕ್ ಬಾಟ್ಲ್ ಗಳನ್ನ ಹಾಕೋದು ತಪ್ಪುತ್ತೆ. ಮತ್ತೆ ಅದು ಮಿಷಿನ್ ನಲ್ಲಿ ಒಯ್ದು ಹಾಕೋದ್ರಿಂದ ಅದು ವೆಂಡಿಂಗ್ ಪೌಡರ್ ಆಗ್ತದೆ. ಆ ಪೌಡರ್ ಅನ್ನ ಕೆಲವೊಂದು ಕಂಪನಿಗಳು ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಟಾರ್ ಯೂಸ್ ಮಾಡ್ತಕ್ಕಂಥವ್ರು, ಬ್ಯಾಗ್ಸ್ ಮಾಡೋರು, ಅವರೆಲ್ಲ ಪೌಡರ್ ಆದಂತ ಪೆಟ್ ಬಾಟ್ಲ್ ಗಳನ್ನ ತಗೊಂಡೋಗಿ ಪರ್ ಕೆಜಿ 25 rupees ಹಂಗೆ ಪರ್ ಕೆಜಿ ನಮಗೆ ಉಲ್ಟಾ ರಿಟರ್ನ್ ದುಡ್ಡು ಕೊಟ್ಟು ಹೋಗ್ತಾರೆ. ಇದನ್ನ ಕಂಪನಿಯವರು 1 ವರ್ಷ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಸಮೂಡ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಒಂದು ಅಗ್ರಿಮೆಂಟ್ ಸಮೂಡ ಮಾಡಿಕೊಂಡು ಇಲ್ಲಿ ಆದಷ್ಟು ಹಂಪೆ ಸುತ್ತಮುತ್ತ ಏರಿಯಾಗಳಲ್ಲಿ ಬಾಟ್ಲ್ಗಳಿಂದ ಆಗ್ತಕ್ಕಂಥ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಬೇಕಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಪ್ರಾಧಿಕಾರದ ವತಿಯಿಂದ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಸಾರ್ವಜನಿಕರು ಯಾವುದೇ

0: ರೀತಿಯ ಪೆಟ್ ಬಾಟಲ್ ಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಡದೆ ಆ ಒಂದು ವೆಂಡಿಂಗ್ ಮಿಷಿನ್ ನಲ್ಲಿ ಕೊಟ್ಟು ಅದರಿಂದ ತಮಗೂ ಲಾಭ ಆಗ್ತದೆ, ತಮಗೆ ತಾವು ಮಾಡಿದಂತ ಒಂದು ಇದರಲ್ಲಿಂದ 1 ರೂಪಾಯಿ ಕಾಯಿನ್ ಬರ್ತದೆ, 2 ಪೆಟ್ ಬಾಟಲ್ ನ ಕ್ರಶ್ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದರಲ್ಲಿ ಕೂಡ ಕಸದಿಂದ ರಸ, ಆ ರೀತಿ ನಾವು ಪೆಟ್ ಬಾಟಲ್ ಇಂದ ಮುಂದೆ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಮಾಡಬಹುದಾಗಿದೆ.
1: ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು ಸಂಸ್ಥೆಯಿಂದ ಸಿಎಸ್ಆರ್ ನಿಧಿಯಡಿಯಲ್ಲಿ ನಿರ್ಮಿಸಿದ ಟ್ರಾಮಾ ಕೇರ್ ಸೆಂಟರ್ನ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಅನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹಾಗೂ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಶಸ್ತ ಚಿಕಿತ್ಸಾ ಕೊಠಡಿಯನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿರ್ದೇಶಕ ರಜನೀಶ್ ಶರ್ಮಾ ಉದ್ಘಾಟಿಸಲಿದ್ದು ಶಾಸಕ ದಿನಕರ್ ಕೆ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮಭೂಷಣ ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜ್ಗುರು ಅವರ 35ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 9:30ಕ್ಕೆ ಧಾರವಾಡದ ಹೊಸಯಲ್ಲಾಪುರದಲ್ಲಿರುವ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಸಮಾಧಿ ಸ್ಥಳದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್, ಭಾರತೀ ದೇವಿ ರಾಜ್ಗುರು, ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಟ್ರಸ್ಟ್ ಸಮಿತಿಯ ಸದಸ್ಯರು, ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಶಿಷ್ಯಂದಿರು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನಂತಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಹಾಡಿರುವಂತಹ ಕಲಾವಿದರು ಶಮಂತ್ ಗುರೂರ್. ಮೊದಲಿಗೆ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಗೀತೆಗಳನ್ನು ಕೇಳೋಣ. ಶಾನುಭೋಗರ ಮಗಳು, ತಾಯಿ ಇಲ್ಲದ ಹುಡುಗಿ.

0: ಇದುವರೆಗೆ ಶಮಂತ್ ಗೊರೂರು ಅವರು ಹಾಡಿದಂತಹ ಭಾವಗೀತೆಗಳ ಪ್ರಸಾರವಾದವು. ಈಗ ಸಮಯ 7:30:20. ಇದೀಗ ಕೆಲವು ಪ್ರಕಟಣೆಗಳು.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಒಂದು ಮಾತು ನಾನು ಕೇಳಲೇ.
4: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
5: ಎಂಥ ಮಾತು ನೀನು ಕೇಳಿದೆ.
6: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
7: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
8: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಸೊಗಸಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೇ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನಹರೇ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ. ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಮೂರು ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ಮೂರು ರಾಷ್ಟಗಳ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಉತ್ತರ ಮ್ಯಾಸಿಡೋನಿಯಾಗೆ ತಲುಪಿದ್ದಾರೆ. ಭಾರತದ ರಾಷ್ಟಪತಿಯ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ರಾಷ್ಟಪತಿಗಳು ಉತ್ತರ ಮ್ಯಾಸಿಡೋನಿಯಾದ ಅಧ್ಯಕ್ಷರಾದ ಗೋರ್ಡಾನ ಸಿಲ್ಜಾನೋವ್ಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರೊಂದಿಗೆ ಪ್ರಧಾನಮಂತ್ರಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಅಸೆಂಬ್ಲಿಯ ಸ್ಪೀಕರ್ ಅಫ್ರಿಮ್ ಗಾಸಿ ಅವರನ್ನು ಭೇಟಿಯಾಗಲಿರುವ ಅವರು ಉತ್ತರ ಮ್ಯಾಸಿಡೋನಿಯಾದ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನಂತರ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಅವಧಿಯಲ್ಲಿ ರಾಷ್ಟಪತಿಗಳು ಸೆಂಟ್ ಸ್ಪಾಸ್ ಚರ್ಚ್ಗೆ ಭೇಟಿ ನೀಡಲಿದ್ದು ಮ್ಯಾಸಿಡೋನಿಯಾದ ಪ್ರಸಿದ್ಧ ಕ್ರಾಂತಿಕಾರಿ ಗೋಚೆ ಡೆಲ್ಚೇವ್ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಲ್ ಮಿಲನ್ ಇಂದು ಬೆಳಗ್ಗೆ ಸಂಸತ್ ಭವನದಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕವಾಗಿ ಸಂಸತ್ತಿನ ಅಧಿವೇಶನಗಳ ಸಮಯದಲ್ಲಿ ಮಂಗಳವಾರದಂದು ಮೈತ್ರಿಕೂಟದ ಸಂಪೂರ್ಣ ಏಕತೆಯನ್ನು ಪ್ರದರ್ಶಿಸುವ ಉದ್ದೇಶದಿಂದ ಸಭೆಗಳನ್ನು ನಡೆಸಲಾಗುತ್ತದೆ. ಭಾರತದ ಮೊದಲ ಡೆಂಗ್ಯೂ ಲಸಿಕೆಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಡಿಸಿಜಿಐ ಮಾರುಕಟ್ಟೆ ಅನುಮೋದನೆ ನೀಡಿದ್ದು, ಟಕೇಡಾ ಬಯೋಫಾರ್ಮಸ್ಯೂಟಿಕಲ್ಸ್ ಇಂಡಿಯಾ ಅಭಿವೃದ್ಧಿಪಡಿಸಿರುವ ಕ್ಯೂಡೆಂಗಾ ಲಸಿಕೆ ದೇಶದಲ್ಲಿ ಬಳಕೆಗೆ ಅನುಮೋದನೆ ಪಡೆದಿದೆ. ಈ ಅನುಮೋದನೆಯು ಡೆಂಗ್ಯೂ ವಿರುದ್ದದ ಭಾರತದ ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕಂಪನಿ ತಿಳಿಸಿದೆ. 4-60 ವರ್ಷ ವಯಸ್ಸಿನವರು ಈ ಲಸಿಕೆಯನ್ನು ಪಡೆಯಬಹುದಾಗಿದ್ದು, ಈ ಹಿಂದೆ ಡೆಂಗ್ಯೂ ಸೋಂಕು ತಗುಲಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಅಗತ್ಯವಿಲ್ಲ. ಇತರ ಕೆಲವು ಡೆಂಗ್ಯೂ ಲಸಿಕೆಗಳಿಗಿಂತ ಭಿನ್ನವಾಗಿ ಕ್ಯೂಡೆಂಗಾ ಲಸಿಕೆ ಪಡೆಯುವ ಮೊದಲು ಸೋಂಕಿನ ಪೂರ್ವ ಪರೀಕ್ಷೆ ಕಡ್ಡಾಯವಿಲ್ಲ. ನಗರೀಕರಣ, ಹವಾಮಾನ ಬದಲಾವಣೆ, ಸೊಳ್ಳೆಗಳ ವಾಸಸ್ಥಾನದ ಬದಲಾವಣೆ ಹಾಗೂ ಜನಸಂಖ್ಯೆ ಹೆಚ್ಚಳ

ದಿಂದ ಕಳೆದ ಎರಡು ದಶಕಗಳಲ್ಲಿ ಭಾರತದಲ್ಲಿ ಡೆಂಗ್ಯೂ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಅನುಮೋದನೆ ಮಹತ್ವ ಪಡೆದುಕೊಂಡಿದೆ. ಕ್ಯೂಡೆಂಗ ನಾಲ್ಕು ವಿಧದ ಡೆಂಗ್ಯೂ ವೈರಸ್ಗಳ ವಿರುದ್ದ ರಕ್ಷಣೆ ನೀಡುವ ಲೈವ್ ಅಟೆನ್ಯೂಟೇಟೆಡ್ ಟೆಟ್ರಾವಾಲೆಂಟ್ ಲಸಿಕೆಯಾಗಿದೆ. ಈ ಲಸಿಕೆಗೆ ಈಗಾಗಲೇ ಐರೋಪ್ಯ ಒಕ್ಕೂಟ, ಬ್ರಿಟನ್, ಬ್ರೆಜಿಲ್, ಇಂಡೋನೇಷ್ಯಾ, ಅರ್ಜೆಂಟೀನಾ ಸೇರಿದಂತೆ 40ಕ್ಕೂ ಹೆಚ್ಚು ದೇಶಗಳಲ್ಲಿ ಅನುಮೋದನೆ ದೊರೆತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪೂರ್ವ ಅರ್ಹತಾ ಮಾನ್ಯತೆಯನ್ನು ಈ ಲಸಿಕೆ ಪಡೆದಿದ್ದು ಯುನಿಸೆಫ್ ಮತ್ತು ಪ್ಯಾನ್ ಅಮೆರಿಕನ್ ಹೆಲ್ತ್ ಆರ್ಗನೈಸೇಷನ್ನಂತಹ ಜಾಗತಿಕ ಸಂಸ್ಥೆಗಳು ಇದನ್ನು ಖರೀದಿಸಲು ಅರ್ಹವಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಪನಾಮಾ ವಿದೇಶಾಂಗ ಸಚಿವ ಝೇವಿಯರ್ ಎಡ್ವರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕೇಜ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಜೈಶಂಕರ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ವಲಯಕ್ಕೆ ಪನಾಮಾ ಪ್ರಮುಖ ಹೆಬ್ಬಾಗಿಲಾಗಿದ್ದು ಅದರೊಂದಿಗಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಭಾರತಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರತಿಪಾದಿಸಿದರು. ಉಭಯ ನಾಯಕರು ಉದ್ಯಮ, ಅಭಿವೃದ್ಧಿ, ನೌಕಾಪಡೆ, ಆರೋಗ್ಯ, ಕೃಷಿ, ಶಿಕ್ಷಣ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರ ವೃದ್ಧಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆಗಳ ದುರುಪಯೋಗದ ಆರೋಪದ ಕುರಿತು ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವ ಸಾಧ್ಯತೆ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಲಯಕ್ಕೆ ಮಾಹಿತಿ ನೀಡುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜೊತೆಗೆ ಈ ವಿಚಾರವನ್ನು ರಾಜಕೀಯಗೊಳಿಸದಂತೆ ಅರ್ಜಿದಾರರಿಗೆ ಎಚ್ಚರಿಕೆ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ಪೀಠ ಉತ್ತರ ಪ್ರದೇಶ ಸರ್ಕಾರದ ಪರ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಎಫ್ಐಆರ್ ದಾಖಲಿಸುವ ಮೊದಲು ಪ್ರಕರಣವನ್ನು ಪರಿಶೀಲಿಸಿದ್ದ ಎಸ್ಐಟಿಗೆ ಸ್ಥಳೀಯ ಪೊಲೀಸರ ಬದಲಾಗಿ ತನಿಖೆಯ ಹೊಣೆ ನೀಡಬಹುದೇ ಎಂಬ ಬಗ್ಗೆ ಸರ್ಕಾರದ ಸೂಚನೆ ಪಡೆದು ತಿಳಿಸುವಂತೆ ನಿರ್ದೇಶಿಸಿದೆ. ಈ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ ತಿಂಗಳ 27ರಂದು ಮುಂದುವರೆಸಲಿದ್ದು ಎಸ್ಐಟಿ ತನಿಖೆಯ ಸಾಧ್ಯತೆ ಕುರಿತು ಉತ್ತರ ಪ್ರದೇಶ ಸರ್ಕಾರ ತನ್ನ ನಿಲುವು ತಿಳಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಟಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯಲ್ಲಿ ನಾಲ್ವರು ಭಾರತೀಯರು ಮೃತಪಟ್ಟಿದ್ದು ಒಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಘಟನೆ ನಡೆದ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 17 ಸಿಬ್ಬಂದಿ ಪೈಕಿ 5 ಭಾರತೀಯರು ಇದ್ದರು ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವುದು, ನಾಗರಿಕ ಸಿಬ್ಬಂದಿಯ ಜೀವಕ್ಕೆ ಅಪಾಯ ಉಂಟುಮಾಡುವುದು ಹಾಗೂ ಸಮುದ್ರ ಮಾರ್ಗದ ಸಂಚಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವುದು ಖಂಡನೀಯ ಎಂದು ಭಾರತ ತಿಳಿಸಿದೆ. ಉಕ್ರೇನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ಒದಗಿಸುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಮೃತಪಟ್ಟ ಭಾರತೀಯರ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ತೀವ್ರ ಸಂತಾಪ ಸೂಚಿಸಿದ್ದು ಗಾಯಾಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದೆ. ಲೇಬರ್ ಪಕ್ಷದ ನೂತನ ನಾಯಕ ಆಂಡಿ ಬರ್ಹ್ಯಾಮ್ ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ 56 ವರ್ಷದ ಗ್ರೇಟರ್ ಮ್ಯಾಂಚೆಸ್ಟರ್ನ ಮಾಜಿ ಮೇಯರ್ ಆಗಿರುವ ಆಂಡಿ ಬರ್ನ್ಹ್ಯಾಮ್ ಅವರನ್ನು ನೂತನ ಸರ್ಕಾರ ರಚಿಸುವಂತೆ ರಾಜ 3ನೇ ಚಾರ್ಲ್ಸ್ ಅವರು ಆಹ್ವಾನಿಸಿದರು. ಇದಕ್ಕೂ ಮೊದಲು ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ತಮ್ಮ ಅಂತಿಮ ಭಾಷಣವನ್ನು 10 ಡೌನಿಂಗ್ ಸ್ಟ್ರೀಟ್ನಲ್ಲಿ ಮಾಡಿದ ಕೀರ್ ಸ್ಟಾರ್ಮರ್ ಬಳಿಕ ರಾಜ ಚಾರ್ಲ್ಸ್ರನ್ನು ಭೇಟಿ ಮಾಡಿ ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದರು. ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣವನ್ನು ಇನ್ನಷ್ಟು ಸುಲಭ ಮತ್ತು ಪ್ರಯಾಣಿಕ ಸ್ನೇಹಿಯನ್ನಾಗಿಸಲು ರಾಜ್ ಮಾರ್ಗ್ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಡಿಜಿಟಲ್ ಲೋಕಲ್ ಪಾಸ್ ಹಾಗೂ ಮಾರ್ಗಮಿತ್ರ ಸಹಾಯ ಕೇಂದ್ರ ಎಂಬ ಎರಡು ಹೊಸ ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದೆ. ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದ್ದು ಈ ಕುರಿತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಮಾಹಿತಿ ನೀಡಿದೆ. ಹೊಸದಾಗಿ ಪರಿಚಯಿಸಲಾದ ಡಿಜಿಟಲ್ ಲೋಕಲ್ ಪಾಸ್ ಸೌಲಭ್ಯದ ಮೂಲಕ ಅರ್ಹ ಪ್ರಯಾಣಿಕರು ಟೋಲ್ ಪ್ಲಾಜಾಗೆ ತೆರಳದೆ ರಾಜಮಾರ್ಗ ಯಾತ್ರಾ ಮೊಬೈಲ್ ಆಪ್ನಲ್ಲೇ ಮಾಸಿಕ ಟೋಲ್ ಪಾಸ್ ಅನ್ನು ಖರೀದಿಸಬಹುದು ಎಂದು ತಿಳಿಸಿದೆ. ಈ ಸೌಲಭ್ಯವನ್ನು ಮೊದಲ ಹಂತದಲ್ಲಿ ದೆಹಲಿಯಲ್ಲಿ ಆರಂಭಿಸಲಾಗಿದ್ದು ಮುಂಬರುವ ತಿಂಗಳುಗಳಲ್ಲಿ ದೇಶದೆಲ್ಲೆಡೆ ವಿಸ್ತರಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ.
ನವದೆಹಲಿಯಲ್ಲಿ ನಿನ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಹಾಗೂ ಅವರ ನಿಯೋಗದೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪಿಯೂಷ್ ಗೋಯಲ್,

0: ಭಾರತ ಯುಎಇ ನಡುವಿನ ವ್ಯಾಪಾರ, ಹೂಡಿಕೆ, ಪ್ರವಾಸೋದ್ಯಮ ಮತ್ತು ಸಂಪರ್ಕ ವ್ಯವಸ್ಥೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ದ ಭಾರಿ ಪ್ರತೀಕಾರ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜೋರ್ಡಾನ್ನಲ್ಲಿ ಇಬ್ಬರು ಹಾಗೂ ಇರಾಕ್ನಲ್ಲಿ ಒಬ್ಬರು ಸೇರಿದಂತೆ ಇತ್ತೀಚೆಗೆ ಮೂವರು ಅಮೆರಿಕದ ಯೋಧರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇರಾನ್ ಇದಕ್ಕೆ ಹಲವು ಪಟ್ಟು ಬೆಲೆ ತರಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಪಡೆಗಳು ಇಂದು ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ಆರಂಭಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಅಮೆರಿಕದ ಕೇಂದ್ರೀಯ ಕಮಾಂಡ್ ಸೆಂಟ್ಕಾಮ್ ಹೋರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸಲು ಬಳಸಲಾಗುತ್ತಿರುವ ಇರಾನ್ನ ಸೇನಾ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದೆ. ಒಮಾನ್ನ ಮಸ್ಕಟ್ನಲ್ಲಿ ನಿನ್ನೆ ನಡೆದ ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಯಲ್ಲಿ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳು ಗೆಲುವಿನೊಂದಿಗೆ ತಮ್ಮ ಆಟ ಆರಂಭಿಸಿವೆ. ಟೂರ್ನಿಯ ಉದ್ಘಾಟನಾ ದಿನ ನಡೆದ ಮಹಿಳೆಯರ ವಿಭಾಗದ ಪಂದ್ಯದಲ್ಲಿ ಭಾರತ ತಂಡ ಕಜಕಿಸ್ತಾನವನ್ನು 8-3 ಗೋಲುಗಳಿಂದ ಸೋಲಿಸಿತು. ಪುರುಷರ ವಿಭಾಗದಲ್ಲಿ ಭಾರತ ತಂಡ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 7-3 ಗೋಲುಗಳಿಂದ ಮಣಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು 3 ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, 4 ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಚಿತ್ರಗೀತೆಗಳು. ಕಣ್ತೆರೆದು ನೋಡು ಚಿತ್ರಕ್ಕೆಂದು ಪಿಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಗೀತೆ. ಜೀವೇಯರ್ ವಿರಚಿತ ಗೀತೆಗೆ ಜಿ ಕೆ ವೆಂಕಟೇಶ್ ಸಂಗೀತವನ್ನು ನೀಡಿದ್ದಾರೆ.

ಶರ್ಪಂಜರ ಚಿತ್ರದ ಗೀತೆ ಇದು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಬರೆದಿದ್ದಾರೆ. ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರು ಹಾಡಿದ್ದಾರೆ.

ತೊಂಬಿನ ಮನೆ ಚಿತ್ರಕ್ಕೆಂದು ಸಂಗೀತ ಕಟ್ಟಿಯವರು ಹಾಡಿರುವಂತಹ ಗೀತೆ. ಈ ಗೀತೆಯನ್ನು ಬರೆದಿದ್ದಾರೆ MD ಹಶಂ, ಉಪೇಂದ್ರ ಕುಮಾರ್ ಅವರು ರಾಗ ಜೋಡಣೆ ಮಾಡಿದ್ದಾರೆ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: Again, Prime Minister Narendra Modi to address NDA Parliamentary Party meeting at Parliament House this morning. President Draupadi Murmu to hold talks with the North Macedonian counterpart in Skopje today. Four Indians killed and one critically injured in attack on commercial vessel near Odessa port in Ukraine. India condemns attack on the ship. West Bengal government hikes monthly pension for senior citizens, widows and specially abled persons in the state. U.S. launches first strikes on Iran as President Donald Trump warns of massive retaliation. And P.V. Sindhu to lead India's challenge at the China Open badminton tournament beginning today. And for details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
1: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 8:30:06. ಇನ್ನೀಗ ಮೊದಲಿಗೆ ಪ್ರಕಟಣೆಗಳು, ನಂತರ ಚಿತ್ರಗೀತೆಗಳು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಮೈ ಆಟೋಗ್ರಾಫ್ ಚಿತ್ರಕ್ಕೆಂದು ಕೆ ಕಲ್ಯಾಣ್ ಬರೆದಿರುವಂತಹ ಗೀತೆ. ಭರದ್ವಾಜ್ ಅವರ ಸಂಗೀತ ಈ ಗೀತೆಯಲ್ಲಿದೆ. ಹಾಡಿರುವಂತಹ ಕಲಾವಿದರು ರಾಜೇಶ್ ಹಾಗೂ ರಶ್ಮಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಕಡ್ಡಿಪುಡಿ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ ಸೋನು ನಿಗಮ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಸಂಗೀತವನ್ನು ನೀಡಿದ್ದಾರೆ.

0: ಮುರಳಿ ಮೀಟ್ಸ್ ಮೀರಾ ಚಿತ್ರದ ಗೀತೆ ಇದು. ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಮೂಡಿಬಂದಿದೆ. ಗೌಸ್ಪೀರವರ ಸಾಹಿತ್ಯಕ್ಕೆ ಅಭಿಮಾನ್ ರಾಯ್ ಜಿ ಸಂಗೀತವನ್ನು ನೀಡಿದ್ದಾರೆ.
1: My love to you, this way, this day.

0: ನಿಮ್ಮ ಕಣ್ಣು ಸುಳ್ಳು ಹೇಳ್ತಾ ಇದ್ದೀರಿ.
1: ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಗೀತೆಯನ್ನು ಕೇಳೋಣ ಶಾನವರ ಧ್ವನಿಯಲ್ಲಿ. ಈ ಗೀತೆಯನ್ನು ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ವಿ ಹರಿಕೃಷ್ಣ ಅವರು ಸಂಗೀತವನ್ನು ನೀಡಿದ್ದಾರೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಜೀವನ ಯೋಗ ಕೊಂದು ಬಹು ಸೂಕ್ಷ್ಮನಯ, ಬೇಕೊಂದು ಜಾಗರೂಕತೆ ಬುದ್ಧಿ ಸಮತೆ. ಬೇಕು ಜೀವನ ಯೋಗ ಕೊಂದು ಬಹು ಸೂಕ್ಷ್ಮನಯ, ಬೇಕೊಂದು ಜಾಗರೂಕತೆ ಬುದ್ಧಿ ಸಮತೆ. ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ ಮಂಕುತಿಮ್ಮ. ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ ಮಂಕುತಿಮ್ಮ.

ಜೀವನ ಯೋಗ ಅನ್ನೋ ಪದವನ್ನ ಇದರಲ್ಲಿ ಹೇಳಿದ್ದಾರೆ. ಭಗವದ್ಗೀತೆಯನ್ನು ಕೂಡ ಅವರು ಜೀವನ ಧರ್ಮ ಯೋಗ ಅಂತ ಹೇಳಿದ್ರು. ಜೀವನ ಧರ್ಮ ಯೋಗ ಅಥವಾ ಜೀವನ ಯೋಗ ಧರ್ಮ ಯೋಗ ಈ ಪದಗಳನ್ನು ಡಿ ವಿ ಜಿ ಅವರು ಮತ್ತೆ ಬಳಸ್ತಾರೆ. ಆದರೆ ಬಳಸುವಾಗ ಅವರು ಎಲ್ಲೋ ಹಿಮಾಲಯದಲ್ಲಿರುವಂತಹ ಅಥವಾ ದಂಡಕಾರಣ್ಯದಲ್ಲಿರುವಂತಹ ಸಹ್ಯಾದ್ರಿ ಬೆಟ್ಟದಲ್ಲಿರುವಂತಹ ಸನ್ಯಾಸಿ ಅಂತ ಯೋಗಿ ಅಂತ ಬಳಸ್ತಾ ಇಲ್ಲ, ಸಮಾಜದಲ್ಲಿ ಇದ್ದು ಮಾಡ್ತಾ ಇದ್ದಾರೆ. ಇದನ್ನು ಅವ್ರು ಹೇಳ್ತಾ ಇರೋದು ಜೀವನ ಯೋಗದಲ್ಲಿ ಒಂದು ಸೂಕ್ಷ್ಮ ಇರಬೇಕು, ಒಂದು ಸಟಿಲಿಟಿ ಇರಬೇಕು, ಒಂದು ನಯ ಇರಬೇಕು, ಒಂದು ನಾಜೂಕ್ ಇರಬೇಕು, ಒಂದು ಜಾಗರೂಕತೆ ಇರಬೇಕು, ಮತ್ತು ಬುದ್ಧಿಯ ಸಮತೆ. ಬುದ್ಧಿಗೆ ತುಂಬ ಮಹತ್ವವನ್ನು ಕೊಟ್ಟಂತ ಒಬ್ಬ ಇಂಟೆಲೆಕ್ಚುಯಲ್ಲು ಡಿ ವಿ ಜಿಯವ್ರನ್ನ ಇವತ್ತು ನಾವು ಅನೇಕ ರೀತಿ ನೋಡ್ತಾ ಇದ್ದೀವಿ. ಆದರೆ ಅವರ ಸಮಕಾಲೀನರಾಗಿದ್ದಂಥ ಸ್ನೇಹಿತರಾಗಿದ್ದ ವಿ ಸೀತಾರಾಮಯ್ಯನವರು ಅವರನ್ನ ನಮ್ಮ ಕಾಲದ ಮ್ಯಾಸಿವ್ ಇಂಟೆಲೆಕ್ಟ್ ಅನ್ನೋ ಪದ ಹೇಳಿದ್ರು. ಬಹಳ ಸಾರ್ಥಕವಾಗಿ ಒಪ್ಪುವಂಥದ್ದು ಡಿ ವಿ ಜಿಯವರಿಗೆ. ಬುದ್ಧಿಯನ್ನು ಸಮವಾಗಿ ಇಟ್ಕೋಬೇಕು. ಹೇಗೆ ಅಂದರೆ ಯೋಗಿಯಂತೆ ಅಂತ. ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜದಲ್ಲಿ ಯೋಗಿಯಂತೆ ಬದುಕಬೇಕು. ಯೋಗಿ ಅಂದರೆ ಉದ್ದವಾಗಿ ಗಡ್ಡವನ್ನು ಬಿಡಬೇಕು, ಜಟೆಯನ್ನು ಬಿಡಬೇಕು, ಕಾಷಾಯವನ್ನು ಹಾಕೋಬೇಕು ಅಂತ ಅರ್ಥ ಅಲ್ಲ. ನಾವೆಲ್ಲರೂ ಯೋಗಿಗಳಂತೆ ಇರಬೇಕು ಅಂದರೆ ಏನು ಅಂದರೆ ನಮ್ಮ ಬುದ್ಧಿಯನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರಬೇಕು. ಬುದ್ಧಿಯೋಗ ಅಂತ ಇದನ್ನೇ ಭಗವದ್ಗೀತೆಯಲ್ಲಿ ಕರೆದಿರೋದು. ತಾಕನೊಂದನು ಯೋಗಿ, ನೂಕನೊಂದನು ಜಗದಿ. ಯಾವುದನ್ನೂ ತುಂಬ ತನ್ನ ಹತ್ರಕ್ಕೂ ತಗೊಳ್ಳಲ್ಲ, ತುಂಬ ಹಚ್ಕೊಳ್ಳಲ್ಲ, ಅಥವಾ ಯಾವುದನ್ನು ಪೂರ್ತಿ ತಿರಸ್ಕರಿಸಲ್ಲ, ಯಾವುದನ್ನು ಸಂಪೂರ್ಣ ಒಪ್ಕೊಳ್ಳಲ್ಲ, ಯಾವುದನ್ನು ಸಂಪೂರ್ಣ ಕೈಬಿಡೋದು ಇಲ್ಲ, ಯಾವುದನ್ನು ಆಹ್ವಾನಿಸ್ಕೊಳ್ಳೋದು ಇಲ್ಲ, ಯಾವುದನ್ನು ವಿಸರ್ಜನೆಯೂ ಮಾಡೋದಿಲ್ಲ, ಆ ನಡುವಿನ ಸ್ಥಿತಿಯಲ್ಲಿ ಇದಾನಲ್ಲ ಅವನು ಯೋಗಿ. ಯಾಕೆಂದರೆ ಯಾವುದನ್ನಾದರೂ ತುಂಬ ಹತ್ರಕ್ಕೆ ತೆಗೆದುಕೊಂಡ್ರೆ ಅದು ಬಿಟ್ಟೋದಾಗ ನೋವು ಉಂಟಾಗುತ್ತೆ. ಅದು ವ್ಯಕ್ತಿಯಾಗಲಿ, ವಿಷಯ ಆಗಲಿ, ವಸ್ತು ಆಗಲಿ. ಯಾವುದನ್ನಾದ್ರೂ ಹತ್ತಿಸ್ಕೊಳ್ಳದೇ ಇಲ್ಲ ಅಂದರೆ ಜಗತ್ತಿನಲ್ಲಿ ನಾವು ಬದುಕೋದಾದರೂ ಹೇಗೆ? ಇವೆರಡರ ನಡುವಿನ ಸಮತೆಯನ್ನು, ಸೂಕ್ಷ್ಮತೆಯನ್ನು, ನಯವನ್ನು, ಜಾಗರೂಕತೆಯನ್ನು ಇಟ್ಕೋಬೇಕು. ಈ ಜಾಗರೂಕತೆ ಎನ್ನುವುದು ಬಹಳ ಮುಖ್ಯವಾಗಿರುವ ಪದ. ವಿಜಿಲೆನ್ಸ್ ಅನ್ನುವುದು ತುಂಬ ಮುಖ್ಯವಾಗಿ ಉಪನಿಷತ್ತುಗಳಲ್ಲಿ ಮತ್ತೆ ಮತ್ತೆ ಬರುವುದು, ಭಗವದ್ಗೀತೆಯಲ್ಲೂ ಬರುತ್ತೆ. ತಸ್ಮಾ ಜಾಗೃತಿ ಸಂಯಮಿ. ಈ ಜಾಗೃತಿ ಎನ್ನುವುದು, ಜಾಗರೂಕತೆ ಎನ್ನುವುದು ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳಿಗೂ ಬೇಕು. ಮಾಡುವಂಥ ಪ್ರತಿಯೊಂದು ಕ್ರಿಯೆಯ ಬಗ್ಗೆ ಸದಾ ಪ್ರಜ್ಞಾಪೂರ್ವಕವಾಗಿರುವುದು, ಸದಾ ಎಚ್ಚರದಿಂದ ಇರುವುದಿದೆಯಲ್ಲ, ಅದನ್ನೇ ಡಿ ವಿ ಜಿ ಅವರು ಜೀವನ ಯೋಗ ಅಂತ ಹೇಳ್ತಿದ್ದಾರೆ. ಮತ್ತು ನಾವು ನೆನಪಿಡಬೇಕಾದ್ದು, ಇಡೀ ಈ ಲೋಕದ ಸಂತೆಯಲ್ಲಿದ್ದರೂ ಕೂಡ ನಾವು ಕೊನೆಗೂ

ಅಂತೀನಿ. ನಾವು ಕೊನೆಗೂ ಏಕಾಂಗಿನೇ. ಯಾಕೆ ಏಕಾಂಗಿ ಅಂತ ಹೇಳಿದ್ರೆ, ಏಕಾಕಿಯಾಗಿರುವುದೇ ಆತ್ಮದ ಸ್ವಭಾವ. ಅದಕ್ಕೆ ದೇಹ, ಪಂಚೇಂದ್ರಿಯಗಳು ಇತ್ಯಾದಿಗಳು ಬಂದು ಸೇರಿಕೊಳ್ಳುತ್ತೆ. ಅದು ಕಾಲಾನಂತರದಲ್ಲಿ ವಯಸ್ಸಾದಾಗ ಅದೆಲ್ಲವೂ ಹೊರಟೋಗುತ್ತೆ. ಇಂದ್ರಿಯಗಳ ಆವಾಹನೆ ಆಗುತ್ತೆ, ಇಂದ್ರಿಯಗಳ ವಿಸರ್ಜನೆ ಆಗುತ್ತೆ. ಇಂದ್ರಿಯಗಳ ಆವಾಹನೆಯಿಂದ ದೇಹ ಉಂಟಾಗುತ್ತೆ, ಇಂದ್ರಿಯಗಳ ವಿಸರ್ಜನೆಯಿಂದ ದೇಹವೆನ್ನುವಂಥ ಈ ಘಟ ಅದು ವಿಘಟಿತವಾಗಿಬಿಡುತ್ತೆ, ಘಟಸ್ಫೋಟ ಆಗಿಬಿಡುತ್ತೆ. ಆದರೆ ಉಳ್ಕೊಳ್ಳೋದು ಆತ್ಮವೇ, ಇದು ಏಕಾಕಿ. ಆತ್ಮದ ಸ್ವಭಾವ ಹೇಗೆ ಏಕಾಕಿತನವೋ, ಅದು ಸಾಹಸಿಗಳು ಮಾತ್ರ ಏಕಾಂಗಿಗಳಾಗಿರಬಲ್ಲರು. ಡಿ ವಿ ಜಿ ಹೇಳೋದು, ನೀನು ಯೋಗಿಯಾಗು ಅಂದರೆ ನೀನು ತುಂಬ ಬಡಕ್ಲಾಗಿರೋ, ತುಂಬ ಬರಕ್ಲಾಗಿರೋ, ಒಂಥರ ರಸವಿಹೀನಾಗಿರೋ ಅಂತ ಅಲ್ಲ. ರಸಿಕತೆಯನ್ನು ಜೀವನದುದ್ದಕ್ಕೂ ಹೇಳಿದವರು ಗುಂಡಪ್ಪನವರು. ಆದರೆ ನೀವು ಸಾಹಸಿಯಾಗಿರಬೇಕಾದ್ರೆ ಯು ಶುಡ್ ಬಿ ಅಲೋನ್. ಅದನ್ನ ಡಿ ವಿ ಜಿ ಅವರು ಜೀವನ ಯೋಗ ಅಂತ ಹೇಳ್ತಾರೆ. ಹಾಗಂತ ಏಕಾಕಿಯಾಗಿದ್ರೆ ಜೀವನದಲ್ಲೂ ಇನ್ನೊಬ್ಬರ ಜೊತೆನೂ ಇರಬೇಕು, ಆ ಥರದ ಮಧ್ಯಮ ಸ್ಥಿತಿಯನ್ನು ಹೇಳ್ತಾರೆ. ಯಾವುದನ್ನ ಬುದ್ಧ ಮಧ್ಯಮ ಮಾರ್ಗ ಅಂತ ಹೇಳ್ದ, ಅದನ್ನ ಡಿ ವಿ ಜಿ ಅವರು ಇನ್ನೊಂದು ರೀತಿಯಲ್ಲಿ ಈ ಪದ್ಯದಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ.

ಸಮತೆ ಸಂಯಮ ಶಮಗಳಿಂಭವವ ನೂಲಗಿಸೆ ಸಮನಿಪುದು ಮತಿಯಹದ ವಾತ್ಮಾನುಭವಕ್ಕೆ. ಸಮತೆ ಸಂಯಮ ಶಮಗಳಿಂಭವವ ನೂಲಗಿಸೆ ಸಮನಿಪುದು ಮತಿಯಹದ ವಾತ್ಮಾನುಭವಕ್ಕೆ. ಮಮತೆಯಳಿ ವಿಂಜ್ಞಾನ ಪಾಂಡಿತ್ಯದಿಂದಲ್ಲ ಶ್ರಮಿಸಿಳಿಯ ಗಾಣದಲ್ಲಿ ಮಂಕುತಿಮ್ಮ. ಮಮತೆಯಳಿ ವಿಂಜ್ಞಾನ ಪಾಂಡಿತ್ಯದಿಂದಲ್ಲ ಶ್ರಮಿಸಿಳಿಯ ಗಾಣದಲ್ಲಿ ಮಂಕುತಿಮ್ಮ.

ಸಮತೆ, ಸಂಯಮ, ಶಮ ಈ ಮೂರು ಪದಗಳನ್ನು ಬಳಸ್ತಾ ಇದ್ದಾರೆ. ಸಮತೆ ಅಂತ ಹೇಳಿದ್ರೆ ಎಲ್ಲವನ್ನು ಸಮದೃಷ್ಟಿಯಿಂದ ನೋಡುವುದು, ಸಮತ್ವಂ ಯೋಗ ಮುಚ್ಚತೆ ಅನ್ನುವುದು ಭಗವದ್ಗೀತೆಯ ಮಾತು. ಸಂಯಮ ಎಲ್ಲವನ್ನು ಕೂಡ ಸಮ್ಯಕ್ ಯಮ ಸರಿಯಾದ ಒಂದು ಹತೋಟಿಯಲ್ಲಿ ನೋಡುವುದು. ಶಮ ಎಲ್ಲವನ್ನು ಕೂಡ ನಾವು ಯಾವುದೇ ಅತಿರೇಕಕ್ಕೂ ತೆಗೆದುಕೊಳ್ಳದೆ ಹೋಗಿ ನೋಡುವುದು. ಈ ಮೂರು ದೃಷ್ಟಿಯನ್ನು ಇಟ್ಕೊಂಡ್ರೆ ಅಥವಾ ಮೂರು ಉಪಕರಣಗಳನ್ನು ಇಟ್ಕೊಂಡ್ರೆ ನಾವು ಈ ಜಗತ್ತಿನಲ್ಲಿ ಒಂದು ಹದವಾದ ಜೀವನವನ್ನು ಮಾಡಬಹುದು. ಜಗತ್ತಿನಲ್ಲಿ ಸಮಸ್ಯೆ ಇರುವುದು ಎಲ್ಲಪ್ಪ ಅಂದ್ರೆ ನನ್ನೊಳಗೇನೆ, ಮನಃಶಾಸ್ತ್ರಜ್ಞರು ಹೇಳ್ತಾರೆ ಅಂತ ಒಂದ್ ಕಡೆ ಓದಿದ್ದೆ. ಪ್ರಪಂಚದಲ್ಲಿರುವಂತಹ ಬಹುತೇಕ ಕಾಯಿಲೆಗಳಲ್ಲಿ ಮಾನಸಿಕ ಕಾಯಿಲೆಗಳು ಜಾಸ್ತಿ. ಆ ಮಾನಸಿಕ ಕಾಯಿಲೆಗಳಲ್ಲಿ ನಾವೇ ಮನಸ್ಸಿನಲ್ಲಿ ಸುಮ್ಸುಮ್ನೆ ಹಾಗಂತೆ ಹೀಗಂತೆ ಅಂತ ಕಲ್ಪಿಸಿಕೊಳ್ಳುವುದೇ ಜಾಸ್ತಿ, ವಾಸ್ತವ ಕಡಿಮೆ, ಭ್ರಮೆ ಜಾಸ್ತಿ. ಆದರೆ ಭ್ರಮೆಯ ಮೂಲಕವೇ ಅರ್ಧದಷ್ಟು ನಮ್ಮ ಕೆಲಸಗಳು ಜಗತ್ತಿನಲ್ಲಿ ನಡೀತಾ ಇರೋದು. ಭ್ರಮಾತ್ಮಕವಾದ ಜಗತ್ತು ಯಾಕಪ್ಪ ಆಗಿದೆ ಅಂದರೆ ನಾವೆಲ್ಲವನ್ನು ಆ ರೀತಿಯಾಗಿ ಅಸ್ಯೂಮ್ ಅಂತೀವಿ. ನಾವು ಅದಕ್ಕೆ ಇಂಗ್ಲೀಷ್ನಲ್ಲಿ ಅಸಂಪ್ಷನ್ ಅಂತೀವಿ, ಅಥವಾ ಇಂಗ್ಲೀಷ್ನಲ್ಲಿ ನಾವು ಮಾತನಾಡ್ತಾ ಐ ಥಿಂಕ್ ಸೋ, ಐ ಥಾಟ್ ಅಂತ ಹೇಳ್ತೀವಿ. ಇದೆಲ್ಲವೂ ಅಲ್ಲಿ ಇಲ್ಲ, ನಾನು ಹಾಗೆ ಅಂದ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನಲ್ಲಿ ಸಮತೆ ಇಲ್ಲ, ಸಂಯಮ ಇಲ್ಲ, ಕ್ಷಮೆ ಅನ್ನೋದಿಲ್ಲ. ಇನ್ನೊಂದು ಬಹಳ ಮುಖ್ಯ ಹೇಳ್ತಾರೆ, ಇವತ್ತು ನಾವು ಹೇಳ್ತಾ ಇದ್ದೀವಿ ನಮ್ಮ ಶಾಲಾ ಕಾಲೇಜು ಶಿಕ್ಷಣದ ಮೂಲಕ, ಓದಿದರೆ ಜ್ಞಾನ ಬರುತ್ತೆ ಅಂತ. ಡಿ ವಿ ಜಿ ಅದನ್ನು ಹೇಳ್ತಿಲ್ಲ, ಅವ್ರದ್ದು ಬೇರೆ ರೀತಿ ಹೊಸ ಚಿಂತನೆ. ಡಿ ವಿ ಜಿ ಹೇಳ್ತಾರೆ, ಓದಕ್ಕಿಂತಲೂ ಕೂಡ ಮಮತೆ ಎಳಿವು, ಓದ್ಬಿಟ್ಟೆ ಅನ್ನುವಂಥ ಒಂದು ಅಹಂಕಾರ, ಓದ್ಬಿಟ್ಟಿದ್ದೀನಿ ಅನ್ನುವ ಮೋಹ, ಈ ಅಕ್ಷರದ ಮೋಹ ಇದೆಯಲ್ಲ, ಇದನ್ನು ನಾನು ಕಳ್ಕೊಂಡ್ರೆ ನಿಜವಾದ ಜ್ಞಾನ ಬರುತ್ತೆ. ಯಾಕೆಂದರೆ ಜ್ಞಾನ ಅಂತಿರುವುದು ನನ್ನಲ್ಲೇ ಹೊರತು ಪುಸ್ತಕದಲ್ಲಲ್ಲ. ಅದರ ಬಗ್ಗೆಯ ಮೋಹವನ್ನು, ಮಮತೆಯನ್ನು ನಾನು ಕಳ್ಕೋಬೇಕು. ಮಮತೆಯ ಅಳಿವೇ ಜ್ಞಾನವೇ ಹೊರತು ಪಾಂಡಿತ್ಯ ವೃದ್ಧಿಯಲ್ಲ. ಪಾಂಡಿತ್ಯ ಹೆಚ್ಚು ಮಾಡಿಕೊಳ್ಳೋದ್ರಿಂದ ಜ್ಞಾನ ಬರೋದಿಲ್ಲ. ಮೋಹವನ್ನು, ಅದರ ಬಗ್ಗೆ ಲಾಲಸೆಯನ್ನು, ಆಸೆಯನ್ನು, ಅಪೇಕ್ಷೆಯನ್ನು, ಇಷ್ಟು ಓದ್ಬಿಟ್ಟಿದ್ದೀನಿ ನನಗಿಂತ ಉದ್ಯೋಗ ಸಿಗಬೇಕು, ಇಷ್ಟು ಓದ್ಬಿಟ್ಟಿದ್ದೀನಿ ಇಂಥ ಪುಸ್ತಕ ಬರೆದ್ಬಿಟ್ಟಿದ್ದೀನಿ ನನ್ನ ಲೇಖಕ ನನಗೆ ಪ್ರಶಸ್ತಿ ಸಿಗಬೇಕು ಅನ್ನೋದನ್ನು ಯಾವತ್ತು ನಾನು ಬಿಡ್ತೀನೋ ಅವತ್ತೇ ನನ್ನಲ್ಲಿ ನಿಜವಾದ ಜ್ಞಾನ.

0: ಬರೋದು. ಶ್ರಮಿಸಿಳೆಯ ಗಾಣದಲ್ಲಿ ಮಂಕುತಿಮ್ಮ. ಇದನ್ನು ಮಾಡಬೇಕಾದ್ರೆ ಜಗತ್ತು ನಮ್ಮನ್ನು ಗಾಣದಲ್ಲಿ ಹಾಕಿರುವ ಎತ್ತಿನಂತೆ ಸುತ್ತಿ ಸುತ್ತಿ ನಮ್ಮನ್ನು ಬೆವರು ಸುರಿಯೋಗ ಮಾಡುತ್ತೆ. ಈ ಜಗತ್ತೆನ್ನುವಂಥ ಗಾಣದ ಶಾಲೆಯಲ್ಲಿ, ಗಾಣದ ಮನೆಯಲ್ಲಿ, ಪಾಠಶಾಲೆಯಲ್ಲಿ ನಾನು ಶ್ರಮ ಪಡ್ತಾ ಪಡ್ತಾ ನನ್ನ ಜ್ಞಾನದ ಪೊರೆಯನ್ನು, ಜ್ಞಾನದ ಅಹಂಕಾರವನ್ನು ಕಳ್ಕೊಂಡು ಮಮತೆಯಿಂದ ನಾನು ಮಮತೆಯ ಅಹಂಕಾರವನ್ನು ಕಳ್ಕೊಂಡಾಗ, ಸಮತೆಯನ್ನು ಗಳಿಸಿದಾಗ, ಅಂದರೆ ಮಮತೆ ಹೋಗಬೇಕು ಸಮತೆ ಬರಬೇಕು ಅನ್ನೋದನ್ನು ಈ ಪದ್ಯದಲ್ಲಿ ಡಿ ವಿ ಜಿ ಅವರು ತೋರಿಸ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 9:01 ಸೆಕೆಂಡ್ಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಬೆಂಗಳೂರು, ಇದೀಗ ಕೆಲವು ಪ್ರಕಟಣೆಗಳು.
4: ಒಂದು ಮಾತು ನಾನು ಕೇಳಲೇ,
5: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
6: ಎಂಥ ಮಾತು, ಎಂಥ ಮಾತು ನೀನು ಕೇಳಿದೆ.
7: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
8: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
9: ಗಿರ್ಮಿ, ಹೊಸ ರಾಗ, ಹೊಸ ತಾಳ. ಹೊಸ ಶೈಲಿ, ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ.
10: ಮೀಟರ್ಗಳು
9: ಅಂದರೆ 612 kHz
10: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು.
9: ಪ್ರತಿದಿನ ಸಂಜೆ 5:30
10: ಗಿರ್ಮೇಟ್ ಚಳಿ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 9:05:05. ಇನ್ನೀಗ ಕೇಳೋಣ ಗೀತ ಪಲ್ಲವ, ಇದರಲ್ಲಿ ಚಿತ್ರಗೀತೆಗಳು. ರನ್ನ ಚಿತ್ರಕ್ಕಿಂತ ವಿಜಯ್ ಪ್ರಕಾಶ್ ಅವರು ಹಾಡಿರುವಂತಹ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಯೋಗರಾಜ್ ಭಟ್ ಅವರ ಕವಿತೆಗೆ ವಿ ಹರಿಕೃಷ್ಣ ಸಂಗೀತವನ್ನು ನೀಡಿದ್ದಾರೆ.

ಪರಮಾತ್ಮ ಚಿತ್ರದ ಗೀತೆಯನ್ನು ಕೇಳೋಣ. ವಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ಸಂಗೀತವನ್ನು ಕೂಡ ವಿ ಹರಿಕೃಷ್ಣ ಅವರೇ ನೀಡಿದ್ದಾರೆ, ಯೋಗರಾಜ್ ಭಟ್ ಅವರ ಈ ಗೀತೆಗೆ.

ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇದೀಗ ಜಾಕಿ ಚಿತ್ರದ ಗೀತೆ ಟಿಪ್ಪು ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಗೀತೆಯನ್ನು ಬರೆದಿದ್ದಾರೆ ಯೋಗರಾಜ್ ಭಟ್, ವಿ ಕೃಷ್ಣ

ವಿಕ್ಟ್ರಿ ಚಿತ್ರದ ಗೀತೆ ಇದೀಗ ಮೂಡಿ ಬರ್ತಾ ಇದೆ. ಎಲ್ಲರೀಶ್ವರಿ ಹಾಗೂ ಕೈಲಾಶ್ ಖೇರ್ ಹಾಡಿದ್ದಾರೆ. ಶಿವು ಬೆರ್ಗಿಯವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತವನ್ನು ನೀಡಿದ್ದಾರೆ.

ಇದೀಗ ಮೂಡಿ ಬರ್ತಾ ಇದೆ ಲೂಸಿಯಾ ಚಿತ್ರದ ಗೀತೆ. ನವೀನ್ ಸಜ್ಜೋರು ಹಾಡಿರುವಂತಹ ಗೀತೆ ಇದು. ಎಸ್ ವಿ ಪೂರ್ಣಚಂದ್ರ ತೇಜಸ್ವಿ ಅವರು ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಗೀತ ಪಲ್ಲವ, ಇದರಲ್ಲಿ ಚಿತ್ರಗೀತೆಗಳು ಇದುವರೆಗೆ ಮೂಡಿ ಬಂದವು. ಇದು ಆಕಾಶವಾಣಿ ಬೆಂಗಳೂರು 499.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಗಾನಗಂಗೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ನಮಸ್ಕಾರ. ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಗಾನಗಂಗೆಯಲ್ಲಿ ಒಂದಷ್ಟು ಎಂದಿನಂತೆ ಮಾತು, ಹಾಡು, ಮಾಹಿತಿ ಎಲ್ಲವೂ ಕೂಡ ನಿಮಗಾಗಿ ಬರುತ್ತೆ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆತ್ಮೀಯ ಕೇಳುಗ ಮಿತ್ರರೇ, ಮತ್ತೊಮ್ಮೆ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ನಮ್ಮ ಜೊತೆ ಜೋಡಿಸ್ಕೊಂಡಿರುವಂಥದ್ದು ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯ ಜೊತೆಗೆ. ಈ ಗಾನಗಂಗೆಯ ಪಯಣದಲ್ಲಿ ಇವತ್ತು ಕೂಡ ಒಂದಷ್ಟು ವಿಶೇಷವಾದ ಮಾಹಿತಿ ನಿಮಗಾಗಿ ಮೂಡಿಬರುತ್ತೆ. ಏನು, ಯಾವ ಮಾಹಿತಿ ಅನ್ನುವಂತಹ ಕುತೂಹಲ ಇದೆ. ನಾನು ಕಳೆದ ವಾರ ಒಂದಷ್ಟು ಚಲನಚಿತ್ರ ಗೀತೆಗಳು ಬೆಳೆದು ಬಂದ ದಾರಿಯನ್ನು ಹೀಗೆ ಮೆಲುಕು ಹಾಕಿದ್ದು ನೆನಪಿದೆ. ಕಳೆದ ಕೆಲವು ದಿನಗಳ ಹಿಂದೆ ಈ ಚಿತ್ರಗೀತೆಗಳ ಇತಿಹಾಸದ ಬಗ್ಗೆ ಮಾತನಾಡ್ತಾ, ಅವುಗಳ ರೋಚಕ ಇತಿಹಾಸದ ಬಗ್ಗೆ ಮಾತನಾಡ್ತಾ, ಸಾಧಾರಣ 1930-70 ದಶಕದವರೆಗೆ ಮಾತಾಡ್ಕೊಂಡು ಬಂದಿದ್ವಿ. ಇವತ್ತು 70 ಕೊನೆ ನಂತರ 80 ದಶಕದ ಗೀತೆಗಳ ಜೊತೆಗೆ ಇತಿಹಾಸದ ಬಗ್ಗೆ ಒಂದಷ್ಟು ನಾವು ಮತ್ತೆ ಮೆಲುಕು ಹಾಕೋಣ. ಮೆಲುಕು ಹಾಕ್ತಾ ವಿಶೇಷವಾದ ಒಂದು ಗೀತೆಗಳು ಕೂಡ, ಸುಮಧುರವಾದ ಗೀತೆಗಳನ್ನು ಕೂಡ ನಿಮ್ಮ ಜೊತೆ ಕೇಳುವಂತಹ ಉತ್ಸಾಹ ನಮಗೂ ಕೂಡ ಇದೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಈ ಗಾನಗಂಗೆ ಕಾರ್ಯಕ್ರಮವನ್ನು. ಆರಂಭದಲ್ಲಿ 1979 ವರ್ಷದಲ್ಲಿ ತೆರೆ ಕಂಡಂತಹ ಸೀತಾರಾಮು ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಇವುಗಳ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಈ ಹಾಡು, ಸತ್ಯಮ್ ಅವರ ಸಂಗೀತ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಚಿತ್ರಗೀತೆಗಳ ಒಂದು ರೋಚಕ ಇತಿಹಾಸವನ್ನು ಒಂದು ಸಲ ಮೆಲುಕು ಹಾಕೋಣ. ಕಳೆದ ವಾರ ನಾವು ಮಾತಾಡಿದ್ದರ ಬಗ್ಗೆ ಅಂತ ಹೇಳೋದಾದರೆ, ಇವು ಮೂಕಿ ಚಿತ್ರಗಳ ಜೊತೆ ಜೊತೆಗೆ ಚಲನಚಿತ್ರ ಗೀತೆಗಳು ಕೂಡ ಬಂದವು. ಆದರೆ ಪ್ರದರ್ಶಿತ ಆಗ್ತಾ ಇದ್ದಿದ್ದು ಹೇಗೆ ಅಂತಂದರೆ, ಸ್ಥಳೀಯ ಒಂದು ವಾದ್ಯಗೋಷ್ಠಿಗಳ ಸಹಾಯದಿಂದ ಅಲ್ಲಿ ಮೂಕಿ ಚಿತ್ರ ಓಡ್ತಾಯಿದ್ರೆ ಪಕ್ಕದಲ್ಲಿ ಚಿತ್ರಗೀತೆಗಳ ಒಂದು ಸಾಗು ಅದರ ಜೊತೆಯಲ್ಲೇ ಸಾಗ್ತಾ ಇತ್ತು. ಚಿತ್ರಗೀತೆಗಳ ಇತಿಹಾಸ ಆರಂಭ ಆಗಿದ್ದೇ ಇಲ್ಲಿಂದ ಅಂತ ಹೇಳಿದ್ದು ನೆನಪಿದೆ. ಹಾಗೆ ನಟ ನಟಿಯರು ಹಾಡಿಕೊಂಡು ಅಭಿನಯ ಮಾಡಬೇಕಾದ್ರೆ ಕ್ಯಾಮರಾಗಿಂತ ಸ್ವಲ್ಪ ಮೇಲೆ ಒಂದೇ ಒಂದು ಮೈಕ್ ಇರ್ತಾ ಇತ್ತು. ಅದರಲ್ಲಿ ಕಷ್ಟಪಟ್ಟು ಧ್ವನಿ ಮುದ್ರಣ ಮಾಡಿಕೊಂಡ್ರ ನಂತರ, ಆದರೆ ಮತ್ತೆ ಅದು ಹೇಗೆ ಬಂದಿದೆ ಅನ್ನೋಂತಹ ಕೇಳುವಂತಹ ವ್ಯವಸ್ಥೆ ಕೂಡ ಇರಲಿಲ್ಲ. ಒಟ್ಟಿನಲ್ಲಿ ನಟ ನಟಿಯರು ಹಾಡಿದಂತಹ ಈ ಗೀತೆಯ ಫಲಿತಾಂಶ ತೆರೆ ಮೇಲೇ ಪ್ರಕಟ ಆಗ್ತಾ ಇದ್ದಿದ್ದು. ಪ್ರತ್ಯೇಕವಾದ ಒಂದು ಧ್ವನಿ ಮುದ್ರಣಕ್ಕೆ, ಹಾಡು ಮುದ್ರಣಕ್ಕೆ ಅಂತ ಹೇಳಿ ಕೊಠಡಿ ಅಂತ ಇರಲಿಲ್ಲ. 1945 ಹೊತ್ತಿಗೆ ರೆಕಾರ್ಡಿಂಗ್ ರೂಮ್ ಬಂತು. ಹಾಗೆ ಧ್ವನಿ ಮುದ್ರಣ ನಡೀತಾ ಇದ್ದಿದ್ದು ರಾತ್ರಿ ವೇಳೆಯಲ್ಲಿ ಹಾಡುಗಾರರು ವಾದ್ಯಗಾರರು ಸೇರಿಕೊಂಡು ಒಂದೇ ಮೈಕ್ನಲ್ಲಿ ಹಾಡ್ತಾಯಿದ್ರು. ಸ್ವಲ್ಪ ವರ್ಷಗಳು ಕಳೆದ್ಮೇಲೆ ಎರಡು ಮೈಕ್ಗಳ ಮೂಲಕ ರೆಕಾರ್ಡಿಂಗ್ ಮಾಡುವಂತಹ ಪದ್ಧತಿ ಬಂತು. ಕಾಲಕ್ರಮೇಣ ಮ್ಯಾಗ್ನೆಟಿಕ್ ಟೇಪ್ ಅಂತ ಬಂತು. 50ರ ದಶಕದ ಆರಂಭದಲ್ಲಿ ಸ್ಟೀರಿಯೋಫೋನಿಕ್ ಸೌಂಡ್ ಬೆಳಕಿಗೆ ಬಂತು. ಗ್ರಾಮೋಫೋನ್ ಪ್ಲೇಟ್ ಬಂತು. ಹಾಡು ತಟ್ಟೆಗಳು ಕಾಣಿಸ್ಕೊಂಡವು. ಆದರೆ ಈ ಹಾಡು ತಟ್ಟೆಗಳು ಅಷ್ಟು ಸುಲಭವಾಗಿ ಜನಸಾಮಾನ್ಯರಿಗೆ ಸಿಗ್ತಾ ಇರಲಿಲ್ಲ. ಅದು ಶ್ರೀಮಂತರ ಮನೆಗಳಲ್ಲಿರಬಹುದು, ಸಂಚಾರಿ ಚಿತ್ರಮಂದಿರಗಳಲ್ಲಿ, ಇಲ್ಲಿ ಮಾತ್ರ ಕೇಳಿಸ್ಬಿಡ್ತಾ ಇತ್ತು. ನಂತರ ನಿಧಾನವಾಗಿ ಆಕಾಶವಾಣಿಯ ಕೊಡುಗೆ ತುಂಬ ಪ್ರಧಾನ ಪಾತ್ರವನ್ನು ವಹಿಸಿತು. 1961-66 ಒಳಗೆ ದೇಶದಲ್ಲಿ ವಿವಿಧ ಆಕಾಶವಾಣಿ ಕೇಂದ್ರಗಳಲ್ಲಿ ಈ ಗೀತೆಗಳ ಪ್ರಸಾರ ಆರಂಭ ಆಯಿತು. ಹಾಗೆ ಕನ್ನಡ ಚಿತ್ರಗಳು ತಯಾರಾಗ್ತಾ ಇದ್ದಿದ್ದೇ ಅತಿ ಕಡಿಮೆ ವೆಚ್ಚದಲ್ಲಿ. ಆದರೆ ಕನ್ನಡದ ಸ್ಥಿತಿಗತಿ ಅಷ್ಟೇನೂ ಆರ್ಥಿಕವಾಗಿ ಚೆನ್ನಾಗಿರಲಿಲ್ಲ. ಹಾಡು ತಟ್ಟೆಗೆ ಹಾಕೋದಕ್ಕೆ, ಅಂದರೆ ಟೇಪ್ನಿಂದ, ಮ್ಯಾಗ್ನೆಟಿಕ್ ಟೇಪ್ನಿಂದ ಹಾಡು ತಟ್ಟೆಗೆ ಹಾಕೋದಕ್ಕೆ ಹಣದ ಕೊರತೆ ಇತ್ತು. AVM ಸಂಸ್ಥೆ, ಅದರ ಬಗ್ಗೆ ನಾನು ಮಾತಾಡಿದೆ, ಸರಸ್ವತಿ ಸ್ಟೋರ್ಸ್, ಇದರ ಒಂದು ತುಂಬ ಮುಖ್ಯವಾದ ಪಾತ್ರ ಇದೆ ಅಂತ. ಯಾಕೆಂತಂದರೆ ಇದರಲ್ಲಿ ಕನ್ನಡದ ಚಿತ್ರರಂಗದ ಒಂದು ಆರ್ಥಿಕವಾದ ಸ್ಥಿತಿಗತಿ ಅಷ್ಟು ಚೆನ್ನಾಗಿರಲಿಲ್ಲ, ತಯಾರಾಗ್ತಾ ಇದ್ದಿದ್ದೇ ಕಡಿಮೆ ಅಂತ ಹೇಳಬೇಕಾದ್ರೆ, ಇದನ್ನು ಮತ್ತೆ ಕನ್ನಡದ ಚಿತ್ರಗೀತೆಗಳಿಗೆ

ಆರ್ಥಿಕವಾಗಿ ಒಂದು ಗಟ್ಟಿತನವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಅದನ್ನು ಮುಚ್ಚೆ ಹೋಗುವಂತಹ ಸ್ಥಿತಿ ಬಂದಿತ್ತು. ಆದರೆ ಸರಸ್ವತಿ ಸ್ಟೋರ್ಸ್ನ ನಿರ್ಧಾರ ಆಗಿತ್ತು. ಆದರೆ ಟಿ ಉದಯ ಶಂಕರ್ ಅವರ ಒಂದು ಯೋಗದಾನದಿಂದ ಇದು ಮತ್ತೆ ಜೀವಂತವಾಯಿತು. ಅವರು ಮಹೇಶ್ ಅನ್ನುವಂತಹ ಒಬ್ಬ ಯುವಕನನ್ನು ಈ ಕೆಲಸಕ್ಕೆ ಒಪ್ಪಿಸಿ ಎ ವಿ ಎಂ ಚೆಟ್ಟಿಯಾರ್ ಬಳಿ ಕರ್ಕೊಂಡು ಹೋದರು. ಅವರ ಮನವೊಲಿಸಿ ಕನ್ನಡ ಚಿತ್ರ ಗೀತೆಗಳ ನಿರ್ಮಾಣ ಕೊನೆಯಾಗದಂತೆ ನೋಡಿಕೊಂಡ್ರು ಅಂತ ಹೇಳಿದ್ದೆ. ಇದರ ಮುಂದಿನ ಒಂದು ಈ ಹಾಡು ತಟ್ಟೆಗಳ ಗ್ರಾಮೋಫೋನ್ ಯುಗದ ಅಂತ್ಯ 70ರ ದಶಕದ ಕೊನೆಯಲ್ಲೇ ಆಯಿತು. ನಂತರ ಹೊಸ ಯುಗ ಆರಂಭ ಆಗೇ ಹೋಯಿತು. ಅದರ ಬಗ್ಗೆ ಇನ್ನೊಂದಷ್ಟು ಮಾತನಾಡೋಣ. ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಪುಟಾಣಿ ಏಜೆಂಟ್ 1-2-3 ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿಗಳಲ್ಲಿ ಮೂಡಿ ಬಂದಂತಹ ಈ ಗೀತೆಯ ಕವಿ ಗೀತಪ್ರಿಯ, ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಹಾಡು ತಟ್ಟೆಗಳು ಅಂದರೆ ಗ್ರಾಮೋಫೋನ್ ಯುಗ ಅಂತ್ಯದ ನಂತರ ಹೊಸ ಯುಗ ಆರಂಭ ಆಯಿತು, ಅದು ಧ್ವನಿ ಸುರುಳಿಗಳ ಯುಗ. ಚಿತ್ರಗೀತೆಗಳ ಕ್ಯಾಸೆಟ್ ಯುಗ, ಇದರ ಕುರಿತಾಗ ಒಂದಷ್ಟು ಮಾತನಾಡೋಣ. ನಾನು ಹಿಂದೆ ಹೇಳಿದ್ದೆ, ಈಗಲೂ ಕೂಡ ಹೇಳಿದೆ, ಹಾಡುಗಳು ಇಂದಿಗೂ ಜೀವಂತವಾಗಿದೆ ಅಂತಂದರೆ ಅದರಲ್ಲಿ ಸರಸ್ವತಿ ಸ್ಟೋರ್ಸ್ನ ಕೊಡುಗೆ ಮಹತ್ತರವಾದದ್ದು ಅಂತ. ಹಾಗೆ ಧ್ವನಿ ಸುರುಳಿಗಳ ಯುಗಕ್ಕೂ ಕೂಡ ಈ ಸ್ಟೋರ್ಸ್ ತುಂಬ ಚೆನ್ನಾಗಿ ಸ್ಪಂದಿಸಿತ್ತು. ಅಲ್ಲಿ ದಕ್ಷಿಣ ಭಾರತದ ಬಹುತೇಕ ಚಿತ್ರಗೀತೆಗಳು ಹಾಡು ತಟ್ಟೆಗಳಿಂದ ಕ್ಯಾಸೆಟ್ಗಳಾಗಿ ಮಾರ್ಪಾಡು ಹೊಂದಿದ್ವು. ಆದರೆ ಕನ್ನಡಕ್ಕೆ ತುಂಬ ಏನು ಅನುಕೂಲ ಇರಲಿಲ್ಲ. ಇದರ ಬಗ್ಗೆ ಕೂಡ ನಾವು ಮುಂದೆ ತಿಳ್ಕೊಳ್ಳೋಣ. ನಾನಿನ್ನ ಬಿಡಲಾರಿ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಇವುಗಳ ಧ್ವನಿಯಲ್ಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಈ ಚಿತ್ರ ಬಿಡುಗಡೆಯಾಗಿತ್ತು 1979.

ಈ ಹಾಡು ತಟ್ಟೆಗಳಿಂದ ಧ್ವನಿ ಸುರುಳಿಗಳ ಯುಗಕ್ಕೆ ತನ್ನನ್ನು ತಾನು ಮಾರ್ಪಾಡು ಮಾಡಿಕೊಳ್ಳೋದಕ್ಕೆ ಹಾಡು ತಟ್ಟೆಗಳು ಬಹಳ ಸವಾಲುಗಳನ್ನು ಮತ್ತೆ ಎದುರಿಸಿದ್ವು. ಆರಂಭಿಕ ಹಂತದಲ್ಲಿ ಸರಸ್ವತಿ ಸ್ಟೋರ್ಸ್ ಕನ್ನಡಕ್ಕೆ ಕೈ ಹಾಕಲೇ ಇಲ್ಲ. ಯಾಕೆಂತಂದರೆ ಮತ್ತದೇ ಸಮಸ್ಯೆ, ಕನ್ನಡ ಚಿತ್ರಗೀತೆಗಳಿಗೆ ಬೇಡಿಕೆ ಇಲ್ಲ ಅಂತ. ಎಲ್ಲ ಡೀಲರ್ಗಳು ಕೂಡ ಕನ್ನಡ ಗೀತೆಗಳು ಧ್ವನಿ ಸುರುಳಿಗಳಲ್ಲೇ ಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟರು. ಪಟ್ಟು ಕೂಡ ಅದೇ ಆಗಿತ್ತು. ಇದು ಕನ್ನಡದ ಗೀತೆಗಳು ಸೊರಗೋದಕ್ಕೆ ಕಾರಣ ಆಗಿಬಿಡ್ತು ಕೂಡ. ಅದಾಗಲೇ ಕೆಲವರು ಖಾಸಗಿಯಾಗಿ ಹಾಡು ತಟ್ಟೆಗಳಿಂದ ಧ್ವನಿ ಸುರುಳಿಗಳಿಗೆ ವರ್ಗಾಯಿಸುವಂತಹ ಕೆಲಸ ಮಾಡ್ತಾ ಇದ್ರು. ಹಿಂದೆ ಹಾಡು ತಟ್ಟೆಗಳಿಗಾಗಿ ಶ್ರಮಿಸಿದಂತಹ ವ್ಯಕ್ತಿ ಮಹೇಶ್ಗೆ ಮತ್ತೆ ಇದೇ ಸವಾಲಾಗೋಯಿತು. ಆದರೂ ಮಹೇಶ್ ಅವರು ಛಲ ಬಿಡದೆ ಛಲದಿಂದ ಪರಿಶ್ರಮ ಪಟ್ಟರೂ ಕೂಡ ಹಾಡು ತಟ್ಟೆಗಳಿಂದ ಕ್ಯಾಸೆಟ್ಗೆ ವರ್ಗಾವಣೆ ಮಾಡೋದಕ್ಕೆ ಯಾರೂ ಮುಂದೆ ಬರಲೇ ಇಲ್ಲ. ಇದರಿಂದ ತುಂಬ ಬೇಸರ ಆಯಿತು ಅವರಿಗೆ. ತಾನು ಇದರಲ್ಲಿ ಸೋತು ಬಿಟ್ಟೆ ಅಂತ ಅಂದುಕೊಂಡು ಸಂಸ್ಥೆಗೆ ರಾಜೀನಾಮೆ ನೀಡಿ ಕೂಡ ಹೊರಟು ಹೊರಗಡೆಗೆ ಬಂದುಬಿಟ್ರು. ಆದರೆ ಮತ್ತೆ ಒಬ್ಬ ಪ್ರಬಲವಾದ ವ್ಯಕ್ತಿಯಿಂದ ಮತ್ತೆ ಮರುಹುಟ್ಟು ಬಂತು. ಯಾರಿಂದ ಹೇಗೆ ಮಾತಾಡೋಣ, ಕೇಳ್ತಾ ಇರಿ, ನಮ್ಮ ಜೊತೆಲಿರಿ. ನಿಮ್ಮ ನೆಚ್ಚಿನ ಆಕಾಶವಾಣಿಯ ಜೊತೆಗೆ ಸಿಂಹದ ಜೋಡಿ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಡಿರುವಂತಹ ಗೀತೆ. ಆರ್ ಎನ್ ಜಯ ಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಸಂಗೀತವನ್ನು ನೀಡಿದ್ದಾರೆ.

ಮರುಹುಟ್ಟು ಪಡೀತು ಅಂತ ಹೇಳಿದೆ ಕ್ಯಾಸೆಟ್ ಯುಗಕ್ಕೆ. ಈ ಕ್ಯಾಸೆಟ್ ಯುಗಕ್ಕೆ ಆಪದ್ ಬಾಂಧವರಾಗಿ ಬಂದು ಬೆಂಬಲಕ್ಕೆ ನಿಂತ ವ್ಯಕ್ತಿ ಮತ್ತೆ ಬೇರೆ ಯಾರೂ ಅಲ್ಲ, ಅದನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಅವರು ನಮ್ಮೆಲ್ಲರ ನೆಚ್ಚಿನ ವರನಟ ಅಣ್ಣ ಅವರು ಅಂತಲೇ ನಮಗೆಲ್ರಿಗೂ ಕೂಡ ಅಪ್ಯಾಯವಾಗಿ ಹತ್ತಿರದವರು, ಆತ್ಮೀಯರು, ಡಾಕ್ಟರ್ ರಾಜ್ಕುಮಾರ್. ಅದಾಗಲೇ ಜಪಾನಿನ ಸೋನಿ ಸಂಸ್ಥೆ ಹೈಸ್ಪೀಡ್ ಕ್ಯಾಸೆಟ್ ಯಂತ್ರವನ್ನು ತಯಾರು ಮಾಡಿತ್ತು. ಅದನ್ನು ತರಿಸ್ಕೊಳ್ಳೋದಕ್ಕೆ ನಾನು ಸಹಾಯ ಮಾಡ್ತೀನಿ, ಬನ್ನಿ ಮಹೇಶ್ ಅಂತ ಹೆಗಲ ಮೇಲೆ ಕೈ ಹಾಕಿ ಬೆನ್ನು ತಟ್ಟಿ ನೆರವಾದರು, ಜೊತೆಗೆ ಕರ್ಕೊಂಡು ಬಂದರು. ಅಲ್ಲಿಗೆ ಕನ್ನಡ ಚಿತ್ರಗೀತೆಗಳು ಕೂಡ ಕ್ಯಾಸೆಟ್ ಯುಗಕ್ಕೆ ನಾಂದಿಯನ್ನು ಬರೆದು 1980 ಮಾರ್ಚ್ 21 ಸಂಗೀತ ಕ್ಯಾಸೆಟ್ ಸಂಸ್ಥೆ ಜನ್ಮ ತಾಳಿತು. ಇದು ದಕ್ಷಿಣ ಭಾರತದಲ್ಲೇ ಕಾನೂನು ರೀತಿಯ ಧ್ವನಿ ಸುರುಳಿಗಳ ತಯಾರಿಕೆಗೆ ಅನುಮತಿ ಪಡೆದಂತಹ ಮೊದಲ ಸಂಸ್ಥೆ ಅನ್ನುವಂತಹ ಹೆಸರು ಕೂಡ ಮಾಡಿತು. ಇದರಿಂದ ಕನ್ನಡದ ಬಾಗಿಲಿಗೆ ಬಂದು ತಾಂತ್ರಿಕವಾದ ಹೊಸ ಹೊಸ ಬೆಳವಣಿಗೆಗಳು ಕದ ತಟ್ಟಿ ನಾ ಮುಂದೆ ತಾ ಮುಂದೆ ಅಂತ ಬಂದು ನಿಂತ್ಕೊಂಡು ಅಂತಂದರೆ ಎಂತಹ ಒಂದು ರೋಚಕವಾದ ಇತಿಹಾಸ ಅಲ್ವಾ. ಪ್ರೀತಿ ವಾತ್ಸಲ್ಯ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ್ದಾರೆ. ದೊಡ್ಡರಂಗೇಗೌಡರ ಈ ಕವಿತೆಗೆ ರಾಜನ್ ನಾಗೇಂದ್ರ ಸಂಗೀತವನ್ನು ನೀಡಿದ್ದಾರೆ. 1984 ತೆರೆ ಕಂಡಂತಹ ಚಿತ್ರ ನಿಮಗಾಗಿ ಈ ಗೀತೆ.

0: ಗಾನಗಂಗೆ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳ ಒಂದು ರೋಚಕ ಇತಿಹಾಸವನ್ನು ನಾವು ಮೆಲುಕು ಹಾಕ್ತಾ ಇದ್ದೀವಿ. ಕಾರ್ಯಕ್ರಮ ಖಂಡಿತವಾಗ್ಲೂ ಮುಂದುವರಿಯುತ್ತೆ, ನೀವು ನಮ್ಮ ಜೊತೆ ನೆಲೆಯಿರಿ. ಒಂದೆರಡು ಪ್ರಕಟಣೆಗಳ ನಂತರ
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕ್ಯಾಸೆಟ್ ಸಂಸ್ಥೆಗಳ ಬಗ್ಗೆ ನಾವು ಮಾಡಿದ್ವಿ, ಮಾತಾಡ್ತಾ ಇದ್ವಿ. ಇದರ ಬೆಳವಣಿಗೆ ಏನಾಯಿತು ಅಂತಂದರೆ, ಧ್ವನಿ ಮುದ್ರಣ ಸಂಸ್ಕರಣದಿಂದ ಹಿಡಿದು ಅದು ಪ್ರಸಾರ ಆಗುವವರೆಗೆ ನಡೆಯುವಂತಹ ಎಲ್ಲ ಪ್ರಕ್ರಿಯೆಯ ಮೇಲೆ ಒಂದು ಹಿಡಿತ ಸಾಧಿಸೋದಕ್ಕೆ ಇದರಿಂದ ಸಾಧ್ಯ ಆಯಿತು. ಮಹೇಶ್ ಅವರು ಧ್ವನಿ ಸುರುಳಿಗಳಿಗೆ ಗೌರವಧನ ನೀಡುವಂತಹ ಪದ್ಧತಿಯನ್ನು ಜಾರಿಗೆ ತಂದರು. ಇದು ಎಲ್ಲರಲ್ಲೂ ಕೂಡ ಆಸಕ್ತಿ ಮೂಡೋದಕ್ಕೆ ಕಾರಣ ಆಯಿತು ಅಂತ ಹೇಳಬಹುದು. ಇದರಿಂದ ಮತ್ತಷ್ಟು ಧ್ವನಿ ಸುರುಳಿ ನಿರ್ಮಾಣ ಸಂಸ್ಥೆಗಳು ಕೂಡ ಹುಟ್ಟೋದಕ್ಕೆ ಕಾರಣ ಆಯಿತು. ಅದರಲ್ಲಿ ಕೆಲವನ್ನು ನಾವು ಹೆಸರಿಸಬಹುದು ಅಂತಂದರೆ ಲಹರಿ ಇರ್ಬೋದು, ಆಕಾಶ್ ಇರ್ಬೋದು, ಝೇಂಕಾರ್ ಇರಬಹುದು, ಇವುಗಳನ್ನು ನಾವು ಹೆಸರಿಸಬಹುದು. ಆದರೆ ಧ್ವನಿ ಸುರುಳಿಗಳು ಹೇಗೆ ಜನಪ್ರಿಯ ಆಗ್ತಾ ಹೋದವೋ ಅದರ ಜೊತೆಗೆ ಮತ್ತೊಂದು ದೊಡ್ಡ ಸವಾಲು ಎದುರಾಯಿತು. ಅದು ಮತ್ತಾವುದೂ ಅಲ್ಲ, ಧ್ವನಿ ಸುರುಳಿಗಳ ನಕಲೀಕರಣ. ಆದರೂ ಎಲ್ಲವನ್ನು ಎದುರಿಸಿ ಮೂಲವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಮತ್ತಷ್ಟು ಪ್ರಯತ್ನ ನಡೀತು. ಇದರೊಂದಿಗೆ ಮತ್ತೊಂದು ಮುಖದಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿತು. ಅದು ಏನು ಅಂತ ಮುಂದೆ ನೋಡೋಣ. ಈ ಗೀತೆಯನ್ನು ಕೇಳ್ಕೊಂಡು ಬರೋಣ. ಶ್ರುತಿ ಚಿತ್ರದ ಗೀತೆ, 1990 ತೆರೆ ಕಂಡಿದ್ದು. SP ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. RNG ಗೋಪಾಲ್ ವಿರಚಿತ ಈ ಹಾಡಿಗೆ SA ರಾಜ್ಕುಮಾರ್ ಸಂಗೀತವನ್ನು ನೀಡಿದ್ದಾರೆ.

ಒಟ್ಟಿನಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಈ ಚಿತ್ರಗೀತೆಗಳು ನಮ್ಮ ಮನಸ್ಸಿನಲ್ಲಿ ಮನರಂಜನೆಯ ಒಂದು ಮಜಲಿನಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಆವರಿಸ್ಕೊಂಡ್ಬಿಟ್ಟಿದೆ. ಚಿತ್ರಗೀತೆಗಳ ಸ್ವರೂಪವನ್ನೇ ಬದಲಾಯಿಸಿದ್ದು ಈ ಧ್ವನಿ ಸುರುಳಿಗಳು ಅಂತ ಹೇಳಬಹುದು. ಮೂರೇ ನಿಮಿಷಕ್ಕೆ ಅಂತ ಸೀಮಿತವಾಗಿದ್ದಂತಹ ಚಿತ್ರಗೀತೆಯ ಅವಧಿ ಇಲ್ಲಿಂದ ವಿಸ್ತಾರ ಆಗ್ತಾ ಹೋಯಿತು. ಎಸಿ ಕೊಠಡಿ ಅಂದರೆ ಹವಾನಿಯಂತ್ರಿತ ವಾತಾವರಣದಲ್ಲಿ ನಾಲ್ಕು ಪಥಗಳ ಮೇಲೆ ಹಾಡುಗಳ ಧ್ವನಿ ಮುದ್ರಣ ಸಾಧ್ಯ ಆಯಿತು. ಟ್ರ್ಯಾಕ್ ಅಂತ ನಾವೇನು ಹೇಳ್ತೀವಿ, ಹಾಡೋರಿಗೆ ಒಂದು ಟ್ರ್ಯಾಕು, ಹಾಗೆ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ತಬಲಾ ಇತ್ಯಾದಿಗಳಿಗೆ ಅದು ಒಂದು ಟ್ರ್ಯಾಕು, ಹಾಗೆ ತಂತಿ ವಾದ್ಯಗಳಿರಬಹುದು, ಸ್ವರವಾದ್ಯಗಳಿರಬಹುದು, ಅವಕ್ಕೆಲ್ಲ ಬೇರೆ ಟ್ರ್ಯಾಕು, ಕೋರಸ್ಗೆ ಒಂದು ಟ್ರ್ಯಾಕು, ಹೀಗೆ ಹಲವಾರು ಟ್ರ್ಯಾಕ್ಗಳಲ್ಲಿ ಅದರಲ್ಲೂ ಕೂಡ ಮೊದಲು ನಾಲ್ಕು ಪಥಗಳ ಮೇಲೆ ಹಾಡುಗಳ ಧ್ವನಿ ಮುದ್ರಣ ಸಾಧ್ಯ ಆಯಿತು ಅಂದರೆ ಎಷ್ಟು ರೋಚಕವಾದ ಇತಿಹಾಸ ಅಲ್ವಾ. ಬನ್ನಿ ಕೇಳೋಣ ರಾಮಾಚಾರಿ ಚಿತ್ರದ ಈ ಗೀತೆ. ಎಸ್ ಚಾಣಕ್ಯವರ ಧ್ವನಿಯಲ್ಲಿದೆ, ಜೊತೆಗೆ ಮಾನು ಅವರ ಧ್ವನಿಯನ್ನು ಕೂಡ ಕೇಳಬಹುದು. ಹಂಸಲೇಖ ಸಂಗೀತವನ್ನು ನೀಡಿ ಸಾಹಿತ್ಯವನ್ನು ಕೂಡ ರಚನೆ ಮಾಡಿದ್ದಾರೆ.

ನಾಲ್ಕು ಪಥಗಳ ನಂತರ ಹಾಡುಗಾರರಲ್ಲಿ ಒಬ್ಬನೇ ಹಾಡುಗಾರ ಇದ್ದರು, ಇಬ್ಬರು. ಹೀಗೆ ವಿಭಿನ್ನ ಮೈಕ್ರೋಫೋನ್ ಬಳಸಿ ಆಡಿಯೋ ಮಿಕ್ಸರ್ಗಳ ಮೂಲಕ ಹಾಡನ್ನು ಮರುಸಂಸ್ಕಾರಕ್ಕೆ ಒಳಪಡಿಸುವಂತಹ ಒಂದು ಉತ್ತಮ ಪಡಿಸೋದಕ್ಕೆ ಸಾಧ್ಯ ಆಯಿತು. ಹಾಗೆ ಇದರ ನಡೆ ಮುಂದುವರಿತಾ ಹೋಯಿತು. ಪರ್ಫರೇಟೆಡ್ ಟೇಪ್ಗಳು ಅಂತ, ಆ ಟೇಪ್ಗಳ ಮೇಲೆ ಮುದ್ರಣ ಆರಂಭ ಆಯಿತು. ಇದರ ಗುಣಮಟ್ಟ ಮತ್ತು ಉತ್ತಮಗೊಳ್ತಾ ಹೋಯಿತು. ಮೊದಲು ಡಾಲ್ಫಿ, ನಂತರ DTS ಅನ್ನುವಂತಹ ಒಂದು ತಂತ್ರಜ್ಞಾನದ ಅಳವಡಿಕೆಯಿಂದ ಗೀತೆಗಳ ಧ್ವನಿ ಮುದ್ರಣದಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಉಂಟಾಯಿತು ಅಂತ ಹೇಳಬಹುದು. ಈ ಧ್ವನಿ ಸುರುಳಿಗಳಿಂದ ಚಿತ್ರಗೀತೆಗಳ ಅಷ್ಟೇ ಅಲ್ಲ, ಸುಗಮ ಸಂಗೀತ ಕ್ಷೇತ್ರಕ್ಕೆ ಅತಿ ದೊಡ್ಡ ಮಟ್ಟದಲ್ಲಿ ಹೊಸ ತಿರುವು ಸಿಕ್ತು ಅಂತ ಹೇಳಬಹುದು. ಇದರಿಂದ ಭಕ್ತಿಗೀತೆ ಇರ್ಬೋದು, ಜನಪದ ಗೀತೆಗಳು, ಧ್ವನಿ ಸುರುಳಿಗಳು ಕೂಡ ನಾನ್ ಮುಂದೆ ತಾನ್ ಮುಂದೆ ಅಂತ ಮತ್ತೆ ಪೈಪೋಟಿಯಲ್ಲಿ ಬಂದು ನಿಂತು. ಮೂರು ಜನ್ಮ ಚಿತ್ರದ ಗೀತೆ SP ಬಾಲಸುಬ್ರಹ್ಮಣ್ಯಂ, SJಾನಕಿ ಹಾಡಿದ್ದ

ಈ ಭಕ್ತಿಗೀತೆ, ಜನಪದ ಗೀತೆ ಇತ್ಯಾದಿ ಧ್ವನಿ ಸುರುಳಿಗಳ ಮಧ್ಯದಲ್ಲಿ ಇದರ ಒಂದು ಪೈಪೋಟಿಯಲ್ಲಿ ಚಲನಚಿತ್ರ ಗೀತೆ ಮತ್ತೆ ಒಂದು ಹೆಜ್ಜೆ ಮುಂದೆ ಇಡಿತು. ಅದು ಚಿತ್ರ ಬಿಡುಗಡೆಗೆ ಅಂತ ಮೊದಲೇ ಚಿತ್ರಗೀತೆಗಳನ್ನು ಕ್ಯಾಸೆಟ್ಗಳ ಮೂಲಕ ಬಿಡುಗಡೆ ಮಾಡಿ ಗೀತೆಗಳೊಂದಿಗೆ ಚಿತ್ರ ಬಿಡುಗಡೆಗೂ ಮುನ್ನ ಚಿತ್ರದ ಪ್ರಚಾರಕ್ಕೆ ಅವಕಾಶ ಮಾಡಿಕೊಂಡವು. ಈ ತಂತ್ರ ಚಿತ್ರ ಗೀತೆಗಳಿಗೆ ತುಂಬಾ ಪೂರಕವಾಗಿ ಕೆಲಸ ಮಾಡಿತು. ಈ ಕ್ಯಾಸೆಟ್ ಯುಗ ಚಿತ್ರ ಚಲನಚಿತ್ರ ಗೀತೆಗಳ ಪ್ರಚಾರಕ್ಕೆ ಒಂದು ಹೊಸ ಕ್ರಾಂತಿಯನ್ನು ಉಂಟು ಮಾಡಿತು. ಆದರೆ ಇದು ಆಕಾಶವಾಣಿ ಕೇಂದ್ರಗಳಿಗೆ ಸಮಸ್ಯೆ ಆಯಿತು. ಏನಪ್ಪ ಅದು ಅಂತಂದರೆ, ಆಗ ಆಕಾಶವಾಣಿ ಕೇಂದ್ರಗಳಲ್ಲಿ ಹಾಡು ತಟ್ಟೆಯಿಂದ ಪ್ರಸಾರ ಮಾಡುವಂತಹ ತಂತ್ರಜ್ಞಾನ ಮಾತ್ರ ಇತ್ತು. ಧ್ವನಿ ಸುರುಳಿಗಳಿಂದ ಹಾಡು ತಟ್ಟೆಗೆ ವರ್ಗಾಯಿಸಿದರೆ ಮಾತ್ರ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆಗ ಕೇವಲ ಆಕಾಶವಾಣಿಗೆ ಮಾತ್ರ ಮತ್ತೆ ಮಾರ್ಪಡಿಸುವಂತಹ ಅನಿವಾರ್ಯತೆ ಬಂದಾಗ ಯಾರೂ ಮುಂದಾಗದ ಕಾರಣ 80-90 ಗೀತೆಗಳು ಪ್ರಸಾರದ ಕೊರತೆಯಿಂದ ಬಳಲಿದ್ವು. ಆದರೆ ಈ ಕೊರತೆ ಬಹಳ ಕಾಲ ಇರಲಿಲ್ಲ. ಕೇಳುಗರಿಗೆ ಟೇಪ್ ರೆಕಾರ್ಡ್ನ ಪರ್ಯಾಯ ವ್ಯವಸ್ಥೆ ಇದ್ದಿದ್ದರಿಂದ ಮನೆಗಳಲ್ಲಿ ಟೇಪ್ ರೆಕಾರ್ಡರ್ ಇರುವುದೇ ಒಂದು ಪ್ರತಿಷ್ಠಿತ ವಿಷಯವಾದ ಕಾರಣ ಬಹುಬೇಗ ಕ್ಯಾಸೆಟ್ಗಳಲ್ಲಿ ಕನ್ನಡದ ಚಿತ್ರಗೀತೆಗಳು ಮನೆಗಳಲ್ಲಿ ಉಳಿದುವು. ಹಾಗೆ ಆಕಾಶವಾಣಿ ಕೂಡ ತನ್ನ ಒಂದು ತಂತ್ರಜ್ಞಾನವನ್ನು ಜೊತೆ ಜೊತೆಗೆ ಬೆಳೆಸ್ಕೊಳ್ತು. ಶ್ರೀಗಂಧ ಚಿತ್ರದ ಗೀತೆ, ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಹಾಡಿದ್ದಾರೆ.

ಸಿಡಿ ಯುಗ ಆರಂಭ ಆಯಿತು. ಆಗಲೂ ಕೂಡ ಒಂದಷ್ಟು ಏರ್ಪೇರುಗಳು ಬಂದವು ಅಂತ ಹೇಳಿದೆ. ಟೇಪ್ ರೆಕಾರ್ಡ್ ಬದಲಿಗೆ MP3 ಪ್ಲೇಯರೇ ಬೇಕಾಯಿತು ಹಾಡುಗಳನ್ನು ಕೇಳಬೇಕು ಅಂದರೆ, ಹಾಗೆ CD ಪ್ಲೇಯರ್ಗಳು ಕೂಡ ಬೇಕಾದವು. ಇದಕ್ಕೂ ಕೂಡ ನಮ್ಮ ಸಮಾಜ ತುಂಬ ಚೆನ್ನಾಗಿ ಸ್ಪಂದಿಸ್ತು, ತನ್ನನ್ನು ತಾನು ಅಪ್ಡೇಟ್ ಮಾಡಿಕೊಳ್ತಾ ಬಂತು, ಕಾಲಕ್ಕೆ ತಕ್ಕಂತೆ ಬದಲಾಯಿಸಿಕೊಂಡು ತಾಂತ್ರಿಕವಾಗಿ ಅಂತ ನಾನು ಹೇಳ್ತಾ ಬಂದೆ. ಈಗಂತೂ ಅಂತರ್ಜಾಲದ ಯುಗ ಅಲ್ವಾ, ನಮಗೆಲ್ಲರೂ ಕೂಡ ಅತಿ ಸರಳವಾಗಿ ನಮ್ಮ ಕೈಯಲ್ಲೇ ನಮಗೆ ಸಿಗುತ್ತೆ. ಸೂರ್ಯವಂಶ ಚಿತ್ರದ ಗೀತೆಯನ್ನು ಕೇಳೋಣ. SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಧ್ವನಿಯಲ್ಲಿದೆ. SNarayan ಅವರ ಸಾಹಿತ್ಯ ಇದು.

ಒಟ್ಟಿನಲ್ಲಿ ಈಗ ತಾಂತ್ರಿಕವಾದ ಒಂದು ಅಂತರ್ಜಾಲದ ಯುಗ, ಮತ್ತಷ್ಟು ವಿಚಿತ್ರ ಗೀತೆಗಳು ತುಂಬ ಭದ್ರವಾಗಿ ತಂತ್ರಜ್ಞಾನದ ಒಳಗೆ ನಮ್ಮ ಜೊತೆಯಲ್ಲಿರುತ್ತೆ. ಈ ಗೀತೆಗಳೆಲ್ಲ ಅಂತರ್ಜಾಲದಲ್ಲಿ ತಂತ್ರಜ್ಞಾನದ ಜೊತೆಗೆ ಒಂದಾಗೋದು ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಮನಸ್ಸಿಗೆ ಸವಿ ಉಣಿಸೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ಅದರಲ್ಲೂ ಕೂಡ ಈಗಂತೂ ಹಾಡುಗಾರರು ಅಂದರೆ ಪ್ರಸಿದ್ಧವಾದ ಗಾಯಕ ಗಾಯಕಿಯರು ನಮಗೆ ಸಿಗೋದು ಎಲ್ಲ ಸಮಯದಲ್ಲೂ ಕಷ್ಟ ಅಂತಂದರೆ, ಟ್ರ್ಯಾಕ್ ಹಾಡೋದಕ್ಕೆ ಮತ್ತಷ್ಟು ಗಾಯಕರು ಕೂಡ ಸಿದ್ಧ ಆಗಿರ್ತಾರೆ. ಅವರ ಧ್ವನಿಯಲ್ಲಿ ಮೊದಲು ಧ್ವನಿ ಮುದ್ರಣ ಮಾಡಿಕೊಂಡು ಆಮೇಲೆ ಪ್ರಸಿದ್ಧ ಗಾಯಕರ ಜೊತೆಗೂ ಕೂಡ ಹಾಡಿಸಿ ಅದರನ್ನು ಬದಲಾಯಿಸೋದಕ್ಕೂ ಕೂಡ ಒಂದು ತಂತ್ರಜ್ಞಾನ ಬಂದಿದೆ. ಒಟ್ಟಿನಲ್ಲಿ ಇದರ ಕಥೆಯೇ ಒಂದು ರೋಚಕವಾದ ಕತೆ. ಇನ್ಮೇಲಿಂದ ನಾವು ಚಿತ್ರಗೀತೆಗಳನ್ನು ನಾವು ಕೇಳ್ತಾ ಇರಬೇಕಾದ್ರೆ ಈ ಎಲ್ಲ ಇತಿಹಾಸದ ಒಂದು ಮೆಲುಕನ್ನು ಹಾಕ್ತಾ ಕೇಳಿಸ್ಕೊಂಡ್ರೆ ಮತ್ತಷ್ಟು ನಮಗೆ ಇದು ಹೃದಯಕ್ಕೆ ತಾಟತ್ತೆ, ನಮ್ಮ ಜೊತೆಯಲ್ಲಿ ನಿಲ್ಲತ್ತೆ. ಚಿತ್ರಗೀತೆಗಳ ಇತಿಹಾಸ ವಾಹ್, ಎಲ್ಲಿಂದ ಎಲ್ಲಿಗೆ ಬಂತು ಅನ್ನುವಂತಹ ಒಂದು ಸಂತೋಷ ನಮ್ಮಲ್ಲಿರುತ್ತೆ. ಈ ಸಂತೋಷ ನಮ್ಮಲ್ಲಿದ್ದಾಗ ನಮಗೆ ನಿತ್ಯವೂ ಕೂಡ ದಿನವು ಚೈತ್ರವೇ ಅನ್ನುವಂತಹ ಗೀತೆನೇ ಬರ್ತಾ ಇದೆ. ಯಜಮಾನ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರುತ್ತೆ. ರಾಜೇಶ್ ಕೃಷ್ಣನ್ ಚಿತ್ರ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಸಂಗೀತವನ್ನು ನೀಡಿದ್ದಾರೆ.

ಹೌದು, ನಮ್ಮ ಮನೆಯಲ್ಲಿ ದಿನವೂ ಕೂಡ ಮಿನುಗುವಂತಹ ಚೈತ್ರ ನಮ್ಮ ಹೃದಯಗಳಲ್ಲಿ. ಈ ಚಿತ್ರಗೀತೆಗಳ ಒಂದು ರೋಚಕ ಇತಿಹಾಸ ನಮ್ಮ ಹೃದಯದಲ್ಲಿ ನಿಲ್ಲಿಸಿದ್ರೆ ಅದು ಯಾವಾಗಲೂ ಕೂಡ ಹೃದಯದ ಒಂದು ಪಲ್ಲವಿಯಲ್ಲಿ ಘಮ್ ಅನ್ನುವಂತಹ ಹೂವಾಗಿ ನಮ್ಮ ಜೊತೆ ಖಂಡಿತವಾಗ್ಲೂ ಇರುತ್ತೆ. ಈ ಒಂದು ಸಂದೇಶದೊಂದಿಗೆ ಇಂದಿನ ಗಾನಗಂಗೆ ಮುಗಿಸುವಂತಹ ಹೊತ್ತಾಯಿತು.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೆರೇಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸೊನ್ಹೆ ರೇಪಲ್ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಳೆಯ ಹಿಂದಿ ಚಿತ್ರಗೀತೆಗಳು ನಿಮಗಾಗಿ. ಶರ್ಮಿಣಿ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ನೀರಜ್ ಅವರ ಸಾಹಿತ್ಯ, ST ಬರ್ಮನ್ ಅವರ ಸಂಗೀತ.

ಸಾಗರ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಇವುಗಳ ಧ್ವನಿಯಲ್ಲಿ ಈ ಗೀತೆಯನ್ನು ಬರೆದಿದ್ರು ಜಾವೇದ್ ಅಖ್ತರ್ ಅವರು. ಎಸ್ ಟಿ ಬರ್ಮನ್ ಅವರ ಸಂಗೀತ ಈ ಗೀತೆಯಲ್ಲಿ ಇತ್ತು. ಇದೀಗ ಮೂಡಿ ಬರ್ತಾ ಇರುವಂತಹ ಗೀತೆ ಮಧುಮತಿ ಚಿತ್ರದ್ದು. ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಹಾಡಿದ್ದಾರೆ. ಶೈಲೇಂದ್ರ ಅವರ ಗೀತೆಗೆ ಸಲೀಲ್ ಚೌಧರಿ ರಾಗ ಜೋಡಣೆ ಮಾಡಿದ್ದಾರೆ.

ಶೈಲೇಂದ್ರ ಅವರು ಕಾಲಾಬಜಾರ್ ಚಿತ್ರಕ್ಕೆಂದು ಈ ಗೀತೆಯನ್ನು ಬರೆದಿದ್ದಾರೆ. ಎಸ್ ಡಿ ಬರ್ಮನ್ ಅವರು ಸಂಗೀತ ನೀಡಿರುವಂತಹ ಗೀತೆಗೆ ದನಿಯಾಗಿದ್ದಾರೆ ಮೊಹಮ್ಮದ್ ರಫಿ.

ಆಮ್ರಪಾಲಿ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದಿರಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ. ಹಜರತ್ ಜೈಪುರಿ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಸಂಗೀತವನ್ನು ನೀಡಿದರು. ಸುನ್ಹೇರೇಪಲ್ನಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಸೆಹರಾ ಚಿತ್ರದ್ದು, ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ ಅವರ ಇವುಗಳ ಧ್ವನಿಯಲ್ಲಿ. ಹಜರತ್ ಜೈಪುರಿ ಅವರ ಸಾಹಿತ್ಯಕ್ಕೆ ರಾಮ್ಲಾಲ್ ಸಂಗೀತವನ್ನು ನೀಡಿದ್ದಾರೆ.

ಹಮ್ ಕಿಸಿ ಸೇ ಕಮ್ ನಹಿ ಚಿತ್ರದ ಗೀತೆ ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರು ಹಾಡಿದ್ದಾರೆ ಹಜರತ್ ಜೈಪುರಿಯವರ. ಈ ಹಾಡನ್ನು ಆರ್ ಡಿ ಬರ್ಮನ್ ಅವರು ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಇದುವರೆಗೆ ಸುನ್ಹೇರೇಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಮೂಡಿಬಂದವು. ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಇನ್ನು ಮುಂದೆ ಕಾರ್ಯಕ್ರಮ ಸವಿ ನೆನಪು.

ಸವಿನೆನಪು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಒಲವು ಗೆಲುವು ಚಿತ್ರದ ಕೆಲವು ಗೀತೆಗಳು ಆರಂಭದಲ್ಲಿ ಕೇಳೋಣ. ಹಾಡಿರುವಂತಹ ಕಲಾವಿದರು ಎಸ್ ಜಾನಕಿ, ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಹಾಗೂ ಸಂಗಡಿಗರು ಜಿ ಉದಯಶಂಕರ್ ಅವರು ಈ ಗೀತೆಗಳನ್ನು ಬರೆದಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ಸ್ವರ ಕಲ್ಪನೆ ಈ ಗೀತೆಗಳಿಗೆ ಇದೆ.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಇದೀಗ ರವಿಚಂದ್ರ ಚಿತ್ರದ ಕೆಲವು ಗೀತೆಗಳನ್ನು ಕೇಳೋಣ. ಹಾಡಿರುವಂತಹ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಸುಲೋಚನ ಹಾಗೂ ಎಸ್ ಜಾನಕಿಯವರು. ಚಿವುದಯ ಶಂಕರ್ ಅವರ ಸಾಹಿತ್ಯ ಈ ಗೀತೆಗಳಿಗಿದೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದರಲ್ಲಿದೆ.

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಪ್ರತಿಭಾಮೇ.

0: ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ. ಏಕೆ ನನ್ನಲ್ಲಿ
1: ರವಿಚಂದ್ರ ಚಿತ್ರದ ಗೀತೆಗಳು ಇದುವರೆಗೆ ಮೂಡಿ ಬಂದವು. ಸವಿ ನೆನಪು ಮುಂದುವರಿತಾ ಇದೆ. ಇನ್ನು ಮುಂದೆ ಕೇಳೋಣ ಕಿಟ್ಟು ಪುಟ್ಟು ಚಿತ್ರದಿಂದ ಆಯ್ದ ಕೆಲವು ಗೀತೆಗಳನ್ನು. ಹಾಡಿರುವಂತಹ ಕಲಾವಿದರು ಕೆ ಜೆ ಯೇಸುದಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಇದುವರೆಗೆ ಕಿಟ್ಟೋ ಪುಟ್ಟೋ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳನ್ನು ಕೇಳಿದರೆ, ಇದೀಗ ಕೇಳೋಣ ಕಿಲಾಡಿ ಕಿಟ್ಟೋ ಚಿತ್ರದ ಗೀತೆಗಳು. ಹಾಡಿರುವಂತಹ ಕಲಾವಿದರು ಕೆ ಜೆ ಯೇಸುದಾಸ್ ಹಾಗೂ ಎಸ್ ವಿ ಬಾಲಸುಬ್ರಹ್ಮಣ್ಯಂ. ಈ ಹಾಡುಗಳನ್ನು ಬರೆದಿದ್ದಾರೆ ಚಿ ಉದಯ್ ಶಂಕರ್. ಮೋಹನ್ ಕುಮಾರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಕಿಲಾಡಿ ಕಿಟ್ಟು ಚಿತ್ರದ ಕೆಲವು ಗೀತೆಗಳನ್ನು ಕೇಳಿದರೆ ಇನ್ನು ಮುಂದೆ ಕೇಳೋಣ ಕಿಲಾಡಿ ಜೋಡಿ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು. ಈ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಜಿ ಉದಯಶಂಕರ್ ಅವರ ಸಾಹಿತ್ಯ ಈ ಗೀತೆಗಳಲ್ಲಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದರಲ್ಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ಯುಮರೇಷನ್ ಅರ್ಜಿ ವಿತರಣೆ ಪೂರ್ಣಗೊಳಿಸಲಾಗಿದ್ದು ಎಸ್ಐಆರ್ ಗಣಕೀಕರಣ ಪ್ರಕ್ರಿಯೆಯಲ್ಲಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಹಾವೇರಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು. ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳು, ಸಲಹೆಗಳು ಹಾಗೂ ಸೂಚನೆಗಳನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಚುನಾವಣಾ ಆಯೋಗದ ನಿಯಮಾವಳಿಗಳಿಗೆ ಅನುಸಾರವಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಕರ್ನಾಟಕ ಸರ್ಕಾರ ಅಧೀನದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಎಂಎಸ್ಐಎಲ್ನ ವಿವಿಧ ಹಂತಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು

0: ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ನಿರ್ದೇಶಿಸಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮೂಲಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ, ಅಭ್ಯರ್ಥಿಗಳ ನೇಮಕಾತಿ ಪತ್ರಗಳನ್ನು ಶೀಘ್ರದಲ್ಲಿ ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದ ಹಿನ್ನೆಲೆ ಡೆಂಗಿ ಸಾಂಕ್ರಾಮಿಕ ಹರಡುವಿಕೆ ತಡೆಗಟ್ಟಲು ರಾಷ್ಟೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿ ಸಮಗ್ರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಶರಣಬಸಪ್ಪ ಕ್ಯಾತನಾಳ್ ತಿಳಿಸಿದ್ದಾರೆ. ಜಿಲ್ಲೆಯ ಸುಮಾರು 2015 ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೊಳ್ಳೆ ಮುಕ್ತ ಶಾಲಾ ಆವರಣ ಪ್ರಮಾಣವಚನ ಬೋಧಿಸಿ ನೆರೆಹೊರೆಯಲ್ಲಿ ಜಾಗೃತಿ ಮೂಡಿಸಲು ಪ್ರೇರೇಪಿಸಲಾಗಿದೆ ಎಂದರು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿ ಮಲೈ ಬೆಟ್ಟಸಾಲು ಅರಣ್ಯದ ನವಲೋಟಿ ಸಮೀಪ ಪತ್ತೆಯಾಗಿದ್ದ ಆದಿ ಮಾನವರ ವಾಸಸ್ಥಳ ಸೂಕ್ಷ್ಮ ಶಿಲಾ ಆಯುಧಗಳು 11,000 ವರ್ಷಗಳ ಹಳಮೆ ಹೊಂದಿರುವುದು ವೈಜ್ಞಾನಿಕ ಕಾರ್ಬನ್ ಡೇಟಿಂಗ್ ಪರೀಕ್ಷೆ ಮೂಲಕ ಸಾಬೀತಾಗಿದೆ. ಇಲ್ಲಿನ ದೇವದಾರಿ ಗುಹೆಗಳಲ್ಲಿ ಪತ್ತೆಯಾದ ಸಣ್ಣ ಶಿಲಾ ಆಯುಧಗಳ ಕುರಿತು ಜಂಟಿ ಕ್ಷೇತ್ರ ಕಾರ್ಯ ಕೈಗೊಂಡ ಪ್ರಾಗೈತಿಹಾಸಿಕ ತಜ್ಞ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಆ ಗವಿ ಇರೋದು ದೇವದಾರಿ ಗುಡ್ಡ ಸಾಲುಗಳಲ್ಲಿ, ನವಲೂತಿ ಗುಡ್ಡ ಅಥವಾ ದೇವದಾರಿ ಗುಡ್ಡ ಮತ್ತೆ ರಸೀದು ಪಡಿ ಅಂತ ಮೂರ್ನಾಲ್ಕು ಹೆಸರಿನಿಂದ ಕರೀತಾರೆ. ಮತ್ತು ನಾವು ಹೋದಾಗ ನನಗೆ ಮೊಟ್ಟ ಮೊದಲಿಗೆ ಹೆಜ್ಜೆ ಇಟ್ಟು ಕೂಡಲೇ ಕಂಡದ್ದೇನಪ್ಪ ಅಂದ್ರೆ ಅತಿ ಸೂಕ್ಷ್ಮ ಶಿಲಾ ಉಪಕರಣಗಳು. ಆ ಪ್ರದೇಶದಲ್ಲಿ ಸರ್ವೇಕ್ಷಣೆ ಮಾಡಿದಾಗ ನಮಗೆ 100+ ಸಂಖ್ಯೆಯಲ್ಲಿ ಸೂಕ್ಷ್ಮ ಶಿಲಾ ಉಪಕರಣಗಳು ಸಿಕ್ಕಿದ್ವು. ಆ ಶಿಲಾ ಉಪಕರಣಗಳ ಜೊತೆ ಪ್ರಾಣಿಗಳ ಎಲುಬು, ಆದಿಮಾನವನ ಎಲುಬಿನ ತುಂಡುಗಳು ಇವೆಲ್ಲ ಆರಿಸಿಕೊಂಡು ಬಂದಿದ್ವಿ. ಆ ಒಂದು ಎಲುಬುಗಳನ್ನ ನಾವು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಇದೆ ಅಹಮದಾಬಾದ್ನಲ್ಲಿ, ಅಲ್ಲಿಗೆ ನಾವು ಈ ಎಲುಬುಗಳನ್ನು ಕಳಿಸಿಕೊಟ್ಟು ಒಂದು 8-10 ತಿಂಗಳಾದ ನಂತರ ನಮಗೆ ಇತ್ತೀಚೆಗೆ ಇವು ಸುಮಾರು 11,000 ವರ್ಷಗಳ ಹಿಂದೆ ತಯಾರಿಸಿದಂತಹ ಶಿಲಾ ಉಪಕರಣಗಳು ಅಂತ ಖಚಿತವಾಗಿ ತಿಳಿದ್ಬಂತು.
0: ಮಂಡ್ಯ ಜಿಲ್ಲೆಯಲ್ಲಿ ಜನನ ಮತ್ತು ಮರಣಗಳ ನೋಂದಣಿಯನ್ನು ನಿಗದಿತ 21 ದಿನಗಳ ಒಳಗೆ ಕಡ್ಡಾಯವಾಗಿ ಮಾಡಬೇಕು. ವಿಳಂಬ ನೋಂದಣಿಯನ್ನು ತಡೆಯಲು ಹಾಗೂ ಸಕಾಲದಲ್ಲಿ ಪ್ರಮಾಣಪತ್ರ ನೀಡಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೋಲಾರ ನಗರಾಭಿವೃದ್ದಿ ಪ್ರಾಧಿಕಾರದ ವತಿಯಿಂದ ಹೊಸ ಬಡಾವಣೆ ನಿರ್ಮಾಣಕ್ಕಾಗಿ ರೈತರ ಜಮೀನು ಪಡೆಯುವ ಸಂಬಂಧ ರೈತರ ಅಭಿಪ್ರಾಯ ಸಂಗ್ರಹಿಸಲು ಇನ್ನೂ 2 ತಿಂಗಳ ಕಾಲಾವಕಾಶ ನೀಡಲಾಗುವುದು, ಬಳಿಕ ಮತ್ತೊಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕೆರೆಹಳ್ಳಿ ಗ್ರಾಮದ ಟೋಲ್ಗೇಟ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಹುಲಗಿ ಗ್ರಾಮದ ಇಬ್ಬರು ಮೃತಪಟ್ಟಿದ್ದಾರೆ. ಬೊಲೆರೋ ವಾಹನ ಲಾರಿಗೆ ಡಿಕ್ಕಿ ಹೊಡೆದಿದ್ದು ಬೊಲೆರೋ ವಾಹನದಲ್ಲಿದ್ದ 80 ವರ್ಷ ವಯಸ್ಸಿನ ಖಾದರ್ ಖಾನ್ ಹಾಗೂ 75 ವರ್ಷ ವಯಸ್ಸಿನ ಖೈರುಂಬಿ ಮೃತಪಟ್ಟಿದ್ದಾರೆ. 6 ಜನರು ಗಾಯಗೊಂಡಿದ್ದು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ನಾಡೋಜ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಸುಗಮ ಸಂಗೀತ, ಜಾನಪದ ಹಾಡುಗಾರಿಕೆ, ನಾಟಕ ಪ್ರದರ್ಶನ, ಚಿತ್ರಕಲಾ ಪ್ರದರ್ಶನ ಸೇರಿದಂತೆ 5 ದಿನಗಳ ಕಾರ್ಯಕ್ರಮಗಳು ಆರಂಭಗೊಂಡಿವೆ. ಇಂದು ಸಂಜೆ 5:30ಕ್ಕೆ ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ ಹಾಗೂ ಸೂರ್ಯಶಿಕಾರಿ ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಬಾರಿಯ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆಗಸ್ಟ್ 1ರಂದು ಪುಣೆಯಲ್ಲಿ ಆಯೋಜಿತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೂಪಕ ಜನ್ನಯ್ಯರ ಚಿತ್ತ ಜಾನಪದ ದತ್ತ, ನಡೆಸಿಕೊಡುತ್ತಾರೆ ಮಂಡ್ಯದ ಜಾನಪದ ಜನ್ನೆಯರ ತಂಡದವರು.
4: ಜಾನಪದ ಜನ್ನೆಯರು ಮಂಡ್ಯ, ಇವರು ಪ್ರಸ್ತುತಿಪಡಿಸುತ್ತಿರುವ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ. ರಚನೆ ಪ್ರೊಫೆಸರ್ ಶ್ರೀಲತಾ, ನಿವೃತ್ತ ಪ್ರಾಧ್ಯಾಪಕರು. ಪರಿಕಲ್ಪನೆ ಡಾಕ್ಟರ್ ಛಾಯಾ ಆರ್ಪಿ. ವಿನ್ಯಾಸ ಶ್ರೀಮತಿ ಶಿಲ್ಪಾ ಕೃಷ್ಣೇಗೌಡ. ಜಾನಪದ ಹಾಡುಗಾರರು ಡಾಕ್ಟರ್ ಕೆಂಪಮ್ಮ ಕಾರ್ಕಳ್ಳಿ, ಶ್ರೀಮತಿ ಮಾನಸ ಎಸಿ. ಸಂಭಾಷಣೆ ಹಾಗೂ ಸಮೂಹ ಗಾಯನ ಡಾಕ್ಟರ್ ಮಂಗಳಾ ಎಸ್ಎಸ್ಸಿ, ಡಾಕ್ಟರ್ ಸುಜಾತ ಅಕ್ಕಿ, ಪ್ರೊಫೆಸರ್ ಜಿ ಉಷಾರಾಣಿ, ಡಾಕ್ಟರ್ ದೇವಿಕಾ ಎನ್ಎಸ್, ಡಾಕ್ಟರ್ ರಮ್ಯಾ ಎನ್, ಡಾಕ್ಟರ್ ತೇಜಸ್ವಿನಿ ಟಿವಿ, ಡಾಕ್ಟರ್ ಅನಸೂಯ ಹೊಂಬಾಳೆ. ಜನ್ನೆಯರ ಚಿತ್ತ ಜಾನಪದ ದತ್ತ.

0: ಏನು ಛಾಯಾ ಕೆಂಪಮ್ಮ, ಜೋರಾಗಿ ಪದಗಳು ಬಿಡ್ತಾ ಇದ್ದೀರಿ, ಸರಸಮ್ಮನ್ನು ಬೇರೆ ಕರಿತಾ ಇದ್ದೀರಲ್ಲವ್ವ.
1: ಓ ಬನ್ನಿ ಬನ್ನಿ, ಎಲ್ಲ ಜನ್ಯರು ಇವತ್ತು ನಮ್ಮ ಮನೆಗೆ ಒಟ್ಟಿಗೆ ಬಂದ್ರಲ್ಲ, ಲತಕ್ಕ, ಉಷಕ್ಕ, ಸುಜಾತಕ್ಕ, ಮಂಗಳಕ್ಕ, ಅನ್ಸೂಯಕ್ಕ, ಕೆಂಪಕ್ಕ, ರಮ್ಯಾ, ದೇವಿಕಾ, ತೇಜು, ಮಾನಸ, ಶಿಲ್ಪ, ನೀವೆಲ್ಲ ಬಂದಿದ್ದು ತುಂಬಾ ಖುಷಿ ಆಯ್ತು ಕಣ್ರವ. ಮಾತ್ಕಾರ್ ಮಲ್ಲಕ್ಕನ ಮನೇಲಿ ಬ್ಯಾಸ್ಕೆಲ್ಲ ಹಸ್ರಾಯ್ತು, ಅಂದಂಗಾಯ್ತು. ಬನ್ನಿ ಬನ್ನಿ.
2: ಮಾತ್ಕಾತಿ ಮಾತ್ಕಾತಿ ನಿನ್ ಮನೆ ಬೈತಾದೆ ಅಂದ್ರೆ ಕುಂತ ಬೇಯ್ಲಿ ನಿಂತ ಬೇಯ್ಲಿ, ಮಾತೊಂದಿದ್ರೆ ಮರತಾಳೆ ಲೊಟ್ಟುಂತೀನಿ ಅಂದ್ಲಂತೆ ಅಂತೆವಳು ನೀನು. ಇನ್ನು ಇಷ್ಟು ಜನ ಸೇರಿದ್ರೆ ಕೇಳ್ಬೇಕೆ ಬಿಡು. ಅಕ್ಕ ಲತಕ್ಕ, ಅದೇನು ಕೈಲಿ ಪತ್ರಿಕೆ ಹಂಗದೆ?
3: ಏನಿಲ್ಲ ಕಣವ, ಲಗ್ನ ಪತ್ರಿಕೆ ಕಣ, ನನ್ನ ತಂಗಿಯ ಮಗಳು ಮದುವೆ ನಿಶ್ಚಯ ಆಗದೆ.
1: ಓ ಹಂಗಾರೆ ಮದ್ವೆ ಓಡಾಟ ಜೋರ್ವನ್ನು?
3: ಅಯ್ಯೋ ಯಾವ ಓಡಾಟವೂ ಇಲ್ಲ, ಈಗಿನ ಮದ್ವೆನ ಚಪ್ರಿಲ್ಲ, ಶಾಸ್ತ್ರಿಲ್ಲ, ಸಂಪ್ರದಾಯವಿಲ್ಲ, ಸೋಬಾನೆ ಅಂತೂ ಮೊದಲೇ ಇಲ್ಲ, ಎಲ್ಲ ಕ್ಯಾಸೆಟ್ ಹಾಡುಗಳು. ಕಾಸೊಂದು ಕೊಟ್ರೆ ಎಲ್ಲ ಶಾಸ್ತ್ರನೂ ಅವರೇ ಮಾಡ್ತಾರಂತೆ. ಮದುವೆ ಮನೆ ಬಾಗಿಲಲ್ಲಿ ನಿಂತು ಕರೆಯೋಕ್ಕೂ ಜನ ಸಿಗ್ತಾರೆ, ನಮ್ದೇನೂ ಇಲ್ಲ. ಮದುವೆ ಅಂದರೆ ಎಷ್ಟೊಂದು ಶಾಸ್ತ್ರ ಇರ್ತಿದ್ದೋ, ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಅರ್ಥ ಇರ್ತದೆ ಗೊತ್ತೇ.
1: ಮದುವೆಯಲ್ಲಿ ಅದೆಷ್ಟೋ ಸೋಬಾನೆ ಹಾಡುಗಳವೆ, ಕುಟ್ಟುವಾಗ, ಬೀಸುವಾಗ, ಹಸೆ ಇಕ್ಕುವಾಗ, ತಂಬಿಕ್ಕುವಾಗ, ಒಂದೊಂದು ಶಾಸ್ತ್ರಕ್ಕೂ ಸೋಬಾನೆ ಪದಗಳವೆ ಕನಕ. ಮದುವೆ ಉದ್ದೇಶನೇ ಎಷ್ಟೊಂದು ದೈವಿಕ ಅಂತ ಭಕ್ತಿ ಮೂಡಿಸ್ತವೆ.
0: ಹಂಗೆಯ ಜನಪದ ಅಗದಷ್ಟು ಆಳ, ಬಗ್ದಷ್ಟು ಭಾಗ್ಯ ಕಂಡ್ರವ್ವ.
4: ಹಂಗೆ ಕಂಡ್ರಕ್ಕ, ಪದ್ಯ, ಕಾವ್ಯ, ಕತೆ, ಗಾದೆ, ಒಗಟು, ಒಡಪು, ಲಾವಣಿ, ಗೀಗಿ ಪದ, ವಸಿ ಇದಾವೇನಕ್ಕ? ಮೂಗಂಡ್ಗಾವೆ, ಯಾರ್ ಮಾಡುದ್ರವ್ವ ಈ ಸೋಬಾನೆ ಪದಗೋಳ?
5: ಸೋಬಾನೆ ಅನ್ನೋದು ಯಾರು ಮಾಡಿದರವ್ವ, ಯಾರು ಮಾಡಿದರವ್ವ? ಸೂರ್ಯನ ತಂಗಿ ಧರಣವ್ವ, ಸೂರ್ಯನ ತಂಗಿ ಧರಣವ್ವ ಆಡಿದಾಡು ಲೋಕಾಕು ಚೆಲ್ಲಾಲು ಅರುದಾವೇ.
2: ಮದ್ವೆ ಅಂದ್ರೆ ಸುಮ್ನೆ ಐತೆ, ಅರ್ಶನ ಕುಟ್ಟಿ, ಆಸೆ ಇಕ್ಕಿ, ನೆಂಟ್ರಿಷ್ಟ್ರಿಗೆಲ್ಲ ಅಟ್ಟಿಕ್ಕಿ ಬಟ್ಟಿಕ್ಕದ್ರಲ್ವೇ ಮದ್ವೆ. ಮದ್ವೆಗೆ ಊರಿನ ಹಿರಿಕರೆಲ್ಲ ಬಂದು ವಿಳ್ಳೆ ತಿದ್ದಬೇಕು, ಅತ್ತೆ ಮಾವ ಒಡಹುಟ್ಟು ದೊಡ್ಡವ್ವ ಚಿಕ್ಕವ್ವ ಸೋದರತ್ತೆ ಸೋದ್ರ ಮಾವ ಯಾರಿಲ್ದಿದ್ರು ನಡೆಯಂಗಿಲ್ಲ ಕನಕ.

0: ಕುದುರೆನ ತಂದಿವ್ನಿ, ಜೀನಾವ ಬಿಗಿದಿವ್ನಿ, ಬರಬೇಕು ತಂಗಿ ಮದುವೆಗೆ ಅಂತ ವಡುಟ್ಟಿದ್ದವಳನ್ನ ಕರಿಬೇಕು. ವಡುಟ್ಟಿನ ಗಡಿಗೆ ಹಿಡಿಯಿದೆ, ಸೋದ್ರು ಮಾವ ಕಂಕಣ ಕಟ್ತೆ, ಮದುವೆ ನಡೆದದೆ. ಅಕ್ಕಿ ಕುಟ್ಟೊತ್ತಿಗೆ ಅಕ್ಕನ ಮಗ ಬರಬೇಕು, ಭತ್ತ ಕುಟ್ಟೊತ್ತಿಗೆ ಅತ್ತಿಗೆ ನಿಂತಿರ್ಬೇಕು. ಎಲ್ಲ ಸೇರಿದ್ರೆ ತಾನೆ ಮದುವೆ ಬೋ ಚೆಂದಾಗಿರೋದು.
1: ಗಂಧಾರು ಸಾಣ ಸೈತೋ ಪಾಂಡವಾರ ಕಾಂದ ಮಜ್ಜಣಕ್ಕೆ ಹೋಯ್ತೋ.
2: ಅಕ್ಕೋ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಹೆಸರು ಹೇಳೋ ಒಡಪು ಎಷ್ಟು ವೈನಾಗವೆ ಗೊತ್ತೇನಕ್ಕೋ? ಕೈ ಮುಗಿತೇನ ದೀಪ ಹಚ್ಚಿ ಹೆಸರು ಹೇಳ್ತೇನ ಒಡಪಚ್ಚಿ ಅಂತ ಗಂಡನ ಹೆಸರು ಹೆಂಡತಿ, ಹೆಂಡತಿ ಹೆಸರು ಗಂಡ ಹೇಳೋದು ಎಷ್ಟ್ ಚಂದ ಅಲ್ವೇನಕ್ಕೋ?
1: ಆನೆ ಮೇಲೆ ಅಂಬಾರಿ, ನನ್ನ ಹೆಂಡತಿ ಬಂಗಾರಿ, ಗುಲಾಬಿ ಕೆಂಪು ಮಲ್ಲಿಗೆ ಸಂಪು, ನನ್ನ ಹೆಂಡತಿ ಗೌರಿ ನನಗಿಂತ ಬಲು ಕೆಂಪು.
3: ಅದಕ್ಕೆ ಅಲ್ವೇನವ್ವ, ಹಿರಿಯಕರೆಲ್ಲ ಸೇರಿ ನೋಡಿ ಮಾಡಿ ಗಂಡು ಹೆಣ್ಣು ಸೇರ್ಸೋಕೆ ಏಳು ಜೊತೆ ಎಕಡ ಸೌದೋಯ್ತಿದ್ವಂತೆ. ಸುಮ್ಮನೆ ಹೇಳ್ತಿದ್ರೆ ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ.
4: ಇವತ್ತಿನ ಮದುವೆಗಳು ಯಾರು ಬೇಡ ಎತ್ತು ಬೇಡ, ಅವಸರದಲ್ಲೇ ನಿಶ್ಚಯ ಆಗಿ ಅವಸರದಲ್ಲೇ ಮುಗಿಸಿ ಆತುರದಲ್ಲೇ ಬೇರೇನೂ ಆಗೋಯ್ತಾರೆ.
3: ಹೆಣ್ಣನ್ ಚಂದ ನೋಡಿ ಮಣ್ಣನ್ ತಾಲಿ ಕಟ್ಟಿ ನೀರ್ ಬುಟ್ಟೆ ಇಟ್ಕೆ ಕಿಸ್ಕಂತು ಅನ್ನಂಗ್ ಆಗದೆ.
5: ಸಾಕ್ ಸಾಕ್ ನೆಗೂರಿ, ನಾಳ್ಗೆ ಈಗ ಹೋಗ್ಬಿಟ್ ಬರ್ತೀನಿ ಕಣ್ರಕ್ಕ, ಒಂದ್ ಬಸ್ ರಸ್ಕೆ ಅದೇ ಹೋಗ್ಬೇಕು.
2: ವಾಸ್ಕೆ ಓದಿಯಾ? ಹೋಗುವೆ, ಒಂದ್ ಒಂಟ ಹೇಳ್ತೀನಿ ಬುಡ್ಸ್ಬಿಟ್ಟು ಹೋಗು.
5: ಅದೇನ್ ಹೇಳು?
2: ಮರದೊಳಗೆ ಮರ ಹುಟ್ಟಿ ಮರ ಚಿತ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ, ಅದೇನ್ ಹೇಳವ?
5: ಅದು ಅದು ತುದ್ಬಾಯಿಲೆ ಅದ ಕಣಕ್ಕ. ಹಾ ಗೊತ್ತಾಯ್ತು ಗೊತ್ತಾಯ್ತು, ತಾಯಿ ಮತ್ತು ಮಗು ಅಲ್ವೇ, ಅದಕ್ಕೆ ಸುತ್ತಿ ಬಳಸಿ ಕೇಳ್ತಿದ್ಯಾನು.
6: ಕಾಲ ಯಾವ್ದೇ ಆಗ್ಲಿ, ತಾಯ್ತನದ ಸುಖ ಅಂದ್ರೆ ಹೆಣ್ ಜೀವ ಅದೆಷ್ಟ್ ಅಂಬಲಿಸ್ತದಲ್ವೇ.

ಹುಟ್ಟಿದ ಮನೆಗೆ ಕೀರ್ತಿ ತಂದು ಮೆಟ್ಟಿದ ಮನೆಗೆ ಬೆಳಕಾಗೋಳು ಹೆಣ್ಣು. ತಾನು ಹೆತ್ತ ಮಕ್ಕಳಿಗೆ ಸಂಸ್ಕಾರ ನೀಡಿ ಜೀವನ ಮೌಲ್ಯಗಳನ್ನ ಬಾಲ್ಯದೊಟ್ಟಿಗೆ ಹೇಳ್ತಾ ತಾಯಿ ಬೆಳೆಸ್ತಿದ್ಲು.

0: ಜನಪದರ ಪಾಡೆಲ್ಲ ಹಾಡಾಗಿ ಒಮ್ಮವೆ. ಅವರ ದೈವಭಕ್ತಿ, ಸರಳ ಜೀವನ, ತ್ಯಾಗ, ಹಂಬಲ, ಸುಖ ದುಃಖ, ಆಸರಿಕೆ ಬೇಸರಿಕೆ, ಹವಾಮಾನ, ಜಿಗುಪ್ಸೆ, ಉತ್ಸಾಹ ಎಲ್ಲನೂ ಜನಪದ ಗೀತೆಗಳಲ್ಲೇ ಹಾಡವ್ರೆ.
1: ನಮ್ ಜನಪದರು ಮಣ್ಣಿನ ಮಕ್ಕಳಾಗಿದ್ರು. ಅವ್ರ ಬದುಕು ಆರಂಭ ಆಯ್ತಿದ್ದೇ ಒಕ್ಕಲ್ತನದಿಂದ. ಬೇಸಾಯ ಅವ್ರಿಗೇನು ಸುಖದ ಸುಪ್ಪತ್ತಿಗೆ ಆಗಿರ್ಲಿಲ್ಲ. ಆದ್ರೂ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತಿದ್ರು. ಒಕ್ಕಲುತನಕ್ಕೆ ಎಗ್ಲು ಕೊಡೋ ಬಸವ ರೈತನ ಮನೆ ಮಗನೇ ಆಗಿರ್ತಿದ್ದ.
2: ಎತ್ತು ಎನ್ನಬಹುದೇ.

0: ಸ್ಥಾನ.
1: ಬಸವಣ್ಣನ್ಗೆ ಜಗತ್ನಾಗೆ ಮೊದಲನೇ ಸ್ಥಾನ. ಅವನು ಶಿವನ್ಗೂ ಏಳು ದಿನ ದೊಡ್ಡವನು. ಬೆಳಸನ್ನ ಉಲ್ಸ್ ಮಾಡೋ ತಿಪ್ಪೇನೂ ಶ್ರೇಷ್ಠ ನಮ್ಮ ಜನಪದರಿಗೆ. ಅದಕ್ಕೆ

0: ಜನಪದರ ಬದುಕಿನಲ್ಲಿ ಮಳೆರಾಯ ಬಹಳ ಮುಖ್ಯ ಆಗ್ತಾನೆ. ನಾವು ಚಿಕ್ಕವರಿದ್ದಾಗ ಮಳೆ ಬರದೇ ಇದ್ರೆ ಉಯ್ಯೋ ಉಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ ಅಂತ ಹಾಡ್ಕೊಂಡು ಮನ್ ಮನೆಗೆ ಹೋಯ್ತಿದ್ದು.
1: ಮಳೆ ತರೋನು ಇವರಿಗೆ ದೇವೇಂದ್ರ ರಾಯ ಆದ್ರೆ ಗುಡುಗು ಸಿಡ್ಲು ಮಿಂಚು ಗಾಳಿ ಇವೆಲ್ಲ ದೇವೇಂದ್ರ ರಾಯನ ಅಣ್ತಂದಿರು ಅನ್ನೋ ಕಲ್ಪನೆನೆ ಎಷ್ಟು ಚೆನ್ನಾಗದೆ ಅಲ್ವಾ.
2: ಗಾಳೆಪ್ಪ ಧೂಳೆಪ್ಪ ಸಿಡ್ಲೆಪ್ಪ ಮಿಂಚಪ್ಪ ಇವ್ರ ನಾಲ್ಕು ಮಂದಿ ಅಣ್ತಂದಿರು.

ಮಳೆರಾಯ ಭೂಮಿಗೆ ಬರ್ದಿದ್ರೆ ಅವನು ಕೋಪ ಬಂದಿದೆ ಅಂತ ಕಾಡಿ ಬೇಡಿ ಅವರನ್ನು ಕರಿತಿದ್ರು. ಮಳೆರಾಯನ ಸಮಾಧಾನ ಪಡಿಸಲು ಅಕ್ಕೈನ ಕಳಿಸ್ತಿದ್ರು.

0: ಮಳೆ ಇದ್ರೆ ಬೆಳೆ, ಇಲ್ದಿದ್ರೆ ಬರೀ ಗೋಳೆ ಅನ್ನೋಂಗೆ. ತಮ್ಮ ಕಷ್ಟ ಅಷ್ಟೇ ಅಲ್ಲ, ಪಶು ಪಕ್ಷಿಗಳ ಕಷ್ಟವನ್ನು ನೋಡ್ಲಾರ್ದೆ ಮಳೆ ಸುರಿಸುವಂತ ಗುಬ್ಬಿಗಳು ಬೇಡಿ ಅಳ್ತಿದ್ದೋ ಅಂತಾರೆ.
1: ಬಾರೆ

0: ಭೂಮಿ ಇವರಿಗೆ ತಾಯಿಯಾದ್ರೆ ಮಳೆ ತರೋ ದೇವ್ರೇ ತಂದೆ, ಬಸವಣ್ಣ ಹೊಡ ಹುಟ್ಟಿದಣ್ಣ, ಗುಬ್ಬಿ ಪಕ್ಷಿ ಮಕ್ಕಳು, ಹೀಗೆ ಜನಪದರು ಪ್ರಕೃತಿಯ ಒಂದು ಭಾಗವಾಗಿ ಮಣ್ಣಿನ ಮಕ್ಕಳಾಗಿ ತಮ್ಮನ್ನ ಕಂಡ್ಕೊಂಡಿದ್ರು. ಕೃಷಿ ಕೆಲಸಗಳೇ ಅವ್ರಿಗೆ ಹಬ್ಬ. ರೈತರು ಹೊಲ ಉಳೋದಿಕ್ ಮುಂಚೆ ಹೊನ್ನೇರ್ ಕಟ್ಟಿ ಪೂಜೆ ಮಾಡ್ತಿದ್ರು.
1: ಉಗಾದಿ ಆ ಹಬ್ಬಕ್ಕೆ ಹೊಸ ಓರಿಗಳ ಓಡಿ ರೈತ ನಿನ್ನಾರಂಭ ಶುರುವಾಯ್ತೋ,
2: ರೈತ ನಿನ್ನ ಶುರುವ ಸುವಣ್ಣ ಕಾಯಿ ಒಡೆದು ಕೈಯ ಮುಗಿದಾನೋ, ಕಾಯಿ ಒಡೆದು ಕೈಯ ಮುಗಿದಾನೋ.
1: ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರು ಕೋಲು ಬಂಗಾರ.

0: ಬಿತ್ತನೆ ಪೂಜೆ, ಹೆಚ್ಚು ಮಾಡೋದು, ಊರ್ಪಡಿ ಕೊಡೋದು, ಮುನಿ ಮಾಡೋದು, ಮಕ್ಕೆ ಹಬ್ಬ, ಬಸವನ ಹಬ್ಬ, ಕಾರ ಹಬ್ಬ, ಹಸ್ರಬ್ಬ, ಸಸ್ಮಾರಿ ಹಬ್ಬ, ಕಣ, ರಾಶಿ ಪೂಜೆ, ಮೆದೆ, ಕಳರೆಚ್ಚು, ಒಸ್ಮೀಸ್ಲು, ಬೊಮ್ಮಪ್ಪನ ಪೂಜೆ, ಬಂಗಿ ಪೂಜೆ, ತಿಪ್ಪೆ ದೇವರ ಪೂಜೆ, ಕುಂತಿ ಪೂಜೆ, ತಿಂಗಳ ಮಾವನ ಪೂಜೆ, ಸಂಕ್ರಾಂತಿ, ಇವೆಲ್ಲ ನಮ್ಮ ಜನಪದರ ಬದುಕಿನ ಹಬ್ಬಗಳು. ಒಂದೊಂದು ಹಬ್ಬವು ಅವರ ಬದುಕಿನಲ್ಲಿ ಹೇಳುವಂತದ್ದೇ ಆಗಿದ್ವು. ಆಗ ಈಗಿನಂತೆ ಆಡಂಬರದ ಪೂಜೆ ಆಚರಣೆ ಯಾವ ಇರ್ಲಿಲ್ಲ ಕಂಡ್ರವ.
1: ಒಂದ್ ಕೊಂತಿ ಪೂಜೆ ಒಂದ್

0: ಬಡಿ ಬೆಳೆದ್ರು ಆರಂಭಕ್ಕೆ ಸಮ ಇಲ್ಲ ಅಂತಿದ್ರು. ಒಕ್ಲು ಮಗಂಗೆ ಬಡತನ ಉಂಟೆ, ಗರ್ಕೆ ಪತ್ರೆ ಒಣಗೋದುಂಟೆ ಅಂತಿದ್ರು. ವ್ಯವಸಾಯಗಾರರು ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕೋ ಅದನ್ನ ಎಚ್ಚರಿಕೆಯಿಂದ ಮಾಡೋರು, ಇಲ್ದಿದ್ರೆ ಬೇಸಾಯ ಕೈ ಹತ್ತೋದಿಲ್ಲ ಅಂತ ಅನುಭವದ ಮಾತು ಹೇಳೋರು. ಕಾದೋನ್ ಕುರಿ ನೋಡು, ಗೇದೋನ್ ಹೊಲ ನೋಡು ಅನ್ನೋ ಹಾಗೆ ಬದುಕಿದ್ರು. ಇಲ್ದಿದ್ರೆ ಊರ್ ಸುತ್ತ ಹೊಲ ಮನಿ ಗುಳ್ಕಾಯಿ ಗಾತ್ರದ ಮೆದೆ ಹಾಕ್ತಂಗೆ ಅಂತ ನಮ್ಮ ಹಿರಿಯರು ಅಂತಿದ್ರು. ಅನುಭವವೇ ಜೀವನಕ್ಕೆ ಆಧಾರ ಅಂತ ಕಣ್ಕಂಡಿದ್ರು ಬುಡಕ.
1: ಯಾವ ಪುಸ್ತಕದೊಳಗು ಇಲ್ದೇ ಇರೋದು ಜೀವನಾನುಭವ, ಯಾವ ಶಾಲೆಯಲ್ಲೂ ಹೇಳ್ಕೊಡದೇ ಇರೋ ಪಾಠ ನಮ್ ಗಾದೆ ಒಳಗವೆ. ನಮ್ಮವ್ವ ಅಜ್ಜಿ ಮಾತ್ಕೊಂದ ಅರ್ಥ ಗಾದೆ ಹೇಳೋರು, ಕೇಳಕ್ಕೊಂದ್ ಚಂದ. ಅರಮನೆ ಮುಂದಿರ್ಬೇಡ, ಕುದುರೆ ಹಿಂದಿರ್ಬೇಡ ಅಂತ. ಕೊಟ್ಲಾರದೊಳಗೆ ಕೂಳಿಲ್ಲ, ಬೀಸ್ಲಾರದೊಳಗೆ ಹಿಟ್ಟಿಲ್ಲ ಅಂತಿದ್ರು ಅಲ್ವೇ. ಬಡಾಯ್ಕೊಂದ್ ಕಡಾಯ ತಂದ, ಕಡಾಯ್ದವನು ಲಡಾಯ ಮಾಡಿದಾಗ ಅದನ್ನೇ ತಕ್ಕೋಗ ಅಡ ಮಡಗ್ದ ಅಂತ. ಆಡ್ಮಾರಿ ಈಡ್ ಕಟ್ಟಿ ನೀರ್ ಕೊಚ್ಕೊಂಡ್ ಬಂದಾಗ ಆಡುಪೋಯ ಈಡುಪೋಯ ಅಂತ. ಹೀಗೆ ಇಂಥ ಮಾತುಗಳನ್ನ ಕೇಳ್ತಾ ಕೇಳ್ತಾ ಚಿಕ್ಕಂದ್ಲಿಂದಲೇ ಎಷ್ಟೋ ತಿಳುವಳಿಕೆ ಬರೋದು.
2: ನಾವು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಆಟ ಆಡ್ತಿದ್ವಿ. ಆಟದ ಜೊತೆಯಲ್ಲಿ ತಿಳುವಳಿಕೆನೂ ಹೆಚ್ಚೋದು. ಬುಗ್ರಿ ಕೋಲಿ ಬಿಟ್ರೆ ಯಾವ ಆಟಕ್ಕೂ 5 ಪೈಸೆನು ಕೊಡಂಗಿಲ್ಲ. 3 ಇಂಚಿಂದ ಒಂದು ಕೋಲು, 6 ಇಂಚಿಂದ ಒಂದು ಕೋಲು ಇದ್ರೆ ಅದೇ ಬ್ಯಾಟು ಬಾಲು ಚಿಣ್ಣಿದಾಂಡು. ನಾವು ಹೆಣ್ಮಕ್ಳು ಬಳೆಚೂರು, ಕುಂಟಾಬಿಲ್ಲೆಗೊಂದು ಬಕರೆ ಪಚ್ಚಿ, ಚೌಕಾಬಾರಕ್ ನಾಲ್ಕು ಹುಣಸೆ ಬೀಜ, ಅಣೆಕಲ್ಗೆ 5 ಕಲ್ಲು ಇದ್ರೆ ಆಯ್ತು. ನಮ್ಮ ಆಟಗಳು ಅಷ್ಟೇ, ಖರ್ಚೇ ಇಲ್ದವು. ಆಟ ಆಡಿದ್ಮೇಲೆ ಸೋತವ್ರು ಕೈ ಕಾಯಿಸ್ತಾ ಇದ್ವಲ್ಲ, ಅದು ಮಜಾ. ನಾವ್ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೋ.
1: ನಮ್ಮಜ್ಜಿ ಇದ್ರು ಚೌಕಾಬಾರ ಕೂತ್ರೆ ಕುರ್ತೇಟು, ಕಣ್ಣಲ್ಲೇ ಯಾವ ಕಾ ಎಲ್ಲಿಗೆ ಬರ್ತದೆ, ಯಾವ ಕಾ ಹೊಡಿಬೋದು ಲೆಕ್ಕ ಹಾಕೋರು. 2 6 1 12 4, 1 6 ಹೋಯ್ತು, 1 6 12 ಬಾಕಿ, 4 ಬಾಕಿ ಅಂತ ಆಡೋರು. ಅಳುಗುಳಿ ಮನೆ ಕುಂತ್ರೆ ಎಷ್ಟಳ್ಳು ಇವಿವೇ ಮನೆಗೆ ಬರ್ತವೆ, ಇಷ್ಟೇ ಕರ ಈತವೆ ಅಂತ ಲೆಕ್ಕ ಹಾಕಿ 3 ಸುತ್ತು ಬರೋ ಹೊತ್ತಿಗೆ ಆಟನೇ ಮುಗಿಸ್ಬಿಡೋಳು ಅಂತೇ ಲೆಕ್ಕಾಚಾರ. ನಮಗೆ ಆಳೆ ಮೇಲೆ ಬರ್ಕೊಂಡು ಮಾಡಿದ್ರು ಅವಳಷ್ಟು ಬೇಗ ಲೆಕ್ಕ ಬರ್ತಿರ್ಲಿಲ್ಲ. ಹುಲಿ ಕುರಿ ಆಟ, ಲಗೋರಿ, ಮರ್ಕೋತಿ, ಒಂದೊಂದಲ್ಲ ನಾವು ಆಡ್ತಿದ್ದ ಆಟಗಳು. ಎಷ್ಟು ಬಗೆ ಆಟಗಳು ನಿಮಗೆ ಗೊತ್ತೇ.

0: ಇವತ್ತಿನವ್ರಿಗೆ ಮೊಬೈಲು ಕ್ಯಾಲ್ಕುಲೇಟರ್ ಕೊಟ್ಟರು ಲೆಕ್ಕ ಹಾಕೋಕೆ ಬರೋದಿಲ್ಲ, ಅವರು ಬೆರಳಲ್ಲೇ ಲೆಕ್ಕ ಹಾಕ್ತಿದ್ರು. ಇದ್ರ ಜೊತೆಗೆ ಎಷ್ಟೋ ಶಿಶುಪ್ರಾಸಗಳೇ ಆಟ ಆಗಿಬಿಟ್ಟಿದ್ವು. ಅಚ್ಚಚ್ಚೋ ಬೆಲದಚ್ಚೋ, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಂಪು ನೋಡು, ಯಾವ ಗುಂಪು ಕಾಗೆ ಗುಂಪು, ಯಾವ ಕಾಗೆ ಕಪ್ಪು ಕಾಗೆ, ಯಾವ ಕಪ್ಪು ಮಡಕೆ ಕಪ್ಪು, ಯಾವ ಮಡಕೆ ಸಾರಿನ ಮಡಕೆ, ಯಾವ ಸಾರು ಬೇಳೆ ಸಾರು, ಯಾವ ಬೇಳೆ ತಿನ್ನೋ ಬೇಳೆ, ಯಾವ ತಿನ್ನು ಎಟ್ಟು ತಿನ್ನು.
1: ಅದಕ್ಕಿಂತ ಇದೆಷ್ಟು ಚಂದಾಗದೆ ಕೇಳು, ಮಾವ ಮಾವ ಮಲ್ಲಾರೆ, ಮಾವನ ಕೈಗೆ ಕಲ್ಲಾರೆ, ಕಲ್ಲಾರಮ್ಮನ ಕಟ್ಟೆಯಲ್ಲಿ ಕಾಯಿ ಸೊಪ್ಪು ಕುಯ್ತಿದ್ದಿ, ಗುಂಚಕ್ಕಿ ಗುರ್ರಂತು ನಂಜಿಮ ಡಮ್ ಅಂತು, ಎತ್ಕಳೆ ಮೊಗವ ಸುತ್ಕಳೆ ಚಾಪೆಯ, ಅಂತ್ರಳ್ಳಿಗೆ ಹೋಗೋಣ ಅಂತ್ರ ಕಟ್ಸೋಣ, ಸುದ್ದಿ ಮನೆಗೆ ಹೋಗೋಣ ಸುದ್ದಿ ತಿಳ್ಸೋಣ. ಎಷ್ಟು ಚೆನ್ನಾಗದೆ ನೋಡು.
2: ಒಂಟೊಡಿಯೋದು ಒಂದು ಕಲೆ ಕಂಡ್ರಕ್ಕ, ತಲೆ ಏನಿಂದ ಹಿಡಿದು ಪುರಾಣದ ವ್ಯಕ್ತಿಗಳ ಗಂಟ ಒಗಟು ಕಟ್ಟೋದ್ರಲ್ಲಿ ನಮ್ ಜನಪದರು ನಿಪುಣರು. ಒಡ್ಸೋದು ಬುದ್ಧಿ ಕಸರತ್ತು.
3: ಒಂದೇ ಎರಡೆ, ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ.
4: ಅದಿರ್ಲಿ ಕೇಳ್ರಿ, ಇಲ್ಲಿ ನಾಟಿ ಮದ್ದು ನಾಡಿಗೆ ಒಳ್ಳೇದು ಅಂತ ಹಿಂದೆ ಅಜ್ಜಿ ಮದ್ದು ಅಂತ ಮಾಡೋರು. ಅಜೀರ್ಣ ಆದ್ರೆ ಹೊಟ್ಟೆ ಉಬ್ಬರಿಸಿದ್ರೆ ಜೀರಿಗೆ ಕಷಾಯ ಕುಡಿಸೋರು, ಬಿದ್ದು ಏಟ್ ಮಾಡ್ಕೊಂಡ್ರೆ ಮುಟ್ಟಿದ್ರೆ ಮುನಿ ಸೊಪ್ಪು ತಂದು ರಸ ಹಿಂಡಿ ಹಚ್ಚೋರು. ತಟಕ್ಕನಿ ನಿಂತೋಗದು ಕಂಡ್ರವ್ವ.
5: ಅರ್ಶನ ಹಾಕಿದ್ರು ರಕ್ತ ನಿಂತೋಯ್ತಿತ್ತು. ಅಲರ್ಜಿಗಂದೆ ಆದ್ರೆ ದೊಡ್ಡಪತ್ರೆ ಹಚ್ತಿದ್ರು, ಕೆಮ್ ಬಂದ್ರೆ ತುಳಸಿ ದೊಡ್ಡಪತ್ರೆ ಕಷಾಯ ಕುಡಿಸ್ತಿದ್ರು. ತುಂಬೆ ರಸನು ಒಳ್ಳೇದೇ, ಬಾಯಿ ಉಣ್ಗೆ ಬಾಯಿ ಬಸ್ಲೆ ಸೊಪ್ಪು, ಅಮ್ಮ ಆದ್ರೆ ಬೇವಿನ ಸೊಪ್ಪು ಅರ್ಶನ, ಹೀಗೆ ಎಷ್ಟೋ ಮದ್ಗಳಿದ್ದು.
0: ಜನಪದ್ರು ಆಹಾರದ ಬೆಳೆಗಳನ್ನ ಬೆಳೀತಾ ಇದ್ರು. ಅಷ್ಟೇ ಅಲ್ಲ, ಅವನ್ ಜೋಪಾನ್ ಮಾಡಿ ವರ್ಷಾನ್ಗಟ್ಲೆ ಸಂಗ್ರಹಿಸಿಡ್ತಾ ಇದ್ರು. ಮಣ್ಣಿನ ಮಡಿಕೆಯಲ್ಲಿ ಅಲ್ಲದೆ ಸಗಣಿಯಿಂದ ಸಾರಿಸಿದ ಬಿದಿರಿನ ತೊಂಬೆಯಲ್ಲಿ ಕೆಡದ ಹಾಗೆ ಇಡ್ತಾ ಇದ್ರು. ಮಣ್ಣಿನ ಮಣೆ, ಕಲ್ಲಿನ ಮರು, ಮರದ ಸೌಟು, ಮರದ

0: ಮನಿಕೆ. ಹೀಗೆ ಪ್ರಕೃತಿ ಜೊತೆಗೆ ಬದುಕ್ತಾ ಇದ್ರು.
1: ಇಷ್ಟೆಲ್ಲ ಉಷಕ, ಮನೆ ನಿಜವಾದ ಸ್ವರ್ಗ. ಗೃಹಿಣಿಯೇ ಮನೆಯ ಆಧಾರ ಸ್ತಂಭವಾಗಿದ್ಲು. ಜನಪದದಲ್ಲಿ ಅವಳಿಗೆ ಗೃಹ ವಿಜ್ಞಾನವನ್ನ ಕುಟುಂಬವೇ ಕೊಡುಗೆಯಾಗಿ ಕೊಟ್ಟಿದೆ. ಅಲ್ಲಿ ಕಲೆ, ಆಹಾರ ಸಿದ್ಧತೆ, ಮಕ್ಕಳ ಪಾಲನೆ ಪೋಷಣೆ, ಆರೋಗ್ಯ ರಕ್ಷಣೆ, ಸಂಬಂಧಗಳು ಇವೆಲ್ಲದರ ತಿಳುವಳಿಕೆ ಕೊಡ್ತಿತ್ತು.
2: ಇವು ತಾಯಿಯಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ, ಮರಿ ಮಕ್ಕಳಿಗೆ, ಹೀಗೆ ಈ ಗೃಹ ವಿಜ್ಞಾನದ ಪಾಠಗಳು ಜನಪದದಲ್ಲಿ ಅರಿದು ಬರ್ತವೆ. ಆಧುನಿಕ ವಿಜ್ಞಾನದ ಮಿತಿಯನ್ನು ಮೀರಿ ಈ ಜನಪದ ಕೌಟುಂಬಿಕ ವಿಜ್ಞಾನ ವ್ಯಾಪಕವಾಗಿದೆ. ಎಲ್ಲ ಜ್ಞಾನ ವಿಜ್ಞಾನಕ್ಕೆ ತಾಯಿ ಬೇರೆ ನಮ್ಮ ಜನಪದ.
0: ಕುಟುಂಬದಲ್ಲಿ ಮಗುನ ಸಾಕಿ ಬೆಳೆಸಿ ಸಂಸ್ಕಾರ ಹೇಳ್ಕೊಡ್ತಿದ್ದೋಳೆ ಹೆಣ್ಣು. ಅನುಕರಣೆಯಿಂದ ಸಂಪ್ರದಾಯ ಆಚರಣೆ ಹೇಳ್ಕೊಡ್ತಾ ಭಾಷೆ, ಸಂಸ್ಕೃತಿ, ಸಾಮಾಜಿಕ ಶಿಕ್ಷಣ ಎಲ್ಲಾನು ಗಾದೆ, ಕತೆ, ಗೀತೆ, ಒಡಪು, ಶಿಶುಪ್ರಾಸಗಳ ಮೂಲಕ ಮಕ್ಕಳಿಗೆ ಜೀವನ ಪಾಠ ಕಲಿಸ್ತಿದ್ಲು. ಹಂಗಾಗಿ ಜನಪದರ ಲೋಕದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನ ಐತೆ.
3: ಅದಕ್ಕೆ ಅಲ್ವಾ ಅಕ್ಕ, ಮನೆಗೊಂದು ಹೆಣ್ಣಿರ್ಬೇಕು ಅಂತಿದ್ದು. ಮನೆ ತುಂಬಾ ಗುರು ಮಕ್ಕಳಿದ್ರು, ಮನೆಗೊಬ್ಳು ಹೆಣ್ಮಗ್ಳು ಹುಟ್ಟಿದ್ರೆ ಮಾಲಿನ ಬಳ್ಳಿ ಹಂಗೆ ಬಳಗ ಹೆಚ್ಚು ಅಂತ ಸುಮ್ನೆ ಹೇಳ್ತಿದ್ರೆ ನಮ್ಮ ಹಿರಿಯರು.

0: ನಮ್ಮ ಜನಪದ ಕಲೆ ಸಾಹಿತ್ಯ ಅಕ್ಷಯಪಾತ್ರ ಇದ್ದಂಗೆ. ಇಂಥ ಜನಪದವನ್ನು ಜನ್ಯರಾದ ನಾವು ಉಳಿಸಿ ಬೆಳೆಸಿ ಬಳಸಿ ಎಲ್ಲರಿಗೂ ಅದರ ವಿಚಾರಧಾರೆಯನ್ನು ಹಂಚಿ ಜನಪದದ ಹಿರಿಮೆ ತಿಳಿಸಿ ಕಲೆಗಳನ್ನು ಉಳಿಸಬೇಕು, ಅದರ ಮಹತ್ವ ಇಂದಿನವರೆಗೂ ಸಾರಬೇಕು ಅಂತ ಹೊರಟಿದ್ದೀವಿ. ಜನಪದ ಸಂಸ್ಕೃತಿಯನ್ನು ತಲೆಮಾರಿನಿಂದ ತಲೆಮಾರಿಗೆ ತರುವುದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ತುಂಬಾ ದೊಡ್ಡದು. ಅದನ್ನು ನಮ್ಮ ಮುಂದಿನ ತಲೆಮಾರುಗಳಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ನಾವೆಲ್ಲ ಸೇರಿ ಜಾನಪದ ಜನ್ಯರು ಎಂಬ ಸಂಸ್ಥೆ ಕಟ್ಟಿ ಸೇರಿರೋದು.
1: ಒಟ್ಟಾರೆ ಜಾನಪದವನ್ನ ಸಮಕಾಲೀನಗೊಳಿಸ್ತಾನೆ, ಯುವ ಮನಸ್ಸುಗಳಿಗೆ ಕಲಿಸ್ತಾ ಸಮಾನ ಹಾಗೂ ಸ್ವಸ್ಥ ಸಮಾಜವನ್ನ ಕಟ್ಟುವ ಘನ ಉದ್ದೇಶ ನಮ್ಮ ಜಾನಪದ ಜನ್ಯರು ಸಂಸ್ಥೆಯ ಮೂಲ ಧ್ಯೇಯವಾಗಿದೆ ಕಣ್ರಕ್ಕ.

0: ಇದುವರೆಗೂ ಮಂಡ್ಯದ ಜಾನಪದ ಜನ್ನೆಯರ ತಂಡದವರಿಂದ ರೂಪಕ ಜನ್ನೆಯರ ಚಿತ್ತ ಜಾನಪದದತ್ತ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ನಲ್ಲಿ. ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹಲೋ
5: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
4: ಒಂದ್ ಸೆಕೆಂಡ್.
5: ಹಾ ಹಾ ಹಾ, ಆಮೇಲೆ ಆಮೇಲೆ.
6: ಹಲೋ
4: ಹಲೋ.
6: ಓ ನೀನೇನೋ, ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
4: ಹಲೋ.
6: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
4: ಸ್ವಲ್ಪ ಮಾತಾಡಬೇಕಿತ್ತು.
6: ನೋಡೋ, ಈಗ ಬಿಜಿ ಇದ್ದೀನಿ.

0: ಓಕೆನಾ?
1: ಎಲ್ಲ ಓಕೆ.
0: ಮತ್ತೆ ಮೆಸೇಜ್ ಮಾಡ್ತೀನಿ.
1: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
2: ನಿಂದು ಯಾವಾಗಲೂ ಇದ್ದದ್ದೆ, ಸುಮ್ಮನೆ ತಿನ್ನಪ್ಪ.
1: ನಂಗೆ ಹಸಿವೆ ಇಲ್ಲ.
3: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
4: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
5: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
6: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
7: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆವುಗಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ಕುರಿತಂತೆ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಮೊದಲಿಗೆ ಕೇಳೋಣ ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
7: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮಕ್ಕಳಿರಲ್ಲವ ಮನೆ ತುಂಬಾ ಅನ್ನೋ ಮಾತನ್ನ ನಾವು ಕೇಳಿವಿ. ನಂತರದ ದಿನದೊಳಗ ನಾವಿಬ್ರು ನಮಗಿಬ್ರು ಅಂತಾಯ್ತು. ಆಮೇಲೆ ನಾವಿಬ್ರು ನಮಗೊಂದು ಅನ್ನುವಂತ ಮಾತು ಕೂಡ ಕೇಳಿ ಬಂತು. ಏನೇ ಆಗ್ಲಿ, ಮನೆಯೊಳಗೆ ಒಂದು ಮಗು ಇದ್ರೆ ಚಂದ. ಮಗುವಿನ ಆಟ ಪಾಠ, ಅದು ನಕ್ಕಾಗ ಬಿದ್ದಾಗ ಎದ್ದಾಗ ಅದನ್ನು ನೋಡುವುದೇ ಒಂದು ಚಂದ. ಆದರೆ ಎಷ್ಟೊಂದು ಸಂದರ್ಭದಲ್ಲಿ ಹಲವಾರು ಜನರಿಗೆ ಈ ಮಕ್ಕಳ ಭಾಗ್ಯ ಇರುವುದಿಲ್ಲ. ಹಂಗಂತ ನಿರಾಶರಾಗೋ ಕಾಲ ಇದಲ್ಲ. ಮಕ್ಕಳಿಲ್ಲದ ದಂಪತಿ

0: ಒಂದು ಮಹಿಳೆಯರಿಗಾಗಿಯೇನೆ ಅಂತ ಒಂದು ವಿಶೇಷ ಆಸ್ಪತ್ರೆ ಕೂಡ ಇದೆ, ಮಹಿಳಾ ಸಂತಾನ ಸಾಫಲ್ಯ ಕೇಂದ್ರ ಇದೆ, ಮತ್ತೆ ಇದು ಒಂದು IVF ಸೆಂಟರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಎಲ್ಲ ಸಂಸ್ಥೆಗಳ ಸಂಸ್ಥಾಪಕಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್, ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರನ್ನ ಮಾತನಾಡಿಸಿ ಈ ಒಂದು ಆಸ್ಪತ್ರೆಯ ಯಶಸ್ಸಿನ ಕಥೆಯನ್ನ ನಾವು ಕೇಳೋಣ ಅಂತ. ನಮಸ್ಕಾರ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ.
1: ನಮಸ್ಕಾರ ಮೇಡಮ್, ಕೇಳೋಗರಿಗೆ ನಮಸ್ಕಾರ.
0: ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ, ಎಲ್ಲಾ ಬಹುಶಃ ಮಕ್ಕಳು ಇಲ್ಲದಂತ ದಂಪತಿಗಳು ಮಕ್ಕಳನ್ನ ಪಡೆದ ಸಂದರ್ಭದೊಳಗ ಅವರು ನಿಮ್ಮನ್ನ ದೇವರು ಅಂತ ಆರಾಧಿಸ್ತಾ ಇರ್ತಾರೆ, ಹಂಗಾಗಿ ಅವರೆಲ್ಲರ ಪರವಾಗಿ ನಿಮಗೆ ಹಾರ್ದಿಕ ಶುಭಾಶಯಗಳು. ಸಾಧಾರಣವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ವೈದ್ಯರ ಪಾತ್ರ ಬಹಳ ಮುಖ್ಯವಾಗಿನೇ ಇರ್ತದೆ, ಯಾಕಂದ್ರೆ ಒಂದಿಲ್ಲ ಒಂದು ಸಂದರ್ಭದೊಳಗ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೆ ಕೊಡ್ತೀವಿ, ಮತ್ತೆ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ವೈದ್ಯರು ನಮಗೆ ಸಹಾಯ ಹಸ್ತವನ್ನ ನೀಡಿರ್ತಾರೆ. ಈಗ ಡಾಕ್ಟರ್ ಗೀತಾ ಅವರ, ಮುಖ್ಯವಾಗಿ ನಿಮ್ಮ ಈ ಸರ್ವೋದಯ ಆಸ್ಪತ್ರೆ ಅದು ಒಂದು ಮಹಿಳಾ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಇಲ್ಲಿ ಸಂತಾನ ಸಾಫಲ್ಯ ಕೇಂದ್ರವನ್ನು ತಾವು ಸ್ಥಾಪಿಸಿದ್ದೀರಿ. ಇದರ ಮುಖ್ಯ ಉದ್ದೇಶನೇ ಮಕ್ಕಳಿಲ್ಲದಂತಹ ದಂಪತಿಗಳಿಗೆ ಒಂದು ಮಕ್ಕಳ ಭಾಗ್ಯವನ್ನು ಕರುಣಿಸೋದು ತಮ್ಮ ಮುಖ್ಯ ಉದ್ದೇಶ. ಇದರ ಒಂದು ಯಶಸ್ಸಿನ ಕಥೆಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತೀರಿ.
1: ಬಹುಶಃ ನಾನು ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ಭಾರತ ಅತ್ಯಂತ ಜನಸಂಖ್ಯೆ ಉಳ್ಳಂತಹ ದೇಶ ಇವತ್ತು ಪ್ರಪಂಚದೊಳಗ, ಅದಕ್ಕೆ ಬಹುಶಃ ಸಂತಾನಹೀನತೆ ಅನ್ನೋದು ಸಮಸ್ಯೆನೇ ಇರ್ಲಿಕ್ಕಿಲ್ಲ ಅನ್ನೋ ಒಂದು ಮನೋಭಾವನೆ ನನಗಿತ್ತು. ಆದ್ರೆ ನನಗೆ ಸ್ಪೆಷಲೈಸೇಷನ್ ಮಾಡದಂಗೆ ಅದು ಎಂಥ ದೊಡ್ಡ ಒಂದು ವೈಯಕ್ತಿಕ ಸಮಸ್ಯೆ ಅನ್ನೋದು ಅರಿವಾಯಿತು. ಹಿಂಗಾಗಿ ಎಷ್ಟೋ ದಂಪತಿಗಳು ಮಕ್ಕಳಿಲ್ಲದೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಹೀಗಾಗಿ ಆ ಒಂದು ವಿಷಯದಲ್ಲಿ ನಾನು ಪ್ರಾವೀಣ್ಯತೆಯನ್ನು ಪಡೆದು, ಒಂದು ಉತ್ತರ ಕರ್ನಾಟಕ ಜನರು ಮೊದಲೆಲ್ಲ IVF ಮುಂಬೈಗೋ ಬೆಂಗಳೂರಿಗೋ ಹೋಗಬೇಕಾದಂಥ ಸಂದರ್ಭ ಇತ್ತು. ಅಂಥವರಿಗೆ ಒಂದು ಅತ್ಯಂತ ಉತ್ತಮವಾದಂಥ ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಗಳನ್ನೆಲ್ಲ ಒಳಗೊಂಡಂಥದ್ದು ಒಂದು ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಬೇಕು ಅನ್ನೋ ಒಂದು ಆಸೆಯಿಂದ ನಾನು ಆ ವಿಷಯದಲ್ಲೇ ಅಷ್ಟು ಸಾಕಷ್ಟು ಪರಿಣತಿಯನ್ನು ಹೊಂದಿ, ನನ್ನ ತಂಗಿ ಅವಳು ವೈದ್ಯ ಆಗಿದ್ದಾಳೆ, ಅವಳು ಭ್ರೂಣಶಾಸ್ತ್ರದಲ್ಲಿ ಅವಳು ಪರಿಣತಿಯನ್ನು ಪಡೆದು ಇಬ್ಬರು ಒಟ್ಟಿಗೆ ನಾವು ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರವನ್ನು ಧಾರವಾಡದಲ್ಲಿ ಆರಂಭಿಸಿದ್ದೀವಿ. ಇದರಲ್ಲಿ ಎಲ್ಲಾ ಚಿಕಿತ್ಸೆಗಳು, ಅಂದ್ರೆ ಮಕ್ಕಳು ಇಲ್ಲದೆ ಇರೋರಿಗೆ ಏನು ಸಮಸ್ಯೆಗಳು ಇರ್ತವೋ ಅದು ಎಲ್ಲಾ ಸಮಸ್ಯೆಗಳು ಒಂದೇ ಸೂರಿನಡಿ ಸಿಗುವಂತಹ ಒಂದು ಸೌಲಭ್ಯ ಇದೆ. ಈಗಾಗಲೇ ನಮಗೆ 2020 ನಮ್ಮ ಈ IVF ಸೆಂಟರ್ ಕಾರ್ಯಾರಂಭ ಮಾಡಿತು. ಈ ವರ್ಷದಲ್ಲಿ ಸುಮಾರು 125 ಮಕ್ಕಳು ಆಗಲೇ ಜನ್ಮ ತಾಳಿದ್ದಾರೆ, ಇನ್ನು 70-80 ಗರ್ಭಿಣಿಯರು IVF ನಿಂದ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ಅದು ಅತ್ಯಂತ ಉತ್ತಮ ಫಲಿತಾಂಶವನ್ನು ಕೊಡುವಂತಹ ಒಂದು IVF ಸಂಸ್ಥೆಯಾಗಿ ನಮ್ಮ ಸಂಸ್ಥೆ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಸೇವೆ ಸಲ್ಲಿಸ್ತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ.
0: ಈಗ ಡಾಕ್ಟರ್ ಗೀತಾ ಅವರ, ಇದು ನೀವು ಕಂಡಂತ ಕನಸು ಇವತ್ತು ಸಾಕಾರಗೊಂಡಿದೆ. ಈ ಒಂದು ದಂಪತಿಗಳು ಒಂಥರ ನಿರಾಶಾ ಭಾವದಿಂದ ತಮ್ಮ ಹತ್ರ ಬಂದಿರ್ತಾರೆ, ಅವರಿಗೆ ಒಂದು ಸಾಂತ್ವನ ನೀಡಿ, ಅವರಿಗೆ ಒಂದು ಆಪ್ತ ಸಮಾಲೋಚನೆಯನ್ನ ಮಾಡಿ, ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಇಷ್ಟೆಲ್ಲ ಕೆಲಸ ಮಾಡುದು ಒಂದು ದೊಡ್ಡ ಕೆಲಸನೇ ಇದು. ಅಂದ್ರೆ ನಮ್ಮ ವೈಯಕ್ತಿಕ ತಾಳ್ಮೆಯನ್ನ ಒಂದು ಒರೆಗಚ್ಚಿ ಇದು ಮಾಡುವಂತ ಕೆಲಸ. ಇಂತ ಕೆಲಸ ಮಾಡಿದಾಗ, ಮೊಟ್ಟ ಮೊದಲ ಶಿಶು ಜನಿಸಿದಾಗ ಏನ್ ಅನ್ಸಿತ್ತು ತಮಗೆ?
1: ಬಹಳ ಸಂತೋಷ ಆಗಿತ್ತು. ಬಹುಶಃ ಈಗ 125 ಮಕ್ಕಳು ಹುಟ್ಟಿದಾಗ ಅವೆಲ್ಲ ನನ್ನ ಮಕ್ಕಳೇ ಅನ್ನುವಂತ ಒಂದು ಖುಷಿ ನನಗೆ ಅದೇ. ಯಾಕಂದ್ರೆ ಪ್ರತಿ ದಂಪತಿಗಳು ಸುಮಾರು ವರ್ಷಗಳವರೆಗೆ ಎಲ್ಲ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ನಿರಾಶರಾಗಿ ಇನ್ನೇನು ಚಿಕಿತ್ಸೆನೇ ಬೇಡ ಅನ್ನೋ ಸ್ಥಿತಿಯಲ್ಲಿರೋರು ಮತ್ತೆ ನಮ್ಮ ಹತ್ರ ಬಂದು ಒಂದು ಚಿಕಿತ್ಸೆ ಪಡ್ಕೊಂಡು ಅವರು ಅಷ್ಟು ತೊಂದರೆಯಿಂದ ಬಂದು ಒಂದು ಮಗು ತಗೊಂಡು ಮನೆಗೆ ಹೋಗುವಾಗ ಅವ್ರ ಜೀವನದಲ್ಲಿ ಆ ಬದಲಾವಣೆಯನ್ನು ಮಾಡೋ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಲ್ಲ ಅನ್ನುವಂಥದ್ದು ಶಬ್ದಗಳಲ್ಲಿ ಹೇಳಲಿಕ್ಕಾಗೋದಿಲ್ಲ. ಇಟ್ ಇಸ್ ಅನುಭವಿಸಿ ಆ ಸಂತೋಷವನ್ನು ಅನುಭವಿಸಬೇಕು ಅಂತ ಹೇಳ್ತೀನಿ. ಆದರೆ ಅವ್ರ ಜೀವನದಲ್ಲಿ ನಾವು ಮಾಡುವಂತಹ ಬದಲಾವಣೆ ಏನಿದೆ ಅಲ್ಲ ಅದು ನಿಜವಾಗ್ಲೂ ನಮ್ಮ ಕೆಲಸಕ್ಕೆ ಒಂದು ಸಾರ್ಥಕ್ಯವನ್ನು ತಂದು ಕೊಡ್ತದೆ. ತುಂಬಾ ಸಂತೋಷದ ಮತ್ತು ಸಾರ್ಥಕ್ಯದ ಕ್ಷಣ ನಮಗಾಗಿರ್ತದೆ.
0: ಒಬ್ಬ ವೈದ್ಯೆಯಾಗಿ ನಾನು ಕಲ್ತಿದ್ದು ನಾನು ಮಾಡ್ತಾ ಇರುವುದು ಒಂದು ಸಂತೃಪ್ತ ಭಾವನೆ.
1: ಖಂಡಿತ ಖಂಡಿತ ಖಂಡಿತ. ಯಾಕಂದ್ರೆ ಒಬ್ಬರ ಜೀವನದಲ್ಲಿ ಆಶಾಕಿರಣವಾಗೋದು, ಅವರ ದುಃಖವನ್ನೆಲ್ಲ ಅವರಲ್ಲಿ ಅವ್ರ ಬಾಳಿನಲ್ಲಿ ಅವ್ರ ಜೀವನ ಬಹುಶಃ ಎಷ್ಟು ಬದಲಾವಣೆ ಆಗ್ತದೆ ಅಂದ್ರೆ ನಮ್ಗೆ ನಂಬಲಿಕ್ಕೆ ಆಗೋದಿಲ್ಲ. ಅಷ್ಟು ಸಂತೋಷ ಅವ್ರ ಮನೆಯೊಳಗೆ ಬರ್ತದೆ ಒಂದು ಮಗು ಬರೋದ್ರಿಂದ. ಸೊ ಆ ಸಂತೋಷಕ್ಕೆ ನಾವು ಎಲ್ಲೋ ಒಂದ್ ರೀತಿ ನಾವು ಕಾರಣ ಅನ್ನೋದು ಅನುಭವನೇ ನಮ್ಗೆ ಖುಷಿ ಕೊಡ್ತದೆ.
0: ಈಗ ಇದು ವಯಸ್ಸಿನಿಂದ ವಯಸ್ಸಿಗೆ ಬೇರೆ ಬೇರೆ ಆಗಿರ್ತದೆ. ಈಗ ಚಿಕ್ಕ ವಯಸ್ಸಿನಲ್ಲಿ ಬಂದಂತಹ ದಂಪತಿಗಳ ಒಂದು ಯಶಸ್ಸಿನ ಕಥೆ ಬೇರೆ,

0: ಆದರೆ ಸ್ವಲ್ಪ ವಯಸ್ಸಾದಮೇಲೆ ಅಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ಗಳು ಇರ್ತದೆ. ಅಂಥ ಒಂದು ಅವಿಸ್ಮರಣೀಯ ಅಂದರೆ ಒಂದು ಚಾಲೆಂಜಿಂಗ್ ಆಗಿ ನಾನು ಮಾಡಿರೋದು ಅಂಥದ್ದು ಕೂಡ ಇರಬಹುದಲ್ಲ.
1: ಖಂಡಿತ, ಯಾಕಂದರೆ ಈಗ ಹೊಸದಾಗಿ ಏನು ARTI ಬಿಲ್ ಅಂತ ಬಂತು. ಮೊದಲು ಈ ARTI ರೆಗ್ಯುಲೇಷನ್ಸ್ ಅಂತ ಇರಲಿಲ್ಲ ನಮ್ಮ ಭಾರತದಲ್ಲಿ. ಈಗ ಇತ್ತೀಚೆಗೆ ನಮ್ಮ ಸಂಸತ್ತಿನಲ್ಲಿ ಅದರದ್ದು ಒಂದು ಬಿಲ್ ಪಾಸ್ ಮಾಡಿದರು. ಹೀಗಾಗಿ ಅದು ARTI ರೆಗ್ಯುಲೇಷನ್ ಬಿಲ್ಸ್ ಅಂತ ಕರಿತೀವಿ ಅದಕ್ಕೆ. ಅದರ ಪ್ರಕಾರ ಒಂದು 50 ವರ್ಷದ ಮುಂದಿನ ಮಹಿಳೆಗೆ ಏಜ್ ಲಿಮಿಟ್ ಅಂತ 50 ಮಾಡಿದ್ದಾರೆ ವಯಸ್ಸಿನ ಮಿತಿ. 50 ವರ್ಷದ ನಂತರ IVF ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಇವತ್ತು. ಹೀಗಾಗಿ ನಮ್ಮ ಹತ್ರ ಒಂದು 49ನೇ ವಯಸ್ಸಿಗೆ ಒಬ್ಬ ದಂಪತಿಗಳು ಬಂದರು. ಒಂದು ಇನ್ನೊಂದು 6 ತಿಂಗಳ ಮುಂದೆ ಹೋಗಿದ್ರು ಬಹುಶಃ ನಾವು ಆ ಚಿಕಿತ್ಸೆ ಮಾಡ್ತಿರ್ಲಿಲ್ಲ. ಅವ್ರಿಗೆ ಬಂದರು, ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ಫಲಕಾರಿ ಆಗದೆ ನಮ್ಮ ಹತ್ರ ಬಂದರು. 6ತಿಂಗಳು ಅವ್ರಿಗೆ ಟೈಮ್ ಇದ್ದಿದ್ದು, ಇನ್ನೊಂದು 6 ತಿಂಗಳು ಬಿಟ್ಟಿದ್ರೆ ನಾವು ಬಹುಶಃ ಈ ಚಿಕಿತ್ಸೆನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂಥವ್ರಿಗೆ ನಾವು ಫಸ್ಟ್ ಅಟೆಂಪ್ಟಲ್ಲಿ ಶಿ ಕನ್ಸೀವ್ಡ್. ಅದೇ ಈಗ ಒಂದು ಮಗು ತಗೊಂಡು 49ನೇ ವರ್ಷಕ್ಕೆ ಅವರಿಬ್ರು ತಾಯಿ ತಂದೆ ಆಗಿದ್ದಾರೆ. ಬಹಳ ಖುಷಿ ಪಡ್ತಾರೆ, ಇದೊಂದು ಆ ಥರ ಹೇಳ್ಬೋದು. ಆಮೇಲೆ ಇನ್ನು ಎಷ್ಟೋ ಬಹಳ ಕ್ಲಿಷ್ಟಕರ ಸಮಸ್ಯೆಗಳಿಗೂ ನಮ್ಮ IVF ಒಂದು VF ಮತ್ತು ಸರೋಗಸಿ ಬಾಡಿಗೆ ತಾಯಿ ಟ್ರೀಟ್ಮೆಂಟ್ ಅಂತ ಏನು ಕರಿತೀವಿ, ಈಗ ಒಬ್ಬೊಬ್ಬರಿಗೆ ಹುಟ್ಟುತ್ತಾನೆ ಯುಟ್ರಸ್ಸೇ ಇರೋದಿಲ್ಲ, ಅಂಥವ್ರಿಗೂ ಸಹ ಅವ್ರದೇ ಜೆನೆಟಿಕಲಿ ಅವ್ರದೇ ಮಗುನ ನಾವು ಬಾಡಿಗೆ ತಾಯಿ ಚಿಕಿತ್ಸೆ ಮೂಲಕ ಕೊಡಬಹುದು. ಸೊ ಅಂಥ ಕೇಸಸ್ಗಳು ನಮ್ಮಲ್ಲಿ ಸಕ್ಸಸ್ ಆಗಿದ್ದಾವೆ. ಆಮೇಲೆ ಒಬ್ರು ನ್ಯಾಯವಾದಿಗಳು 7 ಸತಿ ಬೇರೆ ಬೇರೆ ಕಡೆ IVF ಮಾಡಿಸ್ಕೊಂಡು ಫೇಲ್ ಆಗಿ ನಮ್ಮ ಕಡೆ ಬಂದರು. ನಮ್ಮಲ್ಲಿನೂ ಫಸ್ಟ್ ಅಟೆಂಪ್ಟ್ಗೆ ಒಂದು ಮಗು ಆಯಿತು, ಅವರಿಗೆ ಮುಂದಿನ ವರ್ಷ ಇನ್ನೊಂದು ಮಗುಗಿನ್ನೂ ನಾವು ಇಲ್ಲಿ ಬರ್ತೀವಿ. ಸೊ ಹೀಗಾಗಿ ಅಂತ ಬಹಳಷ್ಟು ನಿರಾಶೆಗೊಂಡವರಿಗೆ ಒಂದು ಫಲಿತಾಂಶವನ್ನು ನಾವು ಕೊಟ್ಟಾಗ ಆಗುವಂತ ಸಂತೋಷ
0: ನಿಜವಾಗಲೂ ಒಂಥರ ಸಾರ್ಥಕ್ಯ ಅಂತ ಅನಿಸ್ತದೆ ತಾವು ಹೇಳ್ದಂಗೆ. ಈಗ ಡಾಕ್ಟರ್ ಗೀತಾ ಅವರೇ, ತಮ್ಮ ಈ ಒಂದು ಸರ್ವೋದಯ ಮಹಿಳಾ ಆಸ್ಪತ್ರೆ, ಇಲ್ಲಿ ಇನ್ನೇನು ಫೆಸಿಲಿಟೀಸ್ಗಳನ್ನ ತಾವು ಮಾಡಿದ್ದೀರಿ?
1: ಸರ್ವೋದಯ ಮಹಿಳಾ ಆಸ್ಪತ್ರೆ ಒಂದು ನನ್ನ ಕನಸು ಏನಿತ್ತು ಅಂದ್ರೆ, ಒಬ್ಬ ಮಹಿಳೆಯ ಜೀವನದಲ್ಲಿ ಆರೋಗ್ಯ ಸಂಬಂಧಿ ಅವಶ್ಯಕತೆಗಳೇನಿರ್ತವೆ, ಫ್ರಮ್ ಪ್ಯುಬರ್ಟಿ ಟು ಮೆನೋಪಾಸ್, ಅಂದ್ರೆ ಅವಳು ಋತುಮತಿ ಆದಾಗಿಂದ ಹಿಡ್ಕೊಂಡು ಋತುಬಂಧದವರೆಗೂ, ಅಂದ್ರೆ ಮುಟ್ಟು ನಿಲ್ಲೋವರೆಗೂ ಅಥವಾ ಜೀವನದ ಅಂತ್ಯದವರೆಗೂ ಯಾವುದೇ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಏನ್ ಬೇಕಾದ್ರೂ ಅದನ್ನು ಒಂದೇ ಸೂರಿನಡಿ ನಮ್ಮ ಆಸ್ಪತ್ರೆ ಕೊಡುವಂತ ಒಂದು ಮಹಿಳಾ ಕೇಂದ್ರಿತ ಒಂದು ಅತ್ಯುತ್ತಮ ಸಂಸ್ಥೆ ಆಗಬೇಕು ಅನ್ನೋ ಒಂದು ಕನಸು ನಂದಿತ್ತು. ಹೀಗಾಗಿ ಆ ರೀತಿಯಿಂದ ಎಲ್ಲಾ ಸಮಸ್ಯೆಗಳು, ಪ್ಯುಬರ್ಟಿ ಕೌನ್ಸಿಲಿಂಗ್, ಈಗ ಕಿಶೋರಿಯರಿಗೆ ಆಪ್ತ ಸಮಾಲೋಚನೆ ಅನ್ಬಹುದು, ಪ್ರೀ ಮರೈಟಲ್ ಕೌನ್ಸಿಲಿಂಗ್, ಮದುವೆ ಆಗೋ ಹೆಣ್ಮಕ್ಳಿಗೆ ಮೊದಲು ಅವ್ರ ಹೆಣ್ಣು ಹೇಳಬೇಕು ಅದು. ಆಮೇಲೆ ನಮ್ಮಲ್ಲಿ ಈಗ ನ್ಯಾಚುರಲ್ ಬರ್ದಿಂಗ್ ಸೆಂಟರ್ ಅಂತ ಮಾಡಿವೆ, ಗರ್ಭಿಣಿಯರಿಗೆ ಸಹಜವಾಗಿ ಹೆರಿಗೆ ಆಗುವಂತ ಒಂದು ಕ್ರಿಯೆ, ಯಾಕಂದ್ರೆ ಮೆಡಿಕಲ್ ಇಂಟರ್ವೆನ್ಷನ್ ಇಲ್ಲದೆ ಹೆಚ್ಚು ನಾರ್ಮಲ್ ಡೆಲಿವರಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದೀವಿ. ಈಗ ಜಲಪ್ರಸವ, ನೀವು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶದೊಳಗೆ ಕೇಳ್ತೀರಿ, ನೀರಿನಲ್ಲಿ ಆಮೇಲೆ ಡೆಲಿವರಿ ಮಾಡುವಂತದ್ದು, ಆ ವ್ಯವಸ್ಥೆಯನ್ನ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕಕ್ಕೆ ನಮ್ಮ ಆಸ್ಪತ್ರೆ ಆ ಸೇವೆಯನ್ನು ಒದಗಿಸಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಇಲ್ಲಿ ಜಲಪ್ರಸವ ಅಂದ್ರೆ ನೀರಿನಲ್ಲೇ ಡೆಲಿವರಿ ಆಗುವಂತ ಒಂದು ವ್ಯವಸ್ಥೆ ಇದೆ. ಇದರೊಳಗೆ ಏನ್ ಸ್ಪೆಷಾಲಿಟಿ ಅಂದ್ರೆ, ವಿ ಹ್ಯಾವ್ ಟ್ರೈ ಟು ಇಂಟಿಗ್ರೇಟ್ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳನ್ನು ಇದರೊಳಗೆ ಇಂಟಿಗ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಬರುವಂತಹ ಗರ್ಭ ಸಂಸ್ಕಾರವನ್ನ, ಇನ್ನೊಂದು ಹಿಪ್ನೋ ಬರ್ದಿಂಗ್ ಅಂತ ಕರಿತೀವಿ ಆ ವ್ಯವಸ್ಥೆನ, ವೆಸ್ಟರ್ನ್ ಮಿಡ್ವೈಫರಿ, ಪಾಶ್ಚಿಮಾತ್ಯ ದೇಶದೊಳಗೆ ಏನು ಮಿಡ್ವೈಫರಿ ಸಿಸ್ಟಮ್ ಇದೆ ಅದನ್ನ, ಮತ್ತೆ ಜಲಪ್ರಸವ, ವಾಟರ್ ಬರ್ತ್, ಇದೆಲ್ಲಾನು ಇಂಟಿಗ್ರೇಟ್ ಮಾಡಿ ಅದನ್ನ ಒಂದು ಪ್ರಸವ ಮತ್ತು ಶಿಶು ಜನನ ಒಂದು ಅತ್ಯಂತ ಮೆಮೊರೇಬಲ್, ಆಹ್ಲಾದಕರ ಮತ್ತು ನೆನಪಿಡುವಂತಹ ಮರೆಯಲಾಗದಂತ ಒಂದು ಅನುಭವ ಆ ದಂಪತಿಗಳಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಸ್ವಾಭಾವಿಕ ಹೆರಿಗೆ ಕೇಂದ್ರವನ್ನ ಇಲ್ಲಿ ಶುರು ಮಾಡಲಾಗಿದೆ. ಆಮೇಲೆ ಇನ್ನು ಈಗ ಲೇಸರ್ ಚಿಕಿತ್ಸೆ, ಈಗ ಮಧ್ಯವಯಸ್ಕ ಮಹಿಳೆಯರಿಗೆ ಅನಿಯಂತ್ರಿತ ಮೂತ್ರ ವಿಸರ್ಜನೆ ಆಗ್ತಾ ಇರ್ತದೆ, ಯುರಿನರಿ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ. ಆಮೇಲೆ ಪ್ರೊಲ್ಯಾಪ್ಸ್ ಅಂತ ಇರ್ತದೆ, ಅಂದ್ರೆ ಗರ್ಭಕೋಶ ಕೆಳಗೆ ಜಾರಿ ಇರ್ತದೆ, ಅಥವಾ ಈಗ ಡೆಲಿವರಿ ಆದ್ಮೇಲೆ ನ್ಯಾಚುರಲಿ ಅವ್ರಿಗೆ ಲೈಂಗಿಕತೆಯೊಳಗೆ ಸ್ವಲ್ಪ ಸಮಸ್ಯೆಗಳು ಇರ್ತವೆ, ಎಷ್ಟೋ ಹೇಳಲಿಕ್ಕೆ ಆಗದೇ ಇರುವಂತಹ ಸಮಸ್ಯೆಗಳಿಂದ ಹೆಣ್ಮಕ್ಳು ಬಳಲ್ತಾ ಇರ್ತಾರೆ. ಅಂತವ್ರಿಗೆ ಒಂದು ಇಂಟಿಮೇಟ್ ಹೆಲ್ತ್ ಕ್ಲಿನಿಕ್ ಅಂತ ನಾವು ಮಾಡಿದೀವಿ, ಅವ್ರ ಲೈಂಗಿಕತೆಗೆ ಸಂಬಂಧಪಟ್ಟಂಗೆ ಅಥವಾ ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ಏನಾದ್ರು ತೊಂದರೆಗಳಿದ್ರೆ ಅದೆಲ್ಲವನ್ನು ಚಿಕಿತ್ಸೆಗೆ ಮಾಡುವಂತ ಒಂದು ವಿಧಾನ ನಮ್ಮಲ್ಲಿದೆ. ಆಮೇಲೆ ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ಇಟ್ ಇಸ್ ಅ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ಉತ್ತರ ಕರ್ನಾಟಕದಲ್ಲಿ ಆ ಒಂದು ವ್ಯವಸ್ಥೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಮಾಡ್ಲಾ. ಆಮೇಲೆ ಇನ್ನು ಆಯುಷ್ ಚಿಕಿತ್ಸೆಗಳು, ಹೆಣ್ಮಕ್ಳಿಗೆ ನಾವು ಆಯುರ್ವೇದ, ನ್ಯಾಚುರೋಪತಿ, ವೆಯ್ಟ್ ರಿಡಕ್ಷನ್ಗೆ, ಆಮೇಲೆ BP ಕಂಟ್ರೋಲ್ಗೆ, ಇಂಥಕ್ಕೆಲ್ಲ ಒಂದು ಆಯುಷ್ ವಿಭಾಗನೂ ನಮ್ಮ ಆಸ್ಪತ್ರೆಯಲ್ಲಿದೆ. ಮಹಿಳೆಯರ ಬೇರೆ ಬೇರೆ ಸಮಸ್ಯೆಗಳಿಗೆ ಆಯುಷ್ಯದಲ್ಲಿ ಏನು ಚಿಕಿತ್ಸೆಗಳಿದೆಯೋ ಅದನ್ನು ಇಲ್ಲಿ ಲಭ್ಯ ಇರುವಂತೆ ಮಾಡ್ಲಾ.
0: ಅಂದ್ರೆ ಒಟ್ಟಾರೆ ನಾನು ಸಂಕ್ಷಿಪ್ತವಾಗಿ ನಮ್ಮ ಕೇಳುವರಿಗೆ ಹೇಳಬೇಕು ಅಂದ್ರೆ, ಮಹಿಳೆ ಹುಟ್ಟಿದಾಗಿನಿಂದ ಹಿಡಿದು ಅವಳ ಕೊನೆಯವರೆಗೂ ಅವಳಿಗೆ ಏನೇನು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಾವ ಆ ಎಲ್ಲ ಸಮಸ್ಯೆಗಳಿಗೆ ಬೇರೆ ಬೇರೆ ಆಸ್ಪತ್ರೆಗಳನ್ನ ಹುಡುಕೊಂಡು ಓಡಾಡುವ ಅವಶ್ಯಕತೆ ಇಲ್ಲ. ಸರ್ವೋದಯ ಆಸ್ಪತ್ರೆ ಒಂದು ಕಡೆಗೆ ಬಂದ್ಬಿಟ್ರೆ ಒಂದು ಸೂರಿನಲ್ಲಿ ಅವಳ ಆರೋಗ್ಯಕ್ಕೆ ಪೂರಕವಾದ ಎಲ್ಲ ಚಿಕಿತ್ಸೆಗಳು ಲಭ್ಯ ಇರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನಸಿಕವಾಗಿ ಅವಳೇನಾದರೂ ಡಿಪ್ರೆಸ್ ಆಗಿದ್ರೆ, ಒಂದು ತರ ಏನೋ ಬೇಸರ ಮಾಡಿಕೊಂಡಿದ್ರೆ ಅವಳಿಗೆ ಒಂದು ಬೇಕಾದಂತ ಮಾನಸಿಕ

0: ಸ್ಥೈರ್ಯವನ್ನ ಕೂಡ ತುಂಬುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ.
1: ನಾವು ಇನ್ನೊಂದು ಸಾಂತ್ವನ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ ಶುರು ಮಾಡ್ತಾ ಇದ್ದೀವಿ. ಅದರಲ್ಲಿ ಬರೀ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಷ್ಟೇ ಅಲ್ಲ, ಅವರಿಗೆ ಇನ್ನು ಈಗ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕರಿತೀವಿ ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಅವ್ರ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳಿದ್ರು ಸಹ ಅವ್ರಿಗೆ ಬೇರೆ ದೃಷ್ಟಿಯಿಂದ ನಮ್ಗೆಲ್ಲ ರೀತಿಯಿಂದ ಯಾರಿಗೋ ಉದ್ಯೋಗದ ಅವಶ್ಯಕತೆ ಇರ್ಬೋದು, ಯಾರಿಗೋ ಮನೇಲಿ ಆರ್ಥಿಕವಾಗಿ ತೊಂದರೆ ಇರ್ಬೋದು, ಅಂತಹ ದೃಷ್ಟಿಯಿಂದನೂ ಒಂದು ಹೆಲ್ಪಿಂಗ್ ಹ್ಯಾಂಡ್ ಆಗಿರಬೇಕು ಸರ್ವೋದಯ ಆಸ್ಪತ್ರೆ ಅನ್ನೋ ಉದ್ದೇಶದಿಂದ ಒಂದು ಸಾಂತ್ವನ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ ಶುರು ಮಾಡುವಂತಹ ಯೋಚನೆ ಇದೆ.
0: ಒಟ್ಟು ಮಹಿಳೆಯರಿಗಾಗಿ ಮಹಿಳೆಯರ ಪರವಾಗಿ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಡಾಕ್ಟರ್ ಗೀತಾ ಭರತ್ ಉತ್ತೂರವರೇ. ಈಗ ಒಂದು ಸಲ ನಮ್ಮ ಕೇಳುಗರಿಗೆ ನಿಮ್ಮ ಆಸ್ಪತ್ರೆಯ ವಿಳಾಸ ದೂರವಾಣಿ ಸಂಖ್ಯೆಯನ್ನ ಹೇಳ್ಬೋದಾ?
1: ನಮ್ಮ ಆಸ್ಪತ್ರೆ ಧಾರವಾಡದ ಗಿರಿನಗರದಲ್ಲಿ ಪೊಲೀಸ್ ತರಬೇತಿ ಶಾಲೆಯ ಪಕ್ಕದಲ್ಲಿ ಡಬಲ್ ರೋಡ್ ಇದೆ, ಅಲ್ಲೇ ಬರ್ತದೆ. ಇಂಟರ್ನೆಟ್ ಅಲ್ಲಿ ನಮ್ದು ಲೊಕೇಶನ್ ಅವೈಲೇಬಲ್ ಇದೆ. ದೂರವಾಣಿ ಸಂಖ್ಯೆ 6361315138.
0: ಈ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ
1: 6361315138.
0: ಜನರು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಏನಾದರೂ ತಗೊಳ್ಳೋದಿದ್ರೆ ತಗೊಂಡು ತಮ್ಮನ್ನ ಭೇಟಿ ಮಾಡಬಹುದು ಅಂತ ಹೇಳ್ತೀರಿ. ಬಹಳ ಸಂತೋಷ ಡಾಕ್ಟರ್ ಗೀತಾ ಭರತ್ ಉತ್ತೂರವರೇ. ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ಇದು ಒಂದು ಬಹಳಷ್ಟು ಮಹಿಳೆಯರ ಪರವಾಗಿ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಏಕೈಕ ಆಸ್ಪತ್ರೆ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಕೇಳುಗರು ಇದರ ಪ್ರಯೋಜನವನ್ನ ಹೆಚ್ಚೆಚ್ಚು ಪಡ್ಕೊಳ್ಳಿ, ಉತ್ತಮ ಆರೋಗ್ಯವನ್ನ ಪಡೀಲಿ ಅಂತ ಹಾರೈಸ್ತಾ ಸಂದರ್ಶನವನ್ನು ಮುಗಿಸೋಣ. ನಮಸ್ಕಾರ.
1: ಧನ್ಯವಾದಗಳು. ನಮಸ್ಕಾರ.
2: ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಈಗ ಕೇಳೋಣ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ. ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ.
0: ಕೇಳುಗರಿಗೆಲ್ಲ ನಮಸ್ಕಾರ. ಹೃದಯಕ್ಕೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಮೊದಲು ಮಾಡಿಕೊಳ್ಬೇಕಾದಂತ ಸಿದ್ಧತೆಗಳು, ಅದರಲ್ಲೂ ವಿಶೇಷವಾಗಿ ಅರವಳಿಕೆಯನ್ನ ಯಾವಾಗ ನೀಡಲಾಗ್ತದೆ, ಎಷ್ಟು ಪ್ರಮಾಣದಲ್ಲಿ ನೀಡಲಾಗ್ತದೆ, ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಅರವಳಿಕೆ ತಜ್ಞರ ಪಾತ್ರ ಏನು, ಶಸ್ತ್ರಚಿಕಿತ್ಸೆಯ ನಂತರ ರೋಗಿಗೆ ಮತ್ತೆ ಎಚ್ಚರ ಬರುವವರೆಗೂ ಅರವಳಿಕೆ ಶಸ್ತ್ರಚಿಕಿತ್ಸಕರ ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತದೆ. ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಕಾರ್ಡಿಯಾಕ್ ಅನಸ್ಥೆಸಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಗಣೇಶ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಗಣೇಶ್ ನಾಯಕ್.
3: ನಮಸ್ಕಾರ
0: ಡಾಕ್ಟರ್. ಸಾಮಾನ್ಯವಾಗಿ ನಾವು ಆಪರೇಷನ್ ಅಂದ ತಕ್ಷಣನೇ ಅರವಳಿಕೆ ಅನಸ್ಥೇಶಿಯಾ ಅನ್ನೋ ಶಬ್ದವನ್ನ ಮಾತಾಡ್ತೀವಿ. ಈ ಕಾರ್ಡಿಯಾಕ್ ಸರ್ಜರಿಗೆ ಕೊಡುವಂತ ಅರವಳಿಕೆಗೂ ಸಾಮಾನ್ಯ ಶಸ್ತ್ರಚಿಕಿತ್ಸೆಗೆ ಕೊಡುವಂತ ಅರವಳಿಕೆಗೂ ಏನಾದರೂ ವ್ಯತ್ಯಾಸ ಇದೆಯಾ? ನಮ್ಮ ಕೇಳುಗರಿಗೆ ಈ ಅರವಳಿಕೆಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ?
3: ಕಾರ್ಡಿಯಾಕ್ ಶಸ್ತ್ರಚಿಕಿತ್ಸೆ ಅಂದರೆ ಇದು ಬರೀ ಸರ್ಜನ್ ಒಬ್ಬದೇ ಕೈ ಚಳಕ ಇರೋದಿಲ್ಲ. ಇದರೊಳಗೆ ಇದರಲ್ಲಿ ಒಂದು ತಂಡದ ಕಾರ್ಯ ಇರುತ್ತೆ. ಅಂದ್ರೆ ಸರ್ಜನ್, ಅನಸ್ಥೆಟಿಸ್ಟ್, ಪರ್ಫ್ಯೂಷನಿಸ್ಟ್, ನರ್ಸ್ ಮತ್ತು ತಂತ್ರಜ್ಞರು ಎಲ್ಲರೂ ಕೂಡಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಹಾರ್ಟ್ ಆಪರೇಷನ್ಸ್ ಟೈಮ್ನಲ್ಲಿ ಯೂಶುವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಜರಿ ಪ್ರೊಲಾಂಗ್ ಇರುತ್ತೆ, 3-4 hours ಇರುತ್ತೆ. ತಂಡದ ಕಾರ್ಯ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ ಕಾರ್ಡಿಯಾಕ್ ಸರ್ಜರಿಯಲ್ಲಿ. ಈಗ ಇದರೊಳಗೆ ಸಾಮಾನ್ಯ ಜನಕ್ಕೆ ಅರವಳಿಕೆ ಬಗ್ಗೆ ಅದರ ಅರಿವಿರೋದಿಲ್ಲ, ಬರೀ ಹಾರ್ಟ್ ಆಪರೇಷನ್ ಬಗ್ಗೆ ಅಷ್ಟೇ ವಿಚಾರ ಮಾಡ್ತಾರೆ. ಹಾಗಾದಾಗ ನಾವು ಅನಸ್ಥೀಶಿಯಾ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಅನಸ್ಥೀಶಿಯಾ ಅಂದ್ರೆ ನೋವಿಲ್ಲದೆ ಸುರಕ್ಷಿತವಾಗಿ ನಾವು ಶಸ್ತ್ರಚಿಕಿತ್ಸೆಗೆ ತಯಾರಿಸುವ ವೈದ್ಯಕೀಯ ವಿಧಾನ ಅರವಳಿಕೆ ಅಂದ್ರೆ. ಅದರಲ್ಲೂ ನಮ್ಮ ಕಾರ್ಡಿಯಾಕ್ ಅನಸ್ಥೀಶಿಯಾದಲ್ಲಿ ಇದು ಇನ್ನೂ ಹೆಚ್ಚು ಸೂಕ್ಷ್ಮವಾಗಿರುತ್ತೆ. ಯಾಕೆಂದರೆ ಇಲ್ಲಿ ಹೃದಯ, ಶ್ವಾಸಕೋಶ ಮತ್ತು ಮೆದುಳು ಈ ಮೂರು ಜೀವನಾಂಶದ ಅಂಗಗಳು ನಮ್ಮ ಅನಸ್ಥೀಶಿಯಾ ಕೈಯಲ್ಲೇ ಇರುತ್ತವೆ. ಇದು ಸರಳವಾಗಿ ಅನಸ್ಥೀಶಿಯಾ ಅಂದರೇನು ಅಂತ ನಾವು ಈ ರೀತಿಯಲ್ಲಿ ಹೇಳ್ಬೋದು. ಆಮೇಲೆ ಒಂದು ಸಲ ಶಸ್ತ್ರಚಿಕಿತ್ಸೆಗೆ ಪೇಷಂಟು ಬಂದರೆ ಅವರಿಗೆ ಅದಕ್ಕೂ ಮುನ್ನ ನಾವು ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾದರೆ ಏನೇನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಪ್ರಥಮವಾಗಿ ರೋಗಿಯ ಹೃದಯದ ಸ್ಥಿತಿಯನ್ನ ಮೊದಲು ನಾವು ಅರಿತಿರಬೇಕು. ಆಪರೇಷನ್ಗಿಂತ ಮೊದಲು ಯಾವ ಥರ ಕೆಲಸ ಮಾಡ್ತಾ ಇದೆ, ಎಷ್ಟು ಹಾರ್ಟು ಫಂಕ್ಷನ್ ಮಾಡ್ತಾ ಇದೆ, ಎಷ್ಟು ಫಂಕ್ಷನ್ ಮಾಡಿದಾಗ ಎಷ್ಟು ಅರವಳಿಕೆಯನ್ನು ನಾವು ಕೊಡಬೇಕು, ಇದನ್ನು ಎಲ್ಲವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ರೋಗಿಗೆ ರಕ್ತದೊತ್ತಡ ಎಷ್ಟಿದೆ, BP ಮೊದಲು ಆಪರೇಷನ್ಗಿಂತ ಮೊದಲು ಎಷ್ಟಿದೆ, ಅದರ ಮೇಲೆ ನಾವು ಡ್ರಗ್ಸ್ಗಳನ್ನು ಕೊಡಬೇಕಾಗತ್ತೆ. ಅದು ನಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಇದನ್ನು ಬಿಟ್ಟು ಇನ್ನು ಕೋಆಡೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಪೇಷಂಟಿಗೆ, ಅಂದರೆ ಈ ಹಾರ್ಟಿನ ಜೊತೆಗೆ ಪೇಷಂಟಿಗೆ ಶುಗರ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ವೈಫಲ್ಯ ಇರ್ಬೋದು, ಅವನ್ನೆಲ್ಲವನ್ನು ಮೊದಲೇ ನಾವು ವಿಚಾರ ಮಾಡಿ ರೋಗಿಗೆ ಯಾವ ರೀತಿ ಅನಸ್ಥೀಶಿಯನ್ನು ಕೊಡಬೇಕನ್ನ ಮೊದಲೇ ಡಿಸೈಡ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ರೋಗಿಯ ECO ಮತ್ತು ECG ಮಾನಿಟರಿಂಗ್ ಅನ್ನು ಸಹ ಮಾಡುತ್ತೇವೆ. ECG ಯಿಂದ ಹಾರ್ಟಲ್ಲಿ ಯಾವ ತರ

0: ರಿದಮ್ ಡಿಸ್ಟರ್ಬೆನ್ಸ್ ಆಗಿದೆ, ಅದಕ್ಕೆ ಯಾವ ತರ ನಾವು ಔಷಧಿಯನ್ನ ಕೊಡಬೇಕು, ಆಮೇಲೆ ECG ಅಲ್ಲಿ ಏನಾದ್ರೂ ವೇರಿಯೇಷನ್ಸ್ ಇದೆಯಾ, ಇವನ್ನೆಲ್ಲ ನೋಡಿಕೊಂಡು ನಾವು ಅನಸ್ಥೀಶಿಯಾಗಿ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ರಕ್ತ ಪರೀಕ್ಷೆಯನ್ನು ಸಹ ಎಲ್ಲಾ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಇವೆಲ್ಲವನ್ನ ಪರಿಶೀಲಿಸಿ ರೋಗಿಗೆ ಸೂಕ್ತವಾದ ಅನಸ್ಥೀಶಿಯಾ ಯೋಜನೆಯನ್ನು ನಾವು ರೂಪಿಸುತ್ತೇವೆ. ಇದನ್ನ ಪರ್ಸನಲೈಸ್ಡ್ ಅನಸ್ಥೀಶಿಯಾ ಪ್ಲಾನ್ ಎಂದು ಕರೆಯುತ್ತೇವೆ.
1: ಡಾಕ್ಟರ್ ಗಣೇಶ್ ನಾಯ್ಕ ಅವರೇ, ಅಂದ್ರೆ ಈ ಕೊಡುವ ಅನಸ್ಥೇಶಿಯಾದ ಪ್ರಮಾಣ ಏನಿದೆ ಇದು ರೋಗಿಯಿಂದ ರೋಗಿಗೆ ಭಿನ್ನವಾಗಿರ್ತದೆ, ಅವರವರ ಆರೋಗ್ಯ ಸ್ಥಿತಿಗತಿಯನ್ನ ಅವಲಂಬಿಸಿರ್ತದೆ.

0: ಪಡ್ಕೊಂಡು ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅದನ್ನ ನಿರ್ಧಾರ
1: ಮಾಡಿಕ್ ಪ್ಲಾನ್ ಎಂದು ಕರೆಯುತ್ತೇವೆ.
0: ಈಗ ಡಾಕ್ಟರ್, ಸಾಮಾನ್ಯವಾಗಿ ಸರ್ಜರಿ 3-4 ಗಂಟೆ ಕಾಲ ಆಗ್ತದೆ ಅಂತ ಹೇಳಿದ್ರಿ, ಅಂದ್ರೆ ಈ ಸರ್ಜರಿ ಮುಗಿಯುವವರೆಗೂ ಒಬ್ಬ ಅನಸ್ಥೆಸಿಸ್ಟ್, ಕಾರ್ಡಿಯಾಕ್ ಅನಸ್ಥೆಸಿಸ್ಟ್ ಒಳಗಡೆನೆ ಇರ್ತಾರೆ ರೋಗಿಯ ಜೊತೆಗೆ?
1: ಹೌದು, ಹೃದಯದ ಶಸ್ತ್ರಚಿಕಿತ್ಸಾ ಸಮಯದಲ್ಲಿ ನಾವು ಗಮನಿಸಬೇಕಾಗತ್ತೆ ಕೆಲವು ಅಂಶಗಳನ್ನ, ಅಂದರೆ ಹೃದಯದ ಬಡಿತ ಇರಬಹುದು, ರೋಗಿಯ ರಕ್ತದ ಒತ್ತಡ ಎಷ್ಟಿದೆ ಅಂತ ನಮಗೆ ಗುರುತಿರಬೇಕಾಗತ್ತೆ, ಆಮೇಲೆ ಆಮ್ಲಜನಕದ ಮಟ್ಟ ಎಷ್ಟಿದೆ ಅಂತ ಗುರುತಿರಬೇಕಾಗತ್ತೆ, ಆಮೇಲೆ ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅಂತ ಇರುತ್ತೆ, ಮತ್ತು ರೋಗಿಯ ತಾಪಮಾನ, ಇವೆಲ್ಲವನ್ನ ನಾವು ನೋಡ್ಕೋಬೇಕಾಗತ್ತೆ. ಅದರೊಳಗೆ ಈ ಹೃದಯದ ಬಡಿತವನ್ನ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಇದನ್ನ ತಿಳಿಯಲು ನಾವು ರೋಗಿಗೆ ECGಯನ್ನ ರೋಗಿಯ ದೇಹಕ್ಕೆ ಅಂಟಿಸಿರ್ತೀವಿ, ಹೀಗಾಗಿ ನಮಗೆ ಸಕಾಲವಾಗಿ ರೋಗಿಯ ಎದೆ ಬಡಿತವನ್ನ ತಿಳಿಯಲು ಅನುಕೂಲವಾಗುತ್ತೆ. ಅದರಲ್ಲೂ ರೋಗಿಯ ಎದೆ ಬಡಿತ ಆಪರೇಷನ್ ಟೈಮಲ್ಲಿ ಜಾಸ್ತಿ ಆದಾಗ ಅಥವಾ ಅದು ಕಡಿಮೆ ಆದಾಗ ಅದನ್ನ ಜಾಸ್ತಿ ಮಾಡಲು, ಜಾಸ್ತಿ ಆದಾಗ ಅದನ್ನ ಕಡಿಮೆ ಮಾಡಲು ಔಷಧಿಯನ್ನು ನಾವು ಸಕಾಲವಾಗಿ ಕೊಡಬೇಕಾಗತ್ತೆ. ಅದೇ ರೀತಿಯಲ್ಲಿ ರಕ್ತದೊತ್ತಡವು ಸಹ, ರಕ್ತದೊತ್ತಡವನ್ನು ನಾವು ಪರಿಶೀಲಿಸಲು ಒಂದು ಇನ್ವೇಸಿವ್ ಮಾನಿಟರಿಂಗ್ ಅಂತ ಲೈನ್ ಅಂತ ಹಾಕೊಳ್ತೇವೆ ರೋಗಿಗೆ. ಆವಾಗ ಆಪರೇಷನ್ ಮಾಡೋ ಟೈಮಲ್ಲಿ ರಕ್ತದೊತ್ತಡ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಅದು ಜಾಸ್ತಿ ಆದಾಗ ಅದನ್ನು ಕಡಿಮೆ ಮಾಡಲು, ಕಡಿಮೆ ಆದಾಗ ಅದನ್ನು ಜಾಸ್ತಿ ಮಾಡಲು ನಾವು ಸೂಕ್ತವಾದ ಔಷಧವನ್ನು ಕೊಟ್ಟು ರೋಗಿಯ ಹೃದಯ ಸ್ಟೇಬಲ್ ಇರುವ ಹಾಗೆ ನೋಡ್ಕೊಳ್ಬೇಕಾಗುತ್ತದೆ. ಇನ್ನು ಆಮ್ಲಜನಕದ ಮಟ್ಟ ಅಂತ ಹೇಳ್ತೀವಿ, ಅದು ಶರೀರದಲ್ಲಿ ಬಹಳ ಇಂಪಾರ್ಟೆಂಟ್. ಶಸ್ತ್ರಚಿಕಿತ್ಸಾ ಟೈಮಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆ ಆದರೆ ರೋಗಿಗೆ ಬಹಳ ತೊಂದರೆ ಆಗುತ್ತೆ. ಅದನ್ನ ಕಡಿಮೆ ಆದಾಗ ಶ್ವಾಸಕೋಶದ ಮಷೀನಿಗೆ ನಾವು ಏನು ಅಟ್ಯಾಚ್ ಮಾಡಿರ್ತೀವೋ ಆ ಆಮ್ಲಜನಕವನ್ನು ಜಾಸ್ತಿ ಮಾಡಿ ಸರಿಯಾದ ರೀತಿಯಲ್ಲಿ ಆಮ್ಲಜನಕದ ಮಟ್ಟ ಶರೀರದಲ್ಲಿ ಇರುವ ಹಾಗೆ ನೋಡಿಕೊಳ್ತೇವೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅಂತ ಹೇಳ್ತೀವಿ, ನಾವು ಶಸ್ತ್ರಚಿಕಿತ್ಸೆಯನ್ನ ಮಾಡುವಾಗ ರೋಗಿಯನ್ನ ಯೂಶುವಲಿ ವೆಂಟಿಲೇಟರ್ ಅಂದ್ರೆ ಶ್ವಾಸಕೋಶದ ಮಷೀನಿಗೆ ಕನೆಕ್ಟ್ ಮಾಡಿರ್ತೀವಿ. ಯಾವಾಗ ರೋಗಿಯನ್ನ ಅದು ಸರಿಯಾಗಿ ಉಸಿರಾಡಿಸುತ್ತದೆಯೋ ಇಲ್ಲವೋ ಅದನ್ನು ತಿಳಿಯಲು ನಾವು ಈ ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅನ್ನ ಅಂಟಿಸಿರ್ತೇವೆ. ಹಾಗೆಯೇ ರೋಗಿಯ ತಾಪಮಾನವು ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ, ಯಾಕಂದ್ರೆ ಹೃದಯದ ಶಸ್ತ್ರಚಿಕಿತ್ಸೆ ಮಾಡುವ ಕೊಠಡಿ ಏರ್ ಕಂಡೀಷನ್ ಆಗಿರುತ್ತೆ, ಹವಾನಿಯಂತ್ರಿತ ಕೊಠಡಿ ಆಗಿರುತ್ತೆ. ಇದರಲ್ಲಿ ಏನಾಗುತ್ತೆ, ರೋಗಿಯ ತಾಪಮಾನ ಕಡಿಮೆ ಆಗುವ ಚಾನ್ಸ್ ಇರುತ್ತೆ. ಅದನ್ನ ಸರಿಯಾಗಿಡಲು ನಾವು ತಾಪಮಾನದ ಇದನ್ನ ಅಟ್ಯಾಚ್ ಮಾಡಿರ್ತೇವೆ. ಈ ರೀತಿಯಲ್ಲಿ ನಾವು ರೋಗಿಯನ್ನ ಸರಿಯಾದ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಆಗುವ ಹಾಗೆ ನೋಡ್ಕೊಳ್ತೇವೆ.
0: ಅಂದ್ರೆ ಶಸ್ತ್ರಚಿಕಿತ್ಸೆಯ ಕಾರ್ಯ ಪೂರ್ತಿ ಆಗುವವರೆಗೂ ಶಸ್ತ್ರಚಿಕಿತ್ಸಾ ತಂಡದ ಜೊತೆಗೆ ತಾವು ಇದ್ದೇ ಇರ್ತೀರಿ ಅಂತ ಹೇಳ್ತೀರಿ?
1: ಹೌದು
0: ಡಾಕ್ಟರ್. ಸಾಮಾನ್ಯವಾಗಿ ಒಬ್ಬ ಕಾರ್ಡಿಯಾಕ್ ಸರ್ಜರಿ ಆದಂತ ಮನುಷ್ಯನಿಗೆ ಎಷ್ಟು ಗಂಟೆಗಳ ನಂತರ ಎಚ್ಚರ ಬರ್ತದೆ ಅಂತ ಹೇಳ್ತೀರಿ?
1: ಯೂಶುವಲಿ ಏನಾಗುತ್ತಂದ್ರೆ ಬೇರೆ ಆಪರೇಷನ್ ತರ ಆಗಲ್ಲ ಹೃದಯ ಶಸ್ತ್ರಚಿಕಿತ್ಸೆ. ಹೃದಯ ಶಸ್ತ್ರಚಿಕಿತ್ಸೆ ಆದಮೇಲೆ ನಾವು 1 ಅಥವಾ 2 ದಿನಗಳ ಕಾಲ ರೋಗಿಯನ್ನು ICUಯಲ್ಲಿ ಮಾನಿಟರಿಂಗ್ ಕೇರ್ ಅಲ್ಲಿ ಇಡಬೇಕಾಗತ್ತೆ. ಯೂಶುವಲಿ ನಾವು ಪೇಷಂಟ್ಗೆ 24-42 hours ಪೇಷಂಟ್ ಅನ್ನ ಶ್ವಾಸಕೋಶದ ಮಷೀನಿನಲ್ಲಿ ಇಟ್ಟಿರ್ತೇವೆ, ಯಾಕಂದ್ರೆ ಆ ಟೈಮಲ್ಲೂ ಸಹ ಹೃದಯದ ಬಡಿತ ಹೆಚ್ಚು ಕಡಿಮೆ ಆಗ್ಬೋದು, ರಕ್ತದ ಒತ್ತಡ ಹೆಚ್ಚು ಕಡಿಮೆ ಆಗ್ಬೋದು, ಹಾಗೆ ಅವನ ಆಕ್ಸಿಜನ್ ಮಟ್ಟ ಕಡಿಮೆ ಆಗ್ಬೋದು, ತಾಪಮಾನ ಕಡಿಮೆ ಆಗ್ಬೋದು. ಇವೆಲ್ಲ ಹೇಗೆ ನಾವು ಸರ್ಜರಿಯಲ್ಲಿ ಹೇಗೆ ಮಾನಿಟರ್ ಮಾಡ್ತೀವೋ ಹಾಗೇನೆ ಪೋಸ್ಟ್ ಆಪ್ ಕೇರ್ ಅಲ್ಲೂ ಸಮಾನವಾಗಿ ಮಾನಿಟರ್ ಮಾಡಬೇಕಾಗುತ್ತದೆ. ಇಲ್ಲ ಅಂತ ಹೇಳಿದ್ರೆ ಪೇಷಂಟ್ಗೆ ತೊಂದರೆ ಆಗುವ ಚಾನ್ಸ್ ಬಹಳ ಇರುತ್ತೆ. ಆದ್ರಿಂದ ನಾವು ಯಾವ ರೀತಿ ಪೇಷಂಟ್ ಅನ್ನ 1 ಅಥವಾ 2 ದಿನಗಳ ಕಾಲ ಗ್ರೇಟ್ ಮಾನಿಟರ್ ಕೇರ್ ಅಲ್ಲೇ ಇಡಬೇಕಾಗುತ್ತೆ ಪೇಷಂಟ್ ಅನ್ನ. ಅದಾದ ಮೇಲೆ 2 ದಿನಗಳ ಆದ ಮೇಲೆ ಪೇಷಂಟ್ ಅನ್ನ ICUಯಿಂದ ತೆಗೆದು ವಾರ್ಡಿಗೆ ಶಿಫ್ಟ್ ಮಾಡುವಂತ ಇದನ್ನ ಮಾಡ್ತೇವೆ.
0: ಇನ್ನೊಂದು ನಾವು ಕೇಳ್ತಿರ್ತೀವಿ, ಆಪರೇಷನ್ ಮಾಡುವಾಗ ರೋಗಿಯನ್ನ ಹಾರ್ಟ್ ಲಂಗ್ ಮಷೀನ್ ಮೇಲೆ ಮಲಗಿಸಿರ್ತಾರೆ ಅಂತ ಕೇಳ್ತೀವಿ, ಏನಿದು ಈ ಮಷೀನ್ನ ಕಾರ್ಯವೈಖರಿ ಏನು?
1: ಕೆಲವೊಂದು ಹಾರ್ಟ್ ಸರ್ಜರಿಗಳಲ್ಲಿ ಬೇರೆ ಬೇರೆ ತರ ಸರ್ಜರಿ ಇರುತ್ತವೆ. ಒಂದು ಕೊರೋನರಿ ಆರ್ಟರಿ ಬೈಪಾಸ್ ಗ್ರಾಫ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಕವಾಟ ಬದಲಾವಣೆ ಅಂತ ಹೇಳ್ತೀವಿ, ಇನ್ನು ಪಿಡಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೀವಿ. ಹೀಗೆ ಬೇರೆ ಬೇರೆ ತರ ಸರ್ಜರಿಗಳು ಇರ್ತವೆ. ಅದರಲ್ಲಿ ಈ ಕೊರೋನರಿ ಆರ್ಟರಿ ಸರ್ಜರಿ ಏನಂತೆ, ಇದಕ್ಕೆ ನಾವು ಯೂಶುವಲಿ ಆಗಿ ಕಾರ್ಡಿಯಾಕ್ ಬೈಪಾಸ್ ಮಷೀನ್ ಅನ್ನ ಯೂಸ್ ಮಾಡೋದಿಲ್ಲ, ಯಾಕಂದ್ರೆ ಇದನ್ನ ಬೀಟಿಂಗ್ ಹಾರ್ಟ್ ಅಲ್ಲಿ ನಾವು ಆಕ್ಟೋಪಸ್ ಅಂತ ಹೇಳ್ತೀವಿ, ಅದನ್ನು ಉಪಯೋಗಿಸಿ ಮಾಡಬಹುದು. ಏನಾದರೂ ಎಮರ್ಜೆನ್ಸಿ ಆದ್ರೆ ಕೊರೋನರಿ ಆರ್ಟರಿ ಮಾಡೋ ಟೈಮಲ್ಲಿ ಆವಾಗಷ್ಟೇ ಕಾರ್ಡಿಯಾಕ್ ಬೈಪಾಸ್ಗೆ ಹೋಗ್ತೀವಿ. ಈ ಕವಾಟ ಬದಲಾವಣೆ ಇರ್ಬೋದು ಅಥವಾ ಕಂಜನೈಟಲ್ ಪ್ರಾಬ್ಲಮ್ ಇರೋದು, ಆವಾಗ ಎದೆ ಬಡಿತವನ್ನು ನಿಲ್ಲಿಸಿಯೇ ಹಾರ್ಟ್ ಆಪರೇಷನ್ ಮಾಡಬೇಕಾಗುತ್ತೆ. ಅಂತಹ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ರೋಗಿಯನ್ನ ಹಾರ್ಟ್ ಲಂಗ್ ಮಷೀನಿಗೆ ಕನೆಕ್ಟ್ ಮಾಡ್ತೀವಿ. ಹಾರ್ಟ್ ಲಂಗ್ ಮಷೀನ್ ಅಂತ ಅಂದ ಹೇಳಿದ್ರೆ ಏನಂತಂದ್ರೆ, ಶ್ವಾಸಕೋಶ ಏನ್ ಕೆಲಸ ಮಾಡುತ್ತೋ ಆ ಕೆಲಸವನ್ನ ಹಾರ್ಟ್ ಲಂಗ್ ಮಷೀನ್ ಮಾಡುತ್ತೆ. ಒಂದು ಸಲ ನಾವು ರೋಗಿಯನ್ನ ಹಾರ್ಟ್ ಲಂಗ್ ಮಷೀನಿಗೆ ಹಾಕಿದ್ರು ಸಹ ರೋಗಿಯಲ್ಲಿ ಆಕ್ಸಿಜನ್ ಮಟ್ಟ, ಅವ್ರದ್ದು ಆಸಿಡ್ ಬೇಸ್ ಬ್ಯಾಲೆನ್ಸ್ ಇರ್ಬೋದು, ಅವನ್ನೆಲ್ಲವನ್ನ ಕನ್ಸಿಸ್ಟೆಂಟ್ ಆಗಿ ಅವ್ರಿಗೆ 30 ಮಿನಿಟ್ಸ್ಗೆ ನಾವು ನೋಡ್ತಾ ಇರಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ನೋಡಿ ಅದನ್ನ ಟ್ರೀಟ್ಮೆಂಟ್ ಅನ್ನ ಔಷಧಿಯನ್ನ ಸಕಾಲವಾಗಿ ಕರೆಕ್ಟ್ ಆಗಿ ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ರೋಗಿಗೆ ತೊಂದರೆ ಆಗುವ ಚಾನ್ಸ್ ಬಹಳ. ಮೇನ್ ಆಗಿ ಮೆದುಳಿನ ರಕ್ಷಣೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಬೈಪಾಸ್ ಟೈಮಲ್ಲಿ. ಮೆದುಳಿನ ರಕ್ಷಣೆಯನ್ನ ನಾವು ಕರೆಕ್ಟ್ ಆಗಿ ಮಾಡಬೇಕಾಗತ್ತೆ. ಅಷ್ಟೇ ಪರ್ಫ್ಯೂಷನ್ ಪ್ರೆಷರ್ ಅಂತ ಇರುತ್ತೆ, ಅದನ್ನೆಲ್ಲವನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡಿ ಅದು ಕಡಿಮೆ ಆದಲ್ಲಿ ಸೂಕ್ತವಾದ ಔಷಧಿಯನ್ನ ಕೊಟ್ಟು ಮಾನಿಟರ್ ಮಾಡಬೇಕು.

0: ಆಗುತ್ತೆ.
1: ಅಂದ್ರೆ ಹಾರ್ಟ್ ಲಂಗ್ ಮಷಿನ್ ಮೇಲೆ ಈ ಹೃದಯವನ್ನ ಶಿಫ್ಟ್ ಮಾಡಿದಾಗ ನೀವು ಸರ್ಜರಿ ಮಾಡಿದ್ಮೇಲೆ ಮತ್ತೆ ಹೃದಯವನ್ನ ವ್ಯಕ್ತಿಗೆ ಹಾಕ್ತೀರಿ?
0: ಹೌದು, ಸರ್ಜರಿ ಮಾಡಾದ ಮೇಲೆ ಮತ್ತೆ ಹೃದಯಕ್ಕೆ ಜೀವ ಬರಲು ಮತ್ತೆ ಬೇರೆ ಔಷಧಿಯನ್ನ ಕೊಟ್ಟು ಆ ಮಷಿನ್ ಅನ್ನು ಆಫ್ ಮಾಡಿ ಹೃದಯಕ್ಕೆ ಜೀವ ಬರುವ ಹಾಗೆ ಮಾಡ್ತೀವಿ.
1: ಅಂದ್ರೆ ಆವಾಗೂ ಕೂಡ ಅನಸ್ಥೆಸಿಸ್ಟ್ ಪಾತ್ರ ಬಹಳ ಮುಖ್ಯ.
0: ಹೌದು, ಆವಾಗಲೂ ಕೂಡ ಸೂಕ್ತವಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಆವಾಗ ಬೈಪಾಸ್ ಮಷಿನ್ ಇಂದ ರೋಗಿ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಹಾರ್ಟಿಗೆ ಏನಾದರೂ ತೊಂದರೆ ಆಗ್ಬೋದು, ರಿದಮ್ ಡಿಸ್ಟರ್ಬೆನ್ಸ್ ಅಂತ ಆಗ್ಬೋದು. ಇದೆಲ್ಲ ಆದಾಗ ಏನಾಗುತ್ತೆ ಅಂದ್ರೆ ಅದನ್ನು ಕರೆಕ್ಟ್ ಆಗಿ ಇದು ಮಾಡಿ ಸರಿಯಾದ ಸೂಕ್ತವಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಹೀಗೆ ರಕ್ತದ ಒತ್ತಡವು ಸಹ ಹೆಚ್ಚು ಕಡಿಮೆ ಆಗುವ ಚಾನ್ಸ್ ಬಹಳ ಇರುತ್ತೆ. ಆ ಸಮಯದಲ್ಲೂ ಸಹ ಸರಿಯಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಆಮೇಲೆ ಮೊದಲು ಕೆಲವು ರೋಗಿಗಳ ಕಂಡೀಷನ್ ಸರಿ ಇರಲ್ಲ, ಕೆಲವು ಹಾರ್ಟ್ ಕಂಡೀಷನ್ಸ್ಗಳು ಸರಿ ಇರಲ್ಲ, ಪ್ರಿಯೋಪೆ ಸರಿ ಇರಲ್ಲ, ಅಂತ ಪೇಷಂಟ್ಗೆ ಇನ್ನೂ ವಿಜಿಲೆಂಟ್ ಕೇರ್ ಆ್ಯಂಡ್ ಮಾನಿಟರಿಂಗ್ ಬೇಕಾಗತ್ತೆ. ಈ ರೀತಿ ಮಾಡಿ ನಾವು ಶಸ್ತ್ರಚಿಕಿತ್ಸೆ ಅರವಳಿಕೆ ತಜ್ಞರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ.
1: ಡಾಕ್ಟರ್ ಗಣೇಶ್ ನಾಯ್ಕ ಅವರೇ, ಅಂದ್ರೆ ಒಬ್ಬ ವ್ಯಕ್ತಿಗೆ ಇಂಥ ದಿನ ಅಂತ ಸರ್ಜರಿ ಫಿಕ್ಸ್ ಆದಾಗ ಅವರನ್ನ ಮುಂಚಿತವಾಗಿ ತಾವೇನಾದ್ರೂ ಕೌನ್ಸಿಲಿಂಗ್ ಅಥವಾ ಅವ್ರ ಜೊತೆಗೆ ಒಂದು ಆಪ್ತ ಸಮಾಲೋಚನೆ, ಅವ್ರಿಗೊಂದು ಮಾರಲ್ ಸಪೋರ್ಟ್ ಈ ತರದಲ್ಲಿ ಏನಾದ್ರೂ ಅನ್ಕೊಂಡಿರ್ತೀರಾ?
0: ಹೌದು ಹೌದು, ಪ್ರೀ ಅನಸ್ಥೆಟಿಕ್ ಕೇರ್ ಅಂತ ಹೇಳ್ತೀವಿ ಅದಕ್ಕೆ. ಅದನ್ನ ಕರೆಕ್ಟ್ ಆಗಿ ಒಂದು ದಿನದ ಅಥವಾ ಎರಡು ದಿನ ಮೊದಲು ಯಾವ ಪೇಷಂಟ್ ಅನ್ನ ನಾವು ಶಸ್ತ್ರಚಿಕಿತ್ಸೆಗೆ ತೆಗೆದುಕೊಳ್ಳುತ್ತೇವೆ, ಆವಾಗ ನಾವು ವಾರ್ಡಿಗೆ ಹೋಗಿ ರೋಗಿ ಹತ್ರ ಮಾತಾಡಿ ಈ ತರ ಇದೆ, ಈ ತರ ಕಂಡೀಷನ್ ಇದೆ, ಈ ತರ ಮಾಡ್ತೀವಿ ನಾವು ಅಂತ ಎಲ್ಲ ವಿವರವಾಗಿ ಹೇಳಿರ್ತೇವೆ. ಅದಕ್ಕೆ ರೋಗಿಯು ಸೂಕ್ತವಾಗಿ ಪ್ರತಿಕ್ರಿಯೆಯನ್ನ ನೀಡುತ್ತಾರೆ. ಈ ರೀತಿಯನ್ನು ಮಾಡಿ ನಾವು ಸೂಕ್ತವಾದ ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ ಆಪರೇಷನ್ ತಗೊಳ್ಳೋ ಟೈಮಲ್ಲೂ ಸಹ ಎಲ್ಲ ರೀತಿಯ ಮಾನಿಟರಿಂಗ್ ಕೇರ್ಗಳು, ಆಮೇಲೆ ಎಲ್ಲ ರೀತಿಯ ಇನ್ಸ್ಟ್ರೂಮೆಂಟ್ಗಳು ಸರಿಯಾಗಿ ಕೆಲಸ ಮಾಡುತ್ತಿದೆಯೋ ಇಲ್ವೋ, ಏನಾದರೂ ಎಮರ್ಜೆನ್ಸಿ ಆದರೆ ಅದಕ್ಕೆ ಬೇಕಾದಂಥ ಔಷಧಿ, ಅದಕ್ಕೆ ಬೇಕಾದಂಥ ಇದು ಎಲ್ಲವನ್ನ ತಂತ್ರಜ್ಞರು ಇಟ್ಟಿರುತ್ತಾರೆ. ಈ ರೀತಿ ಮಾಡಿ ನಾವು ಪೇಷಂಟ್ಗಳನ್ನ ಆಪರೇಷನ್ ಥಿಯೇಟರ್ಗೆ ತಗೊಳ್ತೇವೆ.
1: ಅಂದ್ರೆ ಮಾನಸಿಕವಾಗಿ ಅವರಿಗೆ ಒಂದು ಧೈರ್ಯವನ್ನ ಹೇಳಿರ್ತೀವಿ,
0: ಧೈರ್ಯವನ್ನ ಹೇಳಿರ್ತೀವಿ,
1: ಅಂದಾಗ ಅವರು ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ.
0: ಹೌದು,
1: ಇದಕ್ಕೆ
0: ಈ ರೀತಿಯಲ್ಲಿ ನಾವು ಶಸ್ತ್ರಚಿಕಿತ್ಸೆ ಅಂದ್ರೆ ಈ ಹೃದಯ ಶಸ್ತ್ರಚಿಕಿತ್ಸೆ ವೇಳೆ ಅನಸ್ಥೆಟಿಸ್ಟ್ ಕಾಣಿಸದೇ ಇರಬಹುದು, ಆದರೆ ಪ್ರತಿ ಹೃದಯದ ಬಡಿತದ ಹಿಂದೆ ನಮ್ಮ ಎಚ್ಚರಿಕೆಯ ನಿಗಾ ಇದ್ದೇ ಇರುತ್ತದೆ.
1: ಖಂಡಿತವಾಗಿಯೂ, ಯಾಕೆಂದ್ರೆ ಅನಸ್ಥೆಸಿಸ್ಟ್ ಇಲ್ಲ ಅಂದ್ರೆ ಸರ್ಜರಿ ಸಾಧ್ಯನೇ ಇಲ್ಲ. ಅವರ ಪಾತ್ರ ಬಹಳ ಹಿರಿದಾದದ್ದು, ಮತ್ತೆ ರೋಗಿಯ ಒಂದು ಸ್ಥಿತಿಗತಿಯನ್ನ ನೋಡಿ ಅವರಿಗೆ ಕೊಡಬೇಕಾದಷ್ಟು ಅನಸ್ಥೇಶಿಯಾ ಕೊಡುವಲ್ಲಿ ಕೂಡ ಒಬ್ಬ ಅರವಳಿಕೆ ತಜ್ಞರ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಅಂತ ನಾವು ಇಲ್ಲಿ ಗಮನಿಸಬಹುದು. ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ.
2: ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ವಿಷಯ ಕುರಿತಂತೆ ಇದುವರೆಗೂ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡಲಿರುವವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಪ್ರದೀಪ್ ಡಿಎಂ ಹಾವಂಜೆ.
4: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
5: ನಮಸ್ಕಾರ.
4: ಮೇಡಮ್, ಮೊದಲನೇದಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರಿ, ಏನು ಅಂತೇಳಿ?
5: ಕೇಳುಗರಿಗೆ ನಮಸ್ಕಾರ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ 2020 ಸಾಲಿನಲ್ಲಿ ಘೋಷಿಸಿದಂತಹ ಮೀನುಗಾರಿಕಾ ಇಲಾಖೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಘೋಷಿಸಿದಂತಹ ಒಂದು ಯೋಜನೆ. ಇದು 5 ಕಾಲ, ಅಂದ್ರೆ 2020-21 ಸಾಲಿನಿಂದ 2025-26 ಸಾಲಿನ ತನಕ ಘೋಷಿಸಿದಂತಹ ಯೋಜನೆಯಾಗಿದ್ದು ಇದು 1 ಮುಂದುವರಿಸಿರುತ್ತಾರೆ. 2026-27 ಸಾಲಿನ ಸೆಪ್ಟೆಂಬರ್ ತಿಂಗಳವರೆಗೂ ಇದನ್ನು ಮುಂದುವರಿಸಲಾಗಿರುತ್ತದೆ.
4: ಮೇಡಮ್, ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಈ ಒಂದು ಯೋಜನೆಯ ಪ್ರಮುಖವಾದಂತಹ ಉದ್ದೇಶಗಳು ಏನು ಅಂತ ಹೇಳಿ?
5: ನಮ್ದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಮೀನುಗಾರಿಕೆ ಸಾಮರ್ಥ್ಯವನ್ನು

0: ಸುಸ್ಥಿರ, ಜವಾಬ್ದಾರಿಯುತವಾಗಿ ಹಾಗೂ ನ್ಯಾಯಸಮ್ಮತ ರೀತಿಯಲ್ಲಿ ಬಳಸಿಕೊಳ್ಳುವುದು. ನೆಲ ಜಲದ ಸಮಗ್ರ ಬಳಕೆಯ ಮೂಲಕ ಮೀನು ಉತ್ಪಾದನೆ ಮತ್ತು ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಮೌಲ್ಯ ಸರಪಳಿಯನ್ನು ಆಧುನೀಕರಿಸುವುದು ಮತ್ತು ಬಲಪಡಿಸುವುದು, ಹಿಡುವಳಿ ನಂತರದ ನಿರ್ವಹಣೆಗೆ ಮತ್ತು ಗುಣಮಟ್ಟದ ಸುಧಾರಣೆಗೆ ಒತ್ತು ನೀಡುವುದು, ಮೀನುಗಾರರ ಹಾಗೂ ಮೀನು ಕೃಷಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕಲ್ಪಿಸುವುದು ಹಾಗೂ ಕೃಷಿ ಜಿಡಿಪಿಗೆ ಹಾಗೂ ರಫ್ತಿಗೆ ಮೀನುಗಾರಿಕೆಯ ಕೊಡುಗೆಯನ್ನು ಹೆಚ್ಚಿಸುವುದು.
1: ಮೇಡಮ್, ಈಗ PMMSY ಈ ಯೋಜನೆ, ಈ ಒಂದು ನಿಗದಿಪಡಿಸಲಾದಂತಹ ಮೀನು ಉತ್ಪಾದನಾ ಗುರಿಗಳು ಎಷ್ಟು ಅಂತೇಳಿ?
0: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನು ಉತ್ಪಾದನೆ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನುಷ್ಠಾನ ಆಗುವ ಮೊದಲು 150,000 ಮೆಟ್ರಿಕ್ ಟನ್ ಇತ್ತು. ಈವಾಗ ಪ್ರಸ್ತುತ ಅದು 200,000 ಮೆಟ್ರಿಕ್ ಟನ್ನು ತಲುಪಿದೆ.
1: ಪ್ರಮುಖವಾಗಿ ನಮ್ಮ ಕರಾವಳಿ ಪ್ರದೇಶಗಳು, ಅದರಲ್ಲೂ ಕೂಡ ಈ ಮಂಗಳೂರು ಭಾಗದಲ್ಲಿ ಮೀನುಗಾರಿಕೆಗೆ ಹೆಚ್ಚು ಒತ್ತುಗಳನ್ನು ಕೊಡುವಂಥದ್ದು. ಈ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಒಂದು ಧನ ಸಹಾಯದ ಹಂಚಿಕೆಗಳು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಹೇಗಿರ್ತದೆ ಅಂತೇಳಿ?
0: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಎರಡು ತರದ ಯೋಜನೆಗಳಿವೆ. ಒಂದು ಕೇಂದ್ರ ವಲಯ ಯೋಜನೆ, ಇನ್ನೊಂದು ಕೇಂದ್ರ ಪುರಸ್ಕೃತ ಯೋಜನೆ. ಕೇಂದ್ರ ವಲಯ ಯೋಜನೆ ಅಂತ ಹೇಳಿದ್ರೆ ಅಂದ್ರೆ 100% ಕೇಂದ್ರ ಸರ್ಕಾರದ ಸಹಾಯಧನ ಇರುತ್ತದೆ. ಇದನ್ನ ಮುಖ್ಯವಾಗಿ ನಾವು ಬಂದರುಗಳ ಅಭಿವೃದ್ಧಿಗೆಲ್ಲ ಯೋಜನೆ, ಇದರಲ್ಲಿ ನಾವು ನಮ್ಮ ರಾಜ್ಯಗಳಿಗೆ ಅನುಮೋದನೆ ಆಗ್ತದೆ. ಇದನ್ನು ಹೊರತುಪಡಿಸಿ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳು ಮತ್ತು ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳು, ಎರಡು ತರದ ಯೋಜನೆ ಇರುತ್ತದೆ. ಫಲಾನುಭವಿ ಆಧಾರಿತ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಫಲಾನುಭವಿಗೆ ನೀಡುವ ಸಹಾಯಧನದಲ್ಲಿ 60% ಕೇಂದ್ರ ಸರ್ಕಾರ ನೀಡುತ್ತದೆ, 40% ರಾಜ್ಯ ಸರ್ಕಾರ ನೀಡುತ್ತದೆ, ಮತ್ತೆ ಉಳಿದ ಮೊತ್ತವನ್ನು ಫಲಾನುಭವಿಯು ಪಾವತಿಸಬೇಕಾಗಿರುತ್ತದೆ. ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳಲ್ಲಿ ಸಹ ಅದೇ ರೀತಿ 60% ಕೇಂದ್ರ ಸರ್ಕಾರ ನೀಡುತ್ತದೆ ಮತ್ತು 40% ರಾಜ್ಯ ಸರ್ಕಾರವನ್ನು ನೀಡುತ್ತದೆ.
1: ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಈ ಯೋಜನೆ ಹೇಗೆ ಸಹಾಯ ಮಾಡುತ್ತದೆ ಅಂತೇಳಿ?
0: ಈಗ ಮೀನುಗಾರ ಆದಾಯವನ್ನು ದ್ವಿಗುಣಗೊಳಿಸುವುದು ಅಂತ ಹೇಳಿದ್ರೆ, ನಮ್ದು ಫಲಾನುಭವಿ ಆಧಾರಿತ ಯೋಜನೆಗಳ ಅಡಿಯಲ್ಲಿ ಆರ್ಥಿಕ ಸಹಾಯಧನವನ್ನು ಪಡೆದು ತುಂಬಾ ಘಟಕಗಳನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಒಂದು ಮುಖ್ಯ ಘಟಕ ಇದರಲ್ಲಿ ಅನುಷ್ಠಾನವಾಗಿರುವುದು. ಇದರಿಂದಾಗಿ ನಮ್ಮ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆಯ ಸಂಪತ್ತನ್ನ, ಈಗ ಏನು ಮಾಮೂಲಿ ನಾವು ಪರ್ಸಿನ್ ಬೋಟು ಅಥವಾ ಟ್ರಾಲ್ ಬೋಟ್ ಅಲ್ಲಿ ಮೀನು ಹಿಡಿತಾ ಇದ್ದೇವೆ, ಅದನ್ನು ಹೊರತುಪಡಿಸಿ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆ ಸಂಪತ್ತನ್ನು ಸಹ ಹಿಡಿದು ತಂದು ಇದರಿಂದಾಗಿ ರಫ್ತು ಮಾಡಿ ಇದರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೊಂಡಿದ್ದಾರೆ ಮೀನುಗಾರರು.
1: ಮೇಡಮ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಮುಖವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಯೋಜನೆಯನ್ನು ಅಳವಡಿಸಿಕೊಂಡ ನಂತರ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಇದುವರೆಗಿನ ಸಾಧನೆಗಳೇನು, ಜೊತೆಗೆ ಯಾವೆಲ್ಲ ಮೀನುಗಾರರ ಕುಟುಂಬಗಳಿರ್ಬೋದು ಅಥವಾ ಮೀನುಗಾರಿಕೆಯನ್ನೇ ಮುಖ್ಯ ಉದ್ಯೋಗವಾಗಿ ಇಟ್ಕೊಂಡಂತವರಿಗೆ ಇದರಿಂದ ಏನೆಲ್ಲ ಸಹಾಯವಾಗಿದೆ ಮತ್ತು ಮೀನುಗಾರಿಕೆಗಳಿಗೆ ಬೇಕಾದಂತಹ ಸಾಧನಗಳಿರ್ಬೋದು, ಇದನ್ನು ನೀಡುವಂತಹ ವ್ಯವಸ್ಥೆಗಳನ್ನು ಮಾಡಿದ್ದಾರ ಅಥವಾ ಅವರಿಗೆ ಏನಾದ್ರೂ ಪ್ರೋತ್ಸಾಹ ಧನಗಳಿರ್ಬೋದು ಅಥವಾ ಕಿಟ್ಗಳನ್ನು ಕೊಡುವಂಥದ್ದು ಈ ತರ ಏನಾದ್ರೂ ಆಗಿದೆ ಅಂತೇಳಿ?
0: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಅದರ ಆಧುನೀಕರಣ ಇದು ಒಂದು ಮುಖ್ಯ ಘಟಕ. ನಮ್ಮ ಕರಾವಳಿ ಜಿಲ್ಲೆಗೆ ಇದು ತುಂಬಾ ಹೆಚ್ಚು ಸೂಕ್ತವಾಗಿದೆ. ಇದರಿಂದಾಗಿ ನಾವು ಮೀನನ್ನ ಸಂರಕ್ಷಣೆ ಅಥವಾ ಜೋಪಾನ ಮಾಡಲಿಕ್ಕೆ ಬೇಕಾದ್ದು, ಯಾಕಂತ ಹೇಳಿದ್ರೆ ಮೀನು ತುಂಬಾ ಬೇಗ ಕೆಡುವಂತ ಆಹಾರ, ಇದನ್ನ ಬೋಟ್ಗಳಲ್ಲಿ ಹಿಡಿದು ತಂದ ತಕ್ಷಣ ಅದನ್ನ ಜೋಪಾಸಣೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ಐಸ್ ಯೂಸ್ ಮಾಡ್ತೇವೆ, ಉಪಯೋಗ ಮಾಡ್ತೇವೆ. ಈ ಐಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಥವಾ ಉತ್ಪಾದನೆ ಮಾಡ್ಲಿಕ್ಕೋಸ್ಕರ ಐಸ್ ಅಥವಾ ಮಂಜುಗಡ್ಡೆ ಘಟಕ ನಿರ್ಮಾಣಕ್ಕೆ ಸಹಾಯಧನವನ್ನ ನೀಡಿದ್ದೇವೆ. ಮತ್ತೆ ಮೀನನ್ನ ಹಿಡಿದು ತಂದ ರಫ್ತು ಮಾಡಬಹುದಾದಂತ ಮೀನುಗಳನ್ನ ಎಲ್ಲ ಶೇಖರಣೆ ಮಾಡ್ಲಿಕ್ಕೋಸ್ಕರ ನಾವು ಕೋಲ್ಡ್ ಸ್ಟೋರೇಜ್ ಅನ್ನು ಸಹ ಈ ಯೋಜನೆ ಅಡಿಯಲ್ಲಿ ನೀಡಿದ್ದೇವೆ. ಅಂದ್ರೆ ಆ ಘಟಕಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ಇದುವರೆಗೂ ಸುಮಾರು 35-40 ದೋಣಿಗಳನ್ನ, ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ನಮ್ಮ ಸಾಂಪ್ರದಾಯಿಕ ಮೀನುಗಾರರಿಗೆ ನಾವು ಹಳೆಯ ಅವರ ಬೋಟ್ ಅನ್ನ ಬದಲಿಗೆ, ಅಂದ್ರೆ ಮರದ ಬೋಟ್ ಇರ್ತದೆ ಅಥವಾ ಚಿಕ್ಕ ಚಿಕ್ಕ ಬೋಟ್ ಇರ್ತದೆ, ಅದರ ಬದಲಿಗೆ FRP ಬೋಟ್ ಅಥವಾ ನಾವು ಯೂಶುವಲಿ ಸಾಂಪ್ರದಾಯಿಕ MO ಬೋಟ್ ಅಂತೀವಿ, ಅದನ್ನ ಖರೀದಿ ಮಾಡ್ಲಿಕ್ಕೆ ಹಾಗೂ ಬಲೆ ಖರೀದಿ ಮಾಡ್ಲಿಕ್ಕೆ ಸುಮಾರು 150 ದೋಣಿಗಳಿಗೆ ಸಹಾಯಧನ ನೀಡಿದ್ದೇವೆ.

0: ವಾಹನಗಳ ಮೂಲಕ ಅಥವಾ ಶೈತ್ಯೀಕರಿಸಿದ ವಾಹನಗಳ ಮೂಲಕ ಸಾಗಾಟ ಮಾಡಬೇಕಾಗ್ತದೆ. ಇದಕ್ಕೂ ಸಹ ಇನ್ಸುಲೇಟೆಡ್ ವೆಹಿಕಲ್ ಆ್ಯಂಡ್ ರೆಫ್ರಿಜರೇಟೆಡ್ ಎರಡೂ ವಾಹನಗಳಿಗೂ ನಾವು ಸಹಾಯಧನವನ್ನು ನೀಡ್ತೇವೆ. ಮಾರುಕಟ್ಟೆ ಮಾಡಲು ಚಿಕ್ಕ ಚಿಕ್ಕ ಶಾಪ್ಗಳನ್ನಾಗಿ ಮಾಡಲಿಕ್ಕೆ ಅಥವಾ ನಾವು ಏನು ರೀಟೇಲ್ ಔಟ್ಲೆಟ್ ಅಂತೀವಿ ಅದಕ್ಕೂ ಸಹಾಯಧನವನ್ನು ನೀಡಿದ್ದೇವೆ.
1: ಮೇಡಮ್, ಮೀನುಗಾರರ ಕುಟುಂಬಗಳಿಗೆ ಈ ಯೋಜನೆಯಡಿ ಮಹಿಳೆಯರ ಸಬಲೀಕರಣ ಅಂತ ಬರ್ತದೆ. ವಿಶೇಷವಾಗಿ ಮೀನು ಮಾರಾಟಗಾರರು ಮತ್ತು ಕರಾವಳಿ ಮಹಿಳೆಯರು, ಇವರಿಗೆ ಯಾವ ರೀತಿಯಾಗಿ ಇದು ಉತ್ತೇಜನವನ್ನು ನೀಡಿದೆ ಅಂತ ಹೇಳಿ.
0: ಮಹಿಳೆಯರಿಗೆ ಎಲ್ಲರಿಗೂ ಅದರ ಹೆಚ್ಚಿನ ಲಾಭ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದು ಮಹಿಳೆಯರು ಉಳಿತಾಯ ಮತ್ತು ಪರಿಹಾರ ಅಂತ ಯೋಜನೆ ಇದೆ. ನಾವು ಜೂನ್ ಮತ್ತು ಜುಲೈ ತಿಂಗಳನ್ನ ಮೀನುಗಾರಿಕೆ ನಿಷೇಧಿತ ಅವಧಿ ಎಂದು ಘೋಷಿಸಿರುತ್ತೇವೆ. ಈ ಸಮಯದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೋಸ್ಕರ ಉಳಿತಾಯ ಮತ್ತು ಪರಿಹಾರ ಅಂತ ಹೇಳುವ ಯೋಜನೆಯನ್ನು ಜಾರಿಗೆ ತಂದಿರುತ್ತಾರೆ. ಈ ಯೋಜನೆಯಲ್ಲಿ ಅವರು ಸೆಪ್ಟೆಂಬರಿನಿಂದ ಮೇ ತನಕ ಮೀನುಗಾರಿಕಾ ಋತುವಿನಲ್ಲಿ 1500 ರೂಪಾಯಿಯನ್ನು ಅವರು ಉಳಿತಾಯ ಮಾಡಿ ಇಲಾಖೆಗೆ ಜಮೆ ಮಾಡಬೇಕು. ಇದಕ್ಕೆ ಈ ನಿಷೇಧಿತ ಅವಧಿ ಸಮಯದಲ್ಲಿ ಇಲಾಖೆಯು ಕೇಂದ್ರ ಸರ್ಕಾರದಿಂದ 1500 ಮತ್ತು ರಾಜ್ಯ ಸರ್ಕಾರದಿಂದ 1500, ಒಟ್ಟು 3000 ಸಹಾಯಧನವನ್ನು ಮಹಿಳೆಯರಿಗೆ ನೀಡ್ತಾ ಇದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಮೀನುಗಾರರ ಸುರಕ್ಷತೆಗಾಗಿ, ಸಮುದ್ರದಲ್ಲಿರುವ ಮೀನುಗಾರರ ಹಾಗೂ ಮೀನುಗಾರಿಕಾ ದೋಣಿಗಳ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರವು ಇಸ್ರೋ ಸಂಸ್ಥೆಯ ಸ್ಯಾಟಲೈಟ್ ಆಧಾರಿತ ಟ್ರಾನ್ಸ್ಪೋಂಡರ್ ಅನ್ನು ಪರಿಚಯಿಸಿರುತ್ತದೆ. ಇದು ಎಲ್ಲಾ ದೋಣಿಗಳಿಗೂ ಅಳವಡಿಸುವುದು ಕಡ್ಡಾಯವಾಗಿರುತ್ತದೆ. ಇದನ್ನ ಇಲಾಖೆಯು ಸಂಪೂರ್ಣ ಉಚಿತವಾಗಿ ಮೀನುಗಾರರಿಗೆ ನೀಡುತ್ತಾ ಇರುತ್ತದೆ. ಇದನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ 1380 ದೋಣಿಗಳಿಗೆ ಅಳವಡಿಸಲಾಗಿರುತ್ತದೆ. ಇದರಿಂದಾಗಿ ಮೀನುಗಾರರು ಸಮುದ್ರದಲ್ಲಿ ಇರುವಾಗ ಏನೇ ಅವಘಡ ಸಂಭವಿಸಿದರೆ ಅಥವಾ ತುರ್ತು ಸಂದರ್ಭದಲ್ಲಿ ಅವರು ಇಲಾಖೆಯು ಮೀನುಗಾರರೊಂದಿಗೆ ಸಂವಹನವನ್ನು ಮಾಡಬಹುದಾಗಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಾಮೂಹಿಕ ಅಪಘಾತ ವಿಮೆ, ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ಏನೇ ಅಪಘಾತ ಸಂಭವಿಸಿದರೆ ಅವರಿಗೆ ಅವರ ಕುಟುಂಬಗಳಿಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಸಂದರ್ಶನ ನಡೆಸಿಕೊಟ್ಟವರು ಪ್ರದೀಪ್ ಡಿಎಂ ಹಾವಂಜಯ್. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನಲ್ಲಿ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ವಾರ್ತೆಗಳ ವಿವರ: ದೇಶಾದ್ಯಂತ ಭವಿಷ್ಯದಲ್ಲಿ ನಡೆಯುವ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಎಲ್ಲಾ ಪಾಲುದಾರರು ಸಮನ್ವಯತೆಯಿಂದ ಕೆಲಸ ಮಾಡಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇತ್ತೀಚಿನ ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಹಾಗೂ ಯುವಜನತೆಯ ಹಿತಾಸಕ್ತಿ ಕಾಯಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ್ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮಾತನಾಡಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ನೀಟ್ ಅಕ್ರಮದ ಮಾಹಿತಿ ತಿಳಿಯುತ್ತಿದ್ದಂತೆ ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತವಾಗಿದೆ ಎಂದು ಪ್ರಧಾನಿ ತಿಳಿಸಿರುವುದಾಗಿ ಹೇಳಿದರು. ಪ್ರಕರಣದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದ್ದು 13 ಮಂದಿ ಪ್ರಸ್ತುತ ಜೈಲಿನಲ್ಲಿದ್ದಾರೆ. ದೋಷಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತು ನೀಡಿರುವ ಪ್ರಧಾನಿಯವರು, ಭವಿಷ್ಯದಲ್ಲಿ ಇಂತಹ ಅಕ್ರಮಗಳು ಮರುಕಳಿಸದಂತೆ ಬಿಗಿಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವಿವಿಧ ದೇಶಗಳೊಂದಿಗೆ ಭಾರತ ಮಾಡಿಕೊಂಡಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಕುರಿತು ಪ್ರಸ್ತಾಪಿಸಿದ

0: ಪ್ರಧಾನಿ. ಪ್ರತಿಯೊಂದು ಒಪ್ಪಂದದಲ್ಲೂ ದೇಶದ ರೈತರ ಕಲ್ಯಾಣ ಹಾಗೂ ರಾಷ್ಟ್ರಹಿತಕ್ಕೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ವಿಧೇಯಕಗಳ ಅಂಗೀಕಾರಕ್ಕೆ ಎನ್ಡಿಎ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿಯವರು ತಿಳಿಸಿರುವುದಾಗಿ ಮಾಹಿತಿ ನೀಡಿದ ಸಚಿವ ಕಿರಣ್ ರಿಜಿಜು, ರಾಷ್ಟ್ರಹಿತ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ವಿಪಕ್ಷಗಳು ಕಲಾಪಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೂ ಮುನ್ನ ಭಾರತದಲ್ಲಿ ಸುದೀರ್ಘಾವಧಿಗೆ ಜನರಿಂದ ಆಯ್ಕೆಯಾದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿ ಎನ್ಡಿಎ ಮೈತ್ರಿಕೂಟದ ನಾಯಕರು ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತಂತೆ ಹಲವು ಪ್ರಕರಣ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೇ ಸಂಸತ್ತಿನ ಉಭಯ ಸದನಗಳ ಕಲಾಪ 2 ಗಂಟೆವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷ ನಾಯಕರು ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಘೋಷಣೆಗಳನ್ನು ಕೂಗಲಾರಂಭಿಸಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಸದನ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಸಭಾಧ್ಯಕ್ಷರು ಕೋರಿದ ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆ ಮೊದಲಿಗೆ 12 ಗಂಟೆವರೆಗೆ ಸದನವನ್ನು ಮುಂದೂಡಲಾಯಿತು. ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಪೀಠಾಸೀನ ಅಧಿಕಾರಿ ಸಂಧ್ಯಾರೇ ಅಪರಾಹ್ನ 2 ಗಂಟೆವರೆಗೆ ಕಲಾಪ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂದಿದ್ದು, ಕೇಂದ್ರ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸಿದ ಬಳಿಕ ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆಯ ನವದೆಹಲಿಯಲ್ಲಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಪ್ರಸ್ತಾಪಿಸಿದರು. ಬಳಿಕ ಸದಸ್ಯರು ಗದ್ದಲ ಎಬ್ಬಿಸಿದ ಬೆನ್ನಲ್ಲೇ ಕಲಾಪ ಮುಂದೂಡಲಾಯಿತು. ಇದಕ್ಕೂ ಮುನ್ನ ಸಂವಿಧಾನ 129ನೇ ತಿದ್ದುಪಡಿ ಮಸೂದೆ 2024 ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ 2024 ಪರಿಶೀಲನೆಗಾಗಿ ರಚಿಸಲಾಗಿರುವ ಜಂಟಿ ಸಂಸದೀಯ ಸಮಿತಿಗೆ ಇಬ್ಬರು ಸದಸ್ಯರನ್ನು ನೇಮಕ ಮಾಡುವ ಸಂಬಂಧ ಕೇಂದ್ರ ಸಚಿವ ಡಾ ಎನ್ ಮುರುಗನ್ ಮಂಡಿಸಿದ ನಿರ್ಣಯವನ್ನು ರಾಜ್ಯಸಭೆ ಅಂಗೀಕರಿಸಿತು. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಡುತ್ತಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯಲ್ಲಿ 4 ಭಾರತೀಯರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತದಲ್ಲಿರುವ ರಷ್ಯಾದ ರಾಯಭಾರ ಕಚೇರಿ ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇಂದು ಸಮನ್ಸ್ ಜಾರಿ ಮಾಡಿತು. ಸಚಿವಾಲಯಕ್ಕೆ ಅವರನ್ನು ಕರೆಸಿಕೊಂಡ ಭಾರತ ಸರ್ಕಾರ ಈ ದಾಳಿಯ ಕುರಿತು ತೀವ್ರ ಕಳವಳ ಹಾಗೂ ಖಂಡನೆಯನ್ನು ವ್ಯಕ್ತಪಡಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿ ದಾಳಿ ನಡೆಸುವುದು ಅಂತಾರಾಷ್ಟೀಯ ನೌಕಾಯಾನ ಮತ್ತು ವಾಣಿಜ್ಯ ಕ್ಷೇತ್ರದ ಭದ್ರತೆ, ಸುರಕ್ಷತೆ ಹಾಗೂ ಸ್ಥಿರತೆಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಎಂದು ಸಚಿವಾಲಯ ಆಕ್ಷೇಪಿಸಿದೆ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸುವುದು ಹಾಗೂ ಅಮಾಯಕ ನಾಗರಿಕರ ಸಾವು ನೋವಿಗೆ ಕಾರಣವಾಗುವುದು ಯಾವುದೇ ಕಾರಣಕ್ಕೂ ಸ್ವೀಕಾರಾರ್ಹವಲ್ಲ. ಈ ಕುರಿತು ಭಾರತ ಹೊಂದಿರುವ ತೀವ್ರ ಕಳವಳವನ್ನು ತಮ್ಮ ಉನ್ನತ ಅಧಿಕಾರಿಗಳಿಗೆ ತಕ್ಷಣ ತಲುಪಿಸಬೇಕು ಎಂದು ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಯುವಕರನ್ನು ನೇಮಕಾತಿ ಮಾಡಿಕೊಳ್ಳುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಬೆಂಗಳೂರು ವಲಯ ಘಟಕವು ನಗರದ 8 ಸ್ಥಳಗಳಲ್ಲಿ ಇಂದು ದಿಢೀರ್ ಶೋಧ ಕಾರ್ಯ ನಡೆಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ದಾಖಲಿಸಿದ್ದ ಎಫ್ಐಆರ್ ಆಧರಿಸಿ ಇಡಿ ತನಿಖಾ ವರದಿ ದಾಖಲಿಸಿಕೊಂಡಿತ್ತು. ಬೆಂಗಳೂರು ಮೂಲದ ಇಕ್ರಾ ವೆಲ್ಫೇರ್ ಟ್ರಸ್ಟ್, ಗೈಡೆನ್ಸ್ ಫಾರ್ ಮ್ಯಾನ್ಕೈಂಡ್ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳು ಐಸಿಸ್ ಸಂಘಟನೆಗೆ ಯುವಕರನ್ನು ತಳ್ಳುವ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಸದ್ಯ ಪ್ರಕರಣದ ಕುರಿತು ಇಡಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕ್ಯಾನ್ಸರ್ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆ ಹಾಗೂ ಚಿಕಿತ್ಸೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಐಸಿಎಂಆರ್ ಇಂದು 3 ಪ್ರಮುಖ ದೇಶೀಯ ಜೈವಿಕ ವೈದ್ಯಕೀಯ ತಂತ್ರಜ್ಞಾನಗಳ ಪರವಾನಗಿಯನ್ನು ದೇಶದ ಅಗ್ರಗಣ್ಯ ಔಷಧ ಹಾಗೂ ಲಸಿಕಾ ತಯಾರಿಕಾ ಸಂಸ್ಥೆಗಳಿಗೆ ಹಸ್ತಾಂತರಿಸಿದೆ.

0: ಈ ತಂತ್ರಜ್ಞಾನ ವರ್ಗಾವಣೆ ಮುಂದಿನ ಪೀಳಿಗೆಯ ಔಷಧಗಳು ಮತ್ತು ಲಸಿಕೆಗಳ ದೇಶೀಯ ಅಭಿವೃದ್ಧಿಗೆ ಬಲ ನೀಡಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ನವದೆಹಲಿ ಪ್ರದೇಶದಲ್ಲಿ ನಿನ್ನೆ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಪರಿಣಾಮ 118ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಲ್ಲಿ ವಿಶೇಷ ಪೊಲೀಸ್ ಆಯುಕ್ತರು, ಜಂಟಿ ಪೊಲೀಸ್ ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹಾಗೂ ಉಪ ಪೊಲೀಸ್ ಆಯುಕ್ತರ ಹುದ್ದೆಯ ಹಿರಿಯ ಅಧಿಕಾರಿಗಳು ಸೇರಿದ್ದಾರೆ ಎಂದು ದೆಹಲಿ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಘರ್ಷಣೆಯ ವೇಳೆ ಸುಮಾರು 60 ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಇದುವರೆಗೆ 70 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದ್ದು ಅವರ ವಿರುದ್ದ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಇತರ ಅನ್ವಯವಾಗುವ ಕಾನೂನುಗಳ ಅಡಿ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಂಚೆ ಮತಪತ್ರ ವ್ಯವಸ್ಥೆಯನ್ನು ಇನ್ನಷ್ಟು ಸಮಗ್ರ, ಸುರಕ್ಷಿತ ಹಾಗೂ ಸುಲಭವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ರೂಪಿಸುವ ಕುರಿತು ಚರ್ಚಿಸಲು ಚುನಾವಣಾ ಆಯೋಗವು ಇಂದು ಕೋಲ್ಕತ್ತಾದಲ್ಲಿ ಅಂತಾರಾಷ್ಟೀಯ ಸಮ್ಮೇಳನವನ್ನು ಆಯೋಜಿಸಿದೆ. ಭಾರತದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ ಐಐಐಡಿಇಎಂ ಹಾಗೂ ಇಂಟರ್ನ್ಯಾಷನಲ್ ಐಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ. ಪಶ್ಚಿಮ ಬಂಗಾಳದ ಎಲ್ಲ 24 ಚುನಾವಣಾ ಜಿಲ್ಲೆಗಳ ಚುನಾವಣಾ ಅಧಿಕಾರಿಗಳು, ಭಾರತ ಹಾಗೂ ವಿವಿಧ ದೇಶಗಳ ಚುನಾವಣಾ ನಿರ್ವಾಹಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಮತ್ತು ಚುನಾವಣಾ ಪರಿಣಿತರು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಚೀನಾದ ಚಾಂಗ್ಝೌನಲ್ಲಿ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆತಿದೆ. ಇದೇ 26ರವರೆಗೆ ನಡೆಯಲಿರುವ ಈ ಟೂರ್ನಿಯಲ್ಲಿ ಭಾರತದ ಪರ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹೂಡಾ ಸೇರಿದಂತೆ ಹಲವು ಪ್ರಮುಖ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಟೂರ್ನಿಯ ಆರಂಭದಲ್ಲಿ ಭಾರತಕ್ಕೆ ಅಲ್ಪ ಹಿನ್ನಡೆಯಾಗಿದ್ದು ಇಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದ 32ರ ಸುತ್ತಿನ ಪಂದ್ಯದಲ್ಲಿ ಹೆಚ್ಎಸ್ ಪ್ರಣಯ್ ಹಾಗೂ ಮಹಿಳಾ ಸಿಂಗಲ್ಸ್ನ 32ರ ಸುತ್ತಿನ ಪಂದ್ಯದಲ್ಲಿ ದೇವಿಕಾ ಸಿಹಾಗ್ ಪರಾಭವಗೊಂಡು ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಭಾರತದ ತಾರಾ ಆಟಗಾರರಾದ ಲಕ್ಷ್ಯ ಸೇನ್ ಹಾಗೂ ಪಿವಿ ಸಿಂಧು ತಮ್ಮ ವಿಭಾಗಗಳಲ್ಲಿ ನಾಳೆ ಕಣಕ್ಕಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನ್ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳಿಂದ ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ. ಚಿನ್ಮಯ್ ಹಾಗೂ ರೀಟಾ ಹಾಡಿರುವ ಸಂಗಮ ಚಿತ್ರದ ಹಾಡು.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕಾರ್ತಿಕ್ ಹಾಗೂ ಚಿತ್ರ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಸಲ್ಯೂಟ್ ಚಿತ್ರದ ಒಂದು ಹಾಡು. ಜಯಂತ್ ಕಾಕಿಣಿಯವರ ಸಾಹಿತ್ಯವಿದೆ, ಸಾಯಿ ಕಾರ್ತಿಕ್ ಅವರ ಸಂಗೀತವಿದೆ.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ

ಅಮ್ರಧ್ವಜ ತನ್ನ ಪರಾಕ್ರಮದಿಂದ ಬಾಹುಬಲದಿಂದ ಹಂಸಧ್ವಜನೇ ಮೊದಲಾದಂತಹ ಶ್ರೇಷ್ಠ ಶತ್ರು ರಾಜರನ್ನು ಯುದ್ಧದಲ್ಲಿ ಗೆದ್ದಿದ್ದಾನೆ, ಕೃಷ್ಣಾರ್ಜುನರನ್ನು ಕೂಡ ಸೋಲಿಸಿದ್ದಾನೆ. ಧರ್ಮರಾಯನ ಅಶ್ವಮೇಧಯಾಗದ ಕುದುರೆಯನ್ನು ಕಟ್ಟಿ ಅದನ್ನು ತನ್ನ ತಂದೆಯಾದಂತಹ ಮಯೂರಧ್ವಜನ ಬಳಿಗೆ ತಲುಪಿಸಿದ್ದಾನೆ ಅನ್ನುವಂತಹ ಕಥಾಭಾಗ. ಕಿಂಚಿತ್ ಪೂರ್ವಕಥಾ ಸಂಗತಿ, ಮಣಿಪುರದಿಂದ ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಹೊರಟಿದೆ. ಆ ಕುದುರೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕೃಷ್ಣಾರ್ಜುನರು, ಅವರ ಜೊತೆ ಬಭ್ರುವಾವನ, ಅವನ ಜೊತೆ ವೃಷಕೇತು, ಹಂಸಧ್ವಜ, ಅನುಸಾಲ್ವ ಮೊದಲಾದಂಥ

ಅತಿರಥ ಮಹಾರಥರೆಲ್ಲರೂ ಕೂಡ ಹೊರಟಿದ್ದಾರೆ. ಅದು ಮುಂದೆ ಮುಂದೆ ಹೋಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಮುಂದೇನಾಯಿತು ಆ ಕುತೂಹಲಕರವಾದಂತಹ ಕಥೆಯನ್ನು ವಿಸ್ತಾರವಾಗಿ ಹೇಳುವಂತ ಜನಮೇಜಯ ಮಹಾರಾಜರು ಮಹರ್ಷಿಗಳಾದಂತಹ ಜೈಮಿನಿಗಳನ್ನು

ಜನಮೇಜ ಮಹಾರಾಜ ಜೈಮಿನಿ ಮಹರ್ಷಿಗಳನ್ನು ಕುರಿತು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಶುದ್ಧವಾದಂತಹ ಶ್ರೇಷ್ಠವಾದಂತಹ ಕ್ಷೀರ ಸಮುದ್ರ, ಆ ಕ್ಷೀರ ಸಮುದ್ರದ ಮೇಲೆ ಮಲಯ ಅಚಲದ ಸುಂದರವಾದ ತಂಪಾದಂತಹ ಗಾಳಿ ಬೀಸ್ತಾ ಇದೆ. ಅದರ ಮೇಲೆ ಬೆಳ್ದಿಂಗಳ ಹಾಸು ಅದರ ಮೇಲೆ ಬಿದ್ದಿದೆ, ಜೊತೆಗೆ ಸುಮಧುರವಾದಂತಹ ಸುಗಂಧಭರಿತವಾದಂತಹ ಹೂವು. ಅದು ಎಷ್ಟು ಸೊಗಸಾಗಿ ಮನೋಹರವಾಗಿ ಕಾಣುತ್ತೆ ಅದನ್ನು ಬಣ್ಣಿಸೋದಕ್ಕೆ ಆಗೋದಿಲ್ಲ. ಹಾಗೇನೆ ಆಶ್ಚರ್ಯಕರವಾಗಿರುವಂತಹ ಪುಣ್ಯಪ್ರದವಾಗಿರುವಂತಹ ಈ ಕೃಷ್ಣನ ಚರಿತಾಮೃತ, ಅದನ್ನು ಹೇಳೋದವರು ಮಹರ್ಷಿಗಳು. ನಾವು ಕೇಳ್ತಾ ಇದ್ದೀವಿ ಇಂತಹ ಶ್ರೇಷ್ಠವಾದಂತಹ ಕೃಷ್ಣನ ಚರಿತಾಮೃತೆಯನ್ನು ಕೇಳೋದ್ರಿಂದ ತೃಪ್ತಿ ಆಗುತ್ತದೆಯೇ? ಎಲ್ಲಿಗೂ ಕೂಡ ತೃಪ್ತಿ ಆಗೋದಿಲ್ಲ. ಅಂತಹ ಶ್ರೇಷ್ಠವಾದಂತಹ ಕಥೆಯನ್ನು, ಮುಂದಿನ ಕಥೆಯನ್ನು ಹೇಳಿ ತಾವು ಮಹರ್ಷಿಗಳೇ ಅಂತ ಕೈ ಮುಗಿದುಕೊಂಡು ಜನಮೇಜಯ ಮಹಾರಾಜ ಪ್ರಾರ್ಥನೆ ಮಾಡ್ತಾ ಇದ್ದಾನೆ.

ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಮಣಿಪುರದಿಂದ ಹೊರಟಿದೆ. ಅದಕ್ಕೆ ಬೆಂಗಾವಲಾಗಿ ಬಬ್ರುವಾಹನ ಇದ್ದಾನೆ. ಮತ್ತು ಕೂಡ ಆ ಸೈನ್ಯದ ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ಕೃಷ್ಣ, ಅರ್ಜುನರು ಅವರೂ ಕೂಡ ಇದ್ದಾರೆ. ಇದರ ಮಧ್ಯದಲ್ಲಿ ಹಸ್ತಿನಾವತಿಯಲ್ಲಿ ಧರ್ಮರಾಜ ಏನಾಗಿದ್ದಾನೋ ಏನೋ, ಏನು ಚಿಂತೆ ಮಾಡ್ತಿದ್ದಾನೋ ಅಂತ ಅವನಿಗೆ ವಿಷಯವನ್ನು ತಿಳಿಸೋದಕ್ಕೋಸ್ಕರ ಹಸ್ತಿನಾಪುರಕ್ಕೆ ಭೀಮಸೇನನ್ನು ಶ್ರೀಕೃಷ್ಣ ಕಳುಹಿಸಿದ್ದಾನೆ. ಅನಂತರ ಈ ಯಜ್ಞಾಶ್ವವನ್ನು ಹಿಂಬಾಲಿಸ್ಕೊಂಡು ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಆ ಸೈನ್ಯವನ್ನು ನೋಡಿ ದೇವತೆಗಳು ಕೂಡ ಬೆರಗಾಗ್ತಾ ಇದ್ದಾರೆ. ಹೀಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸುಂದರವಾದಂತಹ ಒಂದು ಶರದೃತು ಪ್ರಾಪ್ತ

ಅಶ್ವಮೇಧ ಯಾಗದ ಕುದುರೆ ಮಣಿಪುರದಿಂದ ಹೊರಟಿದೆ. ಆ ಸಂದರ್ಭದಲ್ಲಿ ಒಂದು ಶರದ್ ಋತು ಪ್ರಾಪ್ತವಾಗಿದೆ. ಆ ಕವಿ ಈ ಶ್ಲೋಕದಲ್ಲಿ ಮತ್ತು ಮುಂದಿನ ಶ್ಲೋಕದಲ್ಲಿ ಆ ಶರದ್ ಋತುವಿನ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವನ ಕಲ್ಪನಾಶಕ್ತಿ, ಅವನ ಆ ವರ್ಣನೆಯ ವಿಶ್ವರೂಪ ದರ್ಶನವನ್ನು ನಾವಿಲ್ಲಿ ಮಾಡಬಹುದು. ಶರದ್ ಋತುವಿನಲ್ಲಿ ರಾಜಹಂಸಗಳೆಲ್ಲ ಸಂಚಾರವನ್ನು ಮಾಡ್ತಾ ಇದೆಯಂತೆ. ವರ್ಷಾಕಾಲದಲ್ಲಿದ್ದಂತಹ ಆ ಪ್ರವಾಹಗಳೆಲ್ಲ ಅಡಗಿ ತಿಳಿನೀರಿನ ಪ್ರವಾಹ ಹರಿಯಲಾರಂಭಿಸ್ತಾ ಇದೆ. ಆಕಾಶ ನಿರ್ಮಲವಾಗಿದೆ ಮತ್ತು ಬಿಳಿಯ ಮೋಡಗಳು ಆಕಾಶದಲ್ಲಿ ಕಾಣಿಸ್ತಾ ಇದೆ. ಸೂರ್ಯ ಚಂದ್ರರ ಕಿರಣಗಳು ಕೂಡ ನಿರ್ಮಲವಾಗಿದೆ. ಆಕಾಶದಲ್ಲಿ ನಕ್ಷತ್ರಗಳು ತುಂಬ ಹೊಳಿ ಹೊಳಿತಾ ಇದೆಯಂತೆ. ಹೀಗೆ ಪದ್ಮಪುಷ್ಪಗಳ ಮಕರಂದವನ್ನು ಹುಡುಕಿಕೊಂಡು ದುಂಬಿಗಳು ಅರಸ್ತಾ ಇದೆ. ಬೆಟ್ಟಗಳೆಲ್ಲ ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದೆಯಂತೆ. ಅದನ್ನು ಕವಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ, ದಿಗ್ವನಿತೆಯರ ಸೆರಗಗಳನ್ನು ಸೆಳೆದ ಹಾಗೆ ಆ ಬೆಟ್ಟಗಳು ಕಾಣಿಸ್ತಾ ಇವೆ ಎಂಬುದಾಗಿ ಆ ಶರದ್ ಋತುವಿನ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಹಾಗೇನೆ ಆ ನದಿಯನ್ನು ಒಂದು ವಧುವಿಗೆ ಹೋಲಿಸ್ತಾ ಇದ್ದಾನೆ.

ಆ ಶರದ್ ಋತುವಿನಲ್ಲಿ ನದಿಗಳ ಅಬ್ಬರವೆಲ್ಲ ಕಡಿಮೆಯಾಗಿದೆ, ಅದರ ಬಗ್ಗಡವೆಲ್ಲ ಹೋಗಿ ತಿಳಿಯ ನೀರು ಕಾಣಿಸ್ತಾ ಇದೆಯಂತೆ. ಸನ್ ಮನುಷ್ಯ ಮನೋಯಥಾ ಎಂಬುದಾಗಿ ಕವಿ ಹೇಳ್ತಾ ಇದ್ದಾನೆ. ಹಾಗೆ ಈ ನದಿ ಎಂಬುವಂತಹದ್ದು ವಧು ಇದ್ದ ಹಾಗೆ ಅದು ತನ್ನ ಪತಿಯಾದಂತಹ ಸಮುದ್ರ ರಾಜನನ್ನು ಕುರಿತು ಹೋಗ್ತಾ ಇದೆಯಂತೆ. ಆ ನದಿಯೇ ವಧು ರೂಪಕಾಲಂಕಾರವನ್ನು ಕವಿ ಅತ್ಯಂತ ಚಮತ್ಕಾರವಾಗಿ ಇಲ್ಲಿ ಬಳಸ್ತಾ ಇದ್ದಾನೆ. ಆ ನದಿಯ ಮರಳ ದಿನ್ನೆಗಳೇ ನದಿ ವಧುವಿನ ನಿತಂಬ, ಆ ಮೀನುಗಳೇ ಅವಳ ಕಣ್ಣುಗಳು, ಹಂಸಗಳಂತೆ ನಡೆ, ಸುಳಿಗಳೇ ಹೊಕ್ಕಳು, ಚಕ್ರವಾಕಗಳೇ ಸನಗಳು, ಕಮಲವೇ ಮುಖ, ಸೆಳವೇ ಸೊಂಟ, ಶಂಖಗಳಂತಹ ಕಂಠ, ಅಳೆಗಳೇ ತ್ರಿವಳಿ, ಪಾಚಿಯೇ ಕೂದಲು, ಹೀಗೆ ಸುಂದರವಾದ ಪ್ರವಾಹವೇ ಸೌಂದರ್ಯದ ಪ್ರಕಾಶ. ಈ ರೀತಿಯಾಗಿ ಇರುವಂತಹ ಆ ನದಿ ವಧು ತನ್ನ ಪತಿಯಾದಂತಹ ಸಮುದ್ರ ರಾಜನ ಬಳಿಗೆ ನಿಧಾನವಾಗಿ ಹೋಗ್ತಾ ಇದ್ದಾಳೆ. ಅವಳು ಖಂಡಿತವಾಗಿಯೂ ಕೂಡ ತನ್ನ ಪತಿಯನ್ನು ಸೇರ್ತಾಳೆ, ಸೇರದೆ ಬಿಡೋದೇ ಇಲ್ಲ ಎಂಬುದಾಗಿ ಆ ಶರದ್ ಋತುವಿನಲ್ಲಿ ಅಲ್ಲಿಯ ನದಿಗಳು ಪ್ರಕಾಶಮಾನವಾಗಿ ಹೀಗೆ ತೋರ್ತಾ ಇದೆ.

ಸಮಯದಲ್ಲಿ ಆಕಾಶದಲ್ಲಿ ಬಿಳಿ ಮೋಡಗಳು ಕಾಣಿಸ್ಕೊಳ್ತಾ ಇದೆಯಂತೆ. ಈ ಬಿಳಿ ಮೋಡಗಳು ಯಾಕೆ ಅಂತ ಹೇಳಿದ್ರೆ, ವರ್ಷಾಕಾಲದಲ್ಲಿ ಇದ್ದಂತಹ ಕರಿ ಮೋಡಗಳಿಗೆ ನಾಚಿಕೆ ಆಗ್ಬಿಡ್ತಂತೆ, ನಾಚಿಕೆ ಆಗಿ ಅದು ಬಿಳುಪಾಯಿತು ಅಂತ ಕವಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ, ವರ್ಷಾಕಾಲದಲ್ಲಿ ಬಿದ್ದಂತಹ ಮಳೆಯಿಂದ ಆ ಚಂದ್ರಕಾಂತ ಶಿಲೆಗಳೆಲ್ಲ ಕರಗಿಬಿಟ್ಟು ನೀರಾಗಿ ಹರಿತಾ ಇದೆಯಂತೆ. ಚಂದ್ರಕಾಂತ ಶಿಲೆಗಳ ನೀರು ಅತ್ಯಂತ ಪರಿಶುದ್ಧವಾದಂತಹದ್ದು, ಆ ನದಿ ಅತ್ಯಂತ ಪರಿಶುದ್ಧವಾಗಿ ಹರಿತಾ ಇದೆ. ಅದನ್ನು ನೋಡಿ ಕಪ್ಪಾದಂತಹ ಮೋಡಗಳೆಲ್ಲ ನಾಚಿ ಬೆಳ್ಳಗಾಗಿದೆಯೋ ಎಂಬಂತೆ ಬೆಳ್ಳಗಿರುವಂತಹ ಮೋಡಗಳು ಆಕಾಶದಲ್ಲಿ ಕಾಣಿಸ್ತಾ ಇದೆ. ಈ ಶರದ್ ಋತುವಿನಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಆ ಭತ್ತದ ತೆನೆಗಳು ಅದು ತುಂಬಿ ಬಂದಿದೆಯಂತೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಭೂದೇವಿಯ ಹರಿದ್ರಾಶೋಭಿತಳು ಎಂಬಂತೆ ಅದು ತೋರ್ತಾ ಇದೆಯಂತೆ. ಇಂತಹ ಸುಂದರವಾದಂತಹ ಶರದ್ ಋತು, ಆ ಶರದ್ ಋತುವಿನಲ್ಲಿ ಕುದುರೆ ಮುಂದೆ ಮುಂದೆ ಹೋಗ್ತಾ ಇದೆ. ಈ ಎಲ್ಲ ವೀರ ಭಟರು ಕೂಡ ಆ ಕುದುರೆಯನ್ನು ಹಿಂಬಾಲಿಸ್ತಾ ಇದ್ದಾರೆ.

ಆ ಯುದ್ಧಾಶ್ವ ಕಾಡು ಮೇಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಮೈದಾನ ಪ್ರದೇಶದಲ್ಲಿ ಸಂಚರಿಸ್ತಾ ಇದೆಯಂತೆ. ಅದನ್ನು ಕವಿ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಆ ಒಂದು ಯಜ್ಞದ ಅಶ್ವ ಹೇಗಿದೆ ಅಂತ ಹೇಳಿದರೆ ವಿಟನಂತೆ ಇದೆಯಂತೆ. ವಿಟನಂತೆ ಕಾಂತಾರ ತಲ ಸದ್ವಿಲಾಸ ಪರ್ಯಟನದಿಂದ ಅಂತ. ಯಾವ ರೀತಿಯಾಗಿ ಆ ಕಾಂತ ರಥ ಲಸದ್ ಆ ಪ್ರಿಯತಮನ ಜೊತೆ ಯಾವ ರೀತಿ ವಿಟ ಹೋಗ್ತಾನೆಯೋ ಹಾಗೆ ಕಾಂತಾರ ತಲ ಸದ್ವಿಲಾಸ ಆ ಕಾಡಿನಲ್ಲಿ ಸಂಚರಿಸ್ತಾ ಇದೆಯಂತೆ. ಮತ್ತೆ ಕವೀಂದ್ರನಿಗೆ ಹೋಲಿಸ್ತಾ ಇದ್ದಾನೆ, ಶ್ರೇಷ್ಠನಾದ ಕವಿಗೆ ಇಲ್ಲಿ ಅಶ್ವವನ್ನು ಹೋಲಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಕವಿ ತನ್ನ ಚಾತುರ್ಯವಾದಂತಹ ಪದರಚನೆಯಿಂದ ವಿವಿಧವಾದಂತಹ ವಿಷಯಗಳನ್ನು ವರ್ಣನೆ ಮಾಡ್ತಾನೆಯೋ ಹಾಗೆ ತನ್ನ ಪದವಿನ್ಯಾಸ ಕುದುರೆಯ ಪದವಿನ್ಯಾಸಗಳಿಂದ ಅದು ಸುಂದರವಾಗಿ ಅದು ಸಂಚರಿಸ್ತಾ ಇದೆ. ಯಾವ ರೀತಿಯಾಗಿ ಭಟ ಒಬ್ಬ ಸೈನಿಕ ಎಲ್ಲ ಕಡೆಗಳು ಭೂಮಿ ಮೇಲೆ ಸಮುದ್ರ ಮಧ್ಯದಲ್ಲಿ ಅಥವಾ ಬೆಟ್ಟ ಗುಡ್ಡಗಳ ಮೇಲೆ ಓರೆ ಕೋಳೆಗಳಲ್ಲಿ ಯಾವ ರೀತಿ ಅವನು ಸಂಚರಿಸ್ತಾನೋ ಅದೇ ರೀತಿಯಾಗಿ ಈ ಒಂದು ಯೋಧನಂತೆ ರಾಜರ ಸೈನ್ಯದಿಂದ ಕೂಡಿ ಗಿರಿ ತಪ್ಪಲುಗಳಲ್ಲಿ ಆ ಯಜ್ಞದ ಅಶ್ವಮೇಧಯಾಗದ ಕುದುರೆ ಸಂಚರಿಸ್ತಾ ಇದೆ.

ಕುದುರೆ ಮುಂದೆ ರತ್ನಪುರ ಎಂಬಂತಹ ನಗರಕ್ಕೆ ಬಂದಿದೆಯಂತೆ. ಆ ರತ್ನಪುರ ಮಯೂರಧ್ವಜ ಮಹಾರಾಜನ ರಾಜಧಾನಿ. ಈ ಮಯೂರಧ್ವಜ ಎಂತಹವನು ಅಂತ ಹೇಳಿದರೆ ಅತ್ಯಂತ ಶ್ರೇಷ್ಠನಾದಂತಹ ಪರಮ ವಿಷ್ಣು ಭಕ್ತ. ಅವನು ಈಗಾಗಲೇ 7 ಅಶ್ವಮೇಧಯಾಗಗಳನ್ನು ಮಾಡಿ ಮುಗಿಸಿದ್ದಾನೆ. ಈಗ 8ನೆಯ ಅಶ್ವಮೇಧಯಾಗವನ್ನು ಮಾಡೋದಕ್ಕೋಸ್ಕರ ದೀಕ್ಷಿತನಾಗಿ ನರ್ಮದಾ ನದಿ ತೀರದಲ್ಲಿ ಅವನು ಯಜ್ಞದೀಕ್ಷೆಯಾಗಿ ಕುಳಿತಿದ್ದಾನೆ. ಅವನು ಕೂಡ ತನ್ನ ಅಶ್ವಮೇಧಯಾಗದ ಕುದುರೆಯನ್ನು ಬಿಟ್ಟಿದ್ದಾನೆ. ಆ ಕುದುರೆ ರಸ್ತೆಯಲ್ಲಿ ಬರ್ತಾ ಇದೆ. ಅದರ ರಕ್ಷಣೆಗೋಸ್ಕರ ಮಯೂರಧ್ವಜನ ಮಗನಾದಂತಹ ತಾಮ್ರಧ್ವಜ ತನ್ನ ಸೈನ್ಯದ ಜೊತೆ ಅದನ್ನು ಹಿಂಬಾಲಿಸ್ತಾ ಇದ್ದಾನೆ. ಹೀಗೆ ಒಂದು ಕಡೆಯಿಂದ ಮಯೂರಧ್ವಜನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇದೆ, ಇನ್ನೊಂದು ದಿಕ್ಕಿನಿಂದ ಧರ್ಮರಾಯನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇದೆ. ಎರಡೂ ಕುದುರೆಗಳು ಕೂಡ ರಸ್ತೆಯ ಮಧ್ಯದಲ್ಲಿ ಒಂದು ಪರಸ್ಪರ ಸೇರಿದೆಯಂತೆ. ಆ ಒಂದು ಸುಂದರವಾದಂತಹ ನೋಟವನ್ನು ಕವಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ.

ಅತ್ಯಂತ ಸುಂದರವಾದಂತಹ ಸ್ವಭಾವೋಕ್ತಿಯ ವರ್ಣನೆ ಇದನ್ನು ಕವಿಯಲ್ಲಿ ಮಾಡಿದ್ದಾನೆ. ಲಕ್ಷ್ಮೀಶ ಕವಿಯ ಕವಿತಾ ಸಾಮರ್ಥ್ಯ, ಅವನ ವಿಶ್ವರೂಪ ದರ್ಶನ, ಪ್ರತಿ ಶ್ಲೋಕದಲ್ಲಿಯೂ ಕೂಡ ನಾವು ಅದನ್ನು ಕಾಣಬಹುದು. ಒಂದು ಪ್ರಾಣಿ ಅದೇ ಜಾತಿಯ ಇನ್ನೊಂದು ಪ್ರಾಣಿಯನ್ನು ಕಂಡಾಗ ಏನು ಮಾಡುತ್ತೆ? ನಾವು ಕೂಡ ಪ್ರತಿನಿತ್ಯ ನಮ್ಮ ಸುತ್ತಮುತ್ತಲೂ ಅದನ್ನು ನೋಡ್ತಾ ಇದ್ದೇವೆ. ಒಂದು ನಾಯಿ ಇನ್ನೊಂದು ನಾಯಿಯನ್ನು ಕಂಡರೆ, ಒಂದು ಆನೆ ಇನ್ನೊಂದು ಆನೆಯನ್ನು ಕಂಡರೆ, ಒಂದು ಕುದುರೆ ಇನ್ನೊಂದು ಕುದುರೆಯನ್ನು ಕಂಡರೆ, ಅಪರಿಚಿತವಾದಂತಹ ಇನ್ನೊಂದು ಪ್ರಾಣಿಯನ್ನು ಕಂಡರೆ ಏನು ಮಾಡುತ್ತೆ ಅನ್ನುವಂತಹದ್ದು. ಹಾಗೆ ಅರ್ಜುನನ ಯಾಗಾಶ್ವ ತಾಮ್ರಧ್ವಜನ ಕುದುರೆಯನ್ನು ಕಂಡು ಧ್ವನಿ ಮಾಡ್ತಾ ಇದೆಯಂತೆ, ಕುದುರೆ ಕೆನೀತಾ ಇದೆಯಂತೆ, ಓಡಿ ಹೋಗುತ್ತೆ ವಾಪಸ್ ಬರುತ್ತೆ, ಅದರ ಮುಖವನ್ನು ಮೂಸಿ ನೋಡ್ತಾ ಇದೆಯಂತೆ, ಮೇಲಕ್ಕೆ ಎಗರ್ತಾ ಇದೆಯಂತೆ, ಅದರ ಕಿವಿಗಳನ್ನು ಹಿಂದೆ ಕೆಳಿತಾ ಇದೆಯಂತೆ, ಹಿಂಬದಿಯ ಕಾಲುಗಳಿಂದ ಅದನ್ನು ಒದೀತಾ ಇದೆ, ಮೈಯಿಗೆ ಮೈಯನ್ನು ಉಜ್ಜುತ್ತಾ ಇದೆ. ಆ ಮೈಯಿಗೆ ಮೈಯನ್ನು ಉಜ್ಜಿದ್ರಿಂದ ಕುದುರೆಗಳ ಮೇಲೆ ಮುಕ್ತಾವಳಿಗಳಿದ್ರು, ಭೂಷಣಗಳಿತ್ತು, ಅದೆಲ್ಲ ಕೆಳಗಡೆ ಬೀಳ್ತಾ ಇದೆಯಂತೆ. ಈ ರೀತಿಯಾಗಿ ಎರಡೂ ಕುದುರೆಗಳು ಕೂಡ ಪರಸ್ಪರ ಮೂಸಿ ನೋಡಿ ನೆಕ್ಕಿ ಒಂದನ್ನು ಇನ್ನೊಂದನ್ನು ಎಳೆದು, ಹೀಗೆ ಕುದುರೆಗಳು ಪರಸ್ಪರ ಆ ರಸ್ತೆಯಲ್ಲಿ ನಿಂತಿದೆ. ಇದನ್ನು ನೋಡಿ ಆ ತಾಮ್ರಧ್ವಜನ ಮಂತ್ರಿಯಾದಂತಹ ನಕುಲಧ್ವಜನಿಗೆ ಆಶ್ಚರ್ಯವಾಗಿದೆಯಂತೆ.

ಮಯೂರಧ್ವಜನ ಅಶ್ವಮೇಧಯಾಗದ ಕುದುರೆ ಮತ್ತು ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಎರಡೂ ಕೂಡ ರಸ್ತೆಯ ಮಧ್ಯದಲ್ಲಿ ನಿಂತು ಪರಸ್ಪರ ಒಂದು ಇನ್ನೊಂದನ್ನು ನೋಡ್ತಾ ಇದೆ. ಇದನ್ನು ನೋಡಿದಾಗ ತಾಮ್ರಧ್ವಜನ ಮಂತ್ರಿ ದೂರದಲ್ಲಿದ್ದ, ಇದೇನು ಆಶ್ಚರ್ಯ ಇದು, ಈ ಕುದುರೆ ಯಾರದ್ದು, ಈ ಕುದುರೆಗಳ ಆಟವನ್ನು ನೋಡಿ ಇದು ಎಲ್ಲಿಯ ಕುದುರೆ, ಇದು ಎಲ್ಲಿಂದ ಬಂತು, ತನ್ನ ಭಟರನ್ನು ಕಳಿಸಿ ವಿಚಾರಿಸಿ ತಿಳ್ಕೊಂಬನ್ನಿ ಅಂತ ಹೇಳಿ ಕಳಿಸಿದ್ದಾನೆ. ಆ ಭಟರು ಹೋಗಿ ನೋಡಿದ್ದಾರೆ, ಅದರ ಅಶ್ವಮೇಧ

ಆ ಚಿನ್ನದ ಪಟ್ಟಿಯಲ್ಲಿ ಬರೆದಂತಹ ಧರ್ಮರಾಜನ ಬಿರುದುಗಳನ್ನು ಕೇಳಿ ತಾಮ್ರಧ್ವಜನಿಗೆ ಒಂದೇ ಸಲಕ್ಕೆ ಕೋಪ ಬರ್ತಾ ಇದೆಯಂತೆ. ಆ ಕೋಪದಿಂದ ತಾಮ್ರಧ್ವಜ ಆ ಧರ್ಮರಾಜನ ಆ ಯಜ್ಞದ ಕುದುರೆಯನ್ನು ಕಟ್ಟಿ ಅಂತ ಹೇಳಿ ಆಜ್ಞೆ ಮಾಡಿದ್ದಾನೆ. ಅದೇ ರೀತಿಯಾಗಿ ಕಟ್ಟಿದ್ದಾರೆ. ಹಾಗೆ ತತ್ಕ್ಷಣವೇ ಯುದ್ಧಕ್ಕೆ ಧರ್ಮರಾಜನ ಸೈನಿಕರ ಜೊತೆ ಕೃಷ್ಣಾರ್ಜುನರ ಜೊತೆ ಯುದ್ಧಕ್ಕೆ ಸಿದ್ಧನಾಗಿ ತನ್ನ ಸೈನ್ಯವನ್ನು ಅರ್ಧಚಂದ್ರಾಕಾರದಲ್ಲಿ ನಿಲ್ಲಿಸಿದ್ದಾನೆ. ನಾವು ಇದುವರೆಗೆ 7 ಅಶ್ವಮೇಧಯಾಗಗಳನ್ನು ಮಾಡಿದ್ದೇವೆ. ನನ್ನ ತಂದೆ ಮಯೂರಧ್ವಜ 7 ಅಶ್ವಮೇಧಯಾಗವನ್ನು ಮಾಡಿ ಆಗಿದೆ. ಇದು 8ನೆಯ ಅಶ್ವಮೇಧಯಾಗ. ಇದುವರೆಗೆ ನಮಗೆ ಕೃಷ್ಣನಿಲ್ಲದೆ 7 ಅಶ್ವಮೇಧಯಾಗವನ್ನು ನಾವು ನಡೆಸಿದ್ದೇವೆ. ಇದು 8ನೆಯ ಅಶ್ವಮೇಧಯಾಗ. ಇದು ಕೃಷ್ಣ ಸಹಿತವಾಗಿ ನಡೆಯಲಿ, ನಾವು ಗೆದ್ದೇ ಗೆಲ್ತೇವೆ ಎಂಬಂತಹ ಆತ್ಮವಿಶ್ವಾಸ ಆ ತಾಮ್ರಧ್ವಜನಿಗಿದೆ. ಹಾಗೆ ಸಂತೋಷದಿಂದ ಕೃಷ್ಣನ ಜೊತೆ ಯುದ್ಧ ಮಾಡಬಹುದು ಎಂಬಂತಹ ಸಂತೋಷದಿಂದ ಉಬ್ಬಿದಾನೆ ತಾಮ್ರಧ್ವಜ.

0: ತಾಮ್ರಧ್ವಜನಿಗೆ ಅತ್ಯಂತ ಸಂತೋಷವಾಗ್ತಾ ಇದೆಯಂತೆ. ನನ್ನ ತಂದೆಯ ಮಹಾಯಾಗಕ್ಕೆ ಕೃಷ್ಣ ಬರ್ತಾನೆ, ಕೃಷ್ಣನ ಸಾನ್ನಿಧ್ಯದಲ್ಲಿ ತನ್ನ ತಂದೆಯ ಅಶ್ವಮೇಧಯಾಗ ನಡೆಯುತ್ತೆ, ಮತ್ತು ಕೂಡ ವೀರರಾದಂತಹ ಪಾಂಡವರ ಜೊತೆ ನಾನು ಯುದ್ಧ ಮಾಡಬಹುದು ಎಂಬುದಾಗಿ ತಾಮ್ರಧ್ವಜ ತನ್ನ ಮಂತ್ರಿಯಾದಂತಹ ನಕುಲಧ್ವಜನಿಗೆ ಹೇಳ್ತಾ ಇರಬೇಕಾದ್ರೆ ಅವನು ಹೇಳ್ತಾ ಇದ್ದಾನೆ, ನಕುಲಧ್ವಜ, ಮಹಾರಾಜ, ಪೌರುಷಹೀನರು, ಅಲ್ಪ ಭಾಗ್ಯರು, ಆ ಕೃಶರೂ ಆದಂತಹ ಇವರು ನಿನ್ನ ಕುದುರೆಯೊಡ ಜೊತೆ ಬಂದಿರುವಂತಹ ರಾಜರು ನಿನ್ನ ಜೊತೆಗೆ ಯುದ್ಧ ಮಾಡಲು ಸಾಧ್ಯವಾಗುತ್ತದೆಯೇ? ನೀನು ಪರಾಕ್ರಮಿ, ನಿನ್ನ ಜೊತೆ ಯುದ್ಧ ಮಾಡುವವರು ಯಾರೂ ಇಲ್ಲ, ಅದು ಸುಳ್ಳು ಎಂಬುದಾಗಿ ಹೇಳ್ತಾ ಇದ್ದಾನೆ. 56 ದೇಶಗಳಲ್ಲಿ ನಿನ್ನ ಜೊತೆ ಯುದ್ಧ ಮಾಡುವವರು ಯಾರೂ ಇಲ್ಲ.
1: ಚಪ್ಪಂಗ್

0: ಪ್ರತಿನಿತ್ಯವೂ ಕೂಡ ನರ್ತನವನ್ನು ಮಾಡಿ ಆ ಪುಷ್ಪಾಂಜಲಿಯನ್ನು ಅರ್ಪಿಸ್ತಾ ಇರ್ತಾರೆ. ಆ ಪುಷ್ಪಾಂಜಲಿಯ ಜೊತೆಗೆ ಪ್ರತಿದಿನವೂ ಕೂಡ ಕಪ್ಪ ಕಾಣಿಕೆಗಳನ್ನು ಕೊಡೋದಕ್ಕೋಸ್ಕರ ಆ ಪುಷ್ಪಾಂಜಲಿಯ ಜೊತೆಯಲ್ಲಿ ಈ ಬಬ್ರುವಾಹನ ಬಂದಿದ್ದಾನೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೆ ಈ ಸೈನ್ಯ ಬರ್ತಾ ಇದೆಯಲ್ಲ, ನಾವು 7 ಬಾರಿ ಅಶ್ವಮೇಧ ಯಾಗವನ್ನು ಮಾಡಿದ್ದೇವೆ, ಇಡೀ ಭರತ ಖಂಡವನ್ನು ಸುತ್ತಿದ್ದೀವಿ, ಆದರೆ ಈ ಒಂದು ಸೈನ್ಯದ ಶಬ್ದ ಹೊಸದಾಗಿದೆ, ಇದೇನೋ ಎಂತೋ ನನಗೆ ಆಶ್ಚರ್ಯಕರವಾಗಿದೆ ಮತ್ತು ಕುತೂಹಲವನ್ನು ಸಂಶಯವನ್ನು ಕೂಡ ಉಂಟು ಮಾಡಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಧ್ವಜ ನಸು ನಗುತ ತಾಮ್ರಧ್ವಜನಿಗೆ ಹೇಳ್ತಾ ಇದ್ದಾನೆ, ಮಹಾರಾಜ ಈ ಭರತಖಂಡದಲ್ಲಿ 56 ದೇಶಗಳಲ್ಲಿ ನಿನಗೆ ಎದುರಾಗಿ ನಿಂತು ಯುದ್ಧ ಮಾಡುವಂತಹ ವೀರರು ರಾಜರು ಯಾರೂ ಇಲ್ಲವೇ ಇಲ್ಲ. ಮಯೂರಧ್ವಜನ ಆಸ್ಥಾನದಲ್ಲಿ ನರ್ತಕಿಯರು

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಅವರು ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ನಾಳೆಯೊಳಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳುವವರ ಪಟ್ಟಿ ಅಂತಿಮವಾಗಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವರಿಷ್ಠರು ಸಚಿವಾಕಾಂಕ್ಷಿಗಳ ಪಟ್ಟಿಗೆ ಅನುಮೋದನೆ ನೀಡಿದ ತಕ್ಷಣವೇ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕಿರಿಯ ನಾಯಕರಿಗೆ ಪ್ರಾತಿನಿಧ್ಯ ನೀಡುವುದು ಸೇರಿದಂತೆ ಪಕ್ಷದ ನಾಯಕತ್ವವು ಬಹು ಅಂಶಗಳನ್ನು ಪರಿಗಣಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಕೆಲವು ಮಾನದಂಡಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ, ಅದನ್ನ ಕನ್ಸಿಡರ್ ಮಾಡಬಹುದು. ಅಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋದು, ನೀವು ಹೊಸ ನಾಯಕತ್ವವನ್ನ ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ ಇಟ್ಕೊಂಡಿದ್ದು, ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ.
0: ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ, ಪ್ಲೇಸ್ಮೆಂಟ್ ಹಾಗೂ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ ಬಿ ರಾಮ್ಪುರೆ ಮತ್ತು ಗೂಗಲ್ ಫಾರ್ ಎಜುಕೇಷನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆ

0: ಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಎ ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 220 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಗೂಗಲ್ ಮತ್ತು ಹಲವಾರು ಕಂಪನಿಗಳೊಂದಿಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀವಿ. ಆ ಒಡಂಬಡಿಕೆಯ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ಎಐ ಕಂಟೆಂಟ್ನಲ್ಲಿ ಎಕ್ಸ್ಪೋಸ್ ಕೊಡಬೇಕು ಅನ್ನೋದು. ಮತ್ತು ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಐನ ಕಲಿಯುವಿಕೆ ಬಹಳ ಅಗತ್ಯ. ಎಐ ಕಲಿತರೆ ಮಾತ್ರ ಇವತ್ತು ಅವನಿಗೆ ಉದ್ಯೋಗ ದೊರಕಕ್ಕೆ ಸಾಧ್ಯ ಅನ್ನೋ ಮಟ್ಟಿಗೆ ಇವತ್ತು ಪ್ರಪಂಚದಲ್ಲಿ ವಿದ್ಯಾರ್ಥಿ ಇಂಜಿನಿಯರ್ಸ್ಗಳಿಗೆ ಒಂದು ಪರಿಸ್ಥಿತಿಗೆ ರೀಚ್ ಆಗ್ತಿದ್ದಾರೆ. ಆ ಕಾರಣಕ್ಕಾಗಿ ಎಐನಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಗೂಗಲ್ ಒಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ.
0: ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ 2026-27 ಸಾಲಿಗೆ ಅರ್ಜಿ ಆಹ್ವಾನಿಸಿರುವ ಕುರಿತು ಕರಪತ್ರವನ್ನು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯದ ಬಡವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲಾಗಿದೆ. ಎಲ್ಲಾ ವರ್ಗದ ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. 2025-26 ಸಾಲಿನಲ್ಲಿ ನೂತನವಾಗಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯನ್ನು ಮಂಡಳಿಯ ವತಿಯಿಂದ ಆರಂಭಿಸಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರಿಗೆ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಹಸು ಸಾಕಾಣಿಕೆಯಂತಹ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವು ನೀಡಲಾಗಿದೆ. ಬ್ರಾಹ್ಮಣ ಸಮುದಾಯದಲ್ಲಿ ಹಿಂದುಳಿದವರು ಈ ಸಾಲ ಯೋಜನೆಯ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಸಂಬಂಧ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಹಣಕಾಸಿನ ನೆರವು, ಮುಸ್ಲಿಮರ ನೇಮಕಾತಿ ಮತ್ತು ಹಣಕಾಸು ನೆರವು ನೀಡಿದ ಪ್ರಕರಣ ಇದಾಗಿದೆ. ಎನ್ಐಎ ದಾಖಲಿಸಿದ ಎಫ್ಐಆರ್ ಆಧರಿಸಿ ಇಡಿ ಪ್ರಕರಣ ದಾಖಲಿಸಿಕೊಂಡಿದೆ. ಇಕ್ರಾ ವೆಲ್ಫೇರ್ ಟ್ರಸ್ಟ್, ಜಿಎಫ್ಎಂ ಟ್ರಸ್ಟ್ ಮೂಲಕ ಹಣ ವರ್ಗಾವಣೆಯಾಗಿರುವ ವಿಚಾರ ಎನ್ಐಎ ತನಿಖೆ ವೇಳೆ ಬಯಲಾಗಿತ್ತು. ಐಸಿಸ್ ಶಿಬಿರಕ್ಕೆ ಸೇರಲು ಹಣ ಬಳಸಲಾಗಿದೆ ಎಂಬುದು ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ಕೆಲ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳ ನಿವಾಸಗಳ ಮೇಲೆ ದಾಳಿ ನಡೆಸಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಮೈಸೂರು ರಾಜಮನೆತನ ನೀಡಿದ ಅಮೂಲ್ಯ ಭೂಮಿಯಲ್ಲಿ ನಿರ್ಮಾಣಗೊಂಡಿರುವ ಜಕ್ಕೂರು ಸರ್ಕಾರಿ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಅನ್ನು ರಿಯಲ್ ಎಸ್ಟೇಟ್ ಲಾಬಿಯಿಂದ ರಕ್ಷಿಸಲು ಬಿಜೆಪಿ ನಡೆಸಿದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಕುರಿತಂತೆ ಸತ್ಯ ಗೆದ್ದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಡಿಜಿಸಿಎ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ 2026 2031 5 ವರ್ಷಗಳ ಪರವಾನಗಿಯನ್ನು ನವೀಕರಿಸಿದೆ. ಸುಮಾರು 3 ವರ್ಷಗಳ ಬಳಿಕ ಮತ್ತೆ ಹಾರಾಟ ತರಬೇತಿ ಆರಂಭವಾಗಲಿದೆ. ರಾಜ್ಯದ ಪ್ರತಿಯೊಂದು ಇಂಚು ಸಾರ್ವಜನಿಕ ಭೂಮಿಯನ್ನು ಕಾಪಾಡಲಾಗುವುದು ಎಂದು ಆರ್ ಅಶೋಕ ಹೇಳಿದ್ದಾರೆ. ಇದು ಕೇವಲ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಗೆಲುವಲ್ಲ, ಇದು ಸಾರ್ವಜನಿಕ ಆಸ್ತಿಯ ಹಾಗೂ ಕನ್ನಡಿಗರ ಗೆಲುವು ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲಿಸಿದರು. ಜಿಲ್ಲೆಯ ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ, ಹಾವೇರಿ ಜಿಲ್ಲೆಯು ಎರಡನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿ ಮತ್ತು ಪ್ರಕ್ರಿಯೆಗಳ ಪ್ರಗತಿಯನ್ನು ಸಾರ್ವಜನಿಕರಿಗೆ ತಿಳಿಸಬೇಕು, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಬೇಕು, ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ನದಿಗಳಿಗೆ ಮತ್ತೆ ಜೀವಕಳೆ ಬಂದಿದೆ. ಜಲಾಶಯಗಳಿಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ರಾಜ್ಯ ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ, ಕಳೆದ 4 ದಿನಗಳಲ್ಲಿ ಮಳೆ ಚುರುಕುಗೊಂಡು ಜಲಾಶಯಗಳಿಗೆ 24 ಟಿಎಂಸಿಯಷ್ಟು ನೀರು ಹರಿದು ಬಂದಿದೆ. ಪ್ರಮುಖ 14 ಜಲಾಶಯಗಳಲ್ಲಿ ಶೇಕಡಾ 43ರಷ್ಟು ನೀರು ಸಂಗ್ರಹವಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದಲ್ಲಿ ಅತಿ ಹೆಚ್ಚು ಶೇಕಡಾ 79ರಷ್ಟು ಭರ್ತಿಯಾಗಿದೆ. ಕೊಡಗಿನ ಹಾರಂಗಿ ಹಾಗೂ ಚಿತ್ರದುರ್ಗದ ವಾಣಿ ವಿಲಾಸ ಜಲಾಶಯಗಳಲ್ಲಿ ಶೇಕಡಾ 78ರಷ್ಟು ನೀರು ಸಂಗ್ರಹವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯಕ್ಕೆ 22,864 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಶೇಕಡಾ 23ರಷ್ಟು ಮಾತ್ರ ಭರ್ತಿಯಾಗಿದೆ. ಹೊಸಪೇಟೆ ಸಮೀಪದ ತುಂಗಭದ್ರಾ ಜಲಾಶಯ ಶೇಕಡಾ 24ರಷ್ಟು ಮಾತ್ರ ತುಂಬಿದ್ದು ಸದ್ಯ ಶೇಕಡಾ 25.8 ಟಿಎಂಸಿ ನೀರು ಸಂಗ್ರಹವಿದೆ. ಮಂಡ್ಯ ಜಿಲ್ಲೆ ಕೆಆರ್ಎಸ್ ಜಲಾಶಯದಲ್ಲಿ ಶೇಕಡಾ 35ರಷ್ಟು ನೀರು ಸಂಗ್ರಹವಿದೆ. ಹೇಮಾವತಿ ಜಲಾಶಯದಲ್ಲಿ ಶೇಕಡಾ 61ರಷ್ಟು ನೀರಿದ್ದರೆ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಜಲಾಶಯದಲ್ಲಿ ಶೇಕಡಾ 61ರಷ್ಟು, ಮೈಸೂರಿನ ಕಬಿನಿಯಲ್ಲಿ ಶೇಕಡಾ 66ರಷ್ಟು ನೀರು ಸಂಗ್ರಹವಿದೆ ಎಂದು ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ. ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
1: ಮೈಸೂರು ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ.
1: ಆಜ್ ಹಿಂದಿ ಕೆ ಕುಚ್ ದೋಹೋಂ ಕೆ ಬಾರೆ ಮೇ ಕಹಿಯೆ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಚ್ ದೋಹೋಂ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋಂ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಚ್ ವಿಚಾರ ಬತಾನಾ ಚಾಹತಾ ಹೂಂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹಿ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋಂ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೆ ಸಬ್ಕೋ ಸಂಗೀತ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ ಪದ್ಯೋ ಕೆ ದ್ವಾರಾ ಕುಚ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಜ್ಮೆ ನಹಿ ಆತಾ. ಇಸೆ ಕನ್ನಡ ಮೇ ಸೀತಾ?
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೆ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋಂಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
3: ಸೂರ್ದಾಸ್, ತುಳಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋಂಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಂವಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋಂಕೆ ದ್ವಾರಾ ಗಾಗರ್ ಮೇ ಸಾಗರ್ ಭರ್ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ?
1: ಸೂರದಾಸರು, ತುಲಸಿದಾಸರು, ಕಬೀರ್, ರಹೀಂ, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆಯ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
3: ವಯಸ್ಸೇ ತೋ ದೋಹ ದೋ ಪಂಕ್ತಿಯೋ ಕಾ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೆರೆ ತೇತ್ರ ಮಾತ್ರಾಯೇ ಹೋತಿ ಹೈ ತೋ, ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರ ಗ್ಯಾರ ಮಾತ್ರಾಯೇ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯೇ ಹೋತಿ ಹೈ. ದೋನೋ ಪಂಕ್ತಿಯೋಂಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ?
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ದರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
3: ಹೌದು,
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
3: ಅಚ್ಛಾ, ತುಮ್ನೆ ಠೀಕ್ ಕಹಾ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂ ಪಹಾರ್ ತಾತೆ ಏ ಚಾಕಿ ಬಲಿ ಪೀಸ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
3: ಮೈ ಪೂಜೋ ಪಹಾರ್
2: ಮೈ ಪೂಜು ಪಹಾರ್ ತಾತೆಯ ಚಾಕಿ ಬಲಿ ಪೀಸ ಕಾಯ ಸಂಸಾರ್.
3: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ದಾಸ್ ಜೀ ಕಾ ಕಹನಾ ಹೈ ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೆ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂಂ. ಮೇರೆ ಮತ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ ಜಿಸ್ ಸೆ ನಿಕಲ್ ಆನೆ ವಾಲಾ ಆಟಾ ಸಂಸಾರ್ ಕೆ ಲೋಗೋ ಸೆ ಖಾಯಾ ಜಾತಾ ಹೈ. ಇಸ್ಕಾ ಅರ್ಥ ಯೇ ಹೋತಾ ಹೈ ಹಮೇ ಉಸಿ ಕಿ ಪೂಜಾ ಕರ್ನಿ ಚಾಹಿಯೇ ಜಿಸ್ಸೆ ಮಾನವತಾ ಕಿ ಭಲಾಯಿ ಹೋತಿ ರಹತಿ ಹೈ.
1: ಮೈ ಏಕ್ ದೋಹಾ ಕಹತಿ ಹೂಂ ಗುರುಜಿ.
3: ಕಹೋ ನಾ.
1: ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೌ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್.
3: ಠೀಕ್ ಹೈ, ಇಸ್ಕಾ ಭಾವ ಸುನೋ. ಕಬೀರ್ ಸಮಾಜ ಮೇ ಗುರು ಕೋ ಮಹತ್ವ ಪ್ರೋತ್ಸಾಹ ದೇನಾ ಚಾಹತೆ ಥೆ. ಉನ್ಕಾ ಕಹನಾ ಹೈ ಮೇರೆ ಸಾಮ್ನೆ ಗುರು ಔರ್ ಗೋವಿಂದ ದೋನೋ ಖಡೆ ಹೈ ಮುಜೆ ಮಾಲೂಮ್ ನಹಿ ಹೋ ರಹಾ ಹೈ ಮೈ ಪಹಲೆ ಕಿಸ್ಕೋ ಪ್ರಣಾಮ್ ಕರೂ. ಮೈ ತೋ ಪಹಲೆ ಗುರು ಕೋ ಹೀ ಪ್ರಣಾಮ್ ಕರ್ತಾ ಹೂಂ ಜೋ ಮುಜೆ ಭಗವಾನ್ ಕಾ ದರ್ಶನ್ ಕರಾತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು.
3: ಹೌದು,
1: ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ರು ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
3: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
3: ಹೌದು, ಹೇಳು.

0: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
1: ಅಚ್ಛಾ ಅಗಲಾ ದುಹಾ ಸುನೋ. ಚೀಂಟಿ ಚಾವಲ ಲೈಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್ ತುಂ ಹೇಗ್ ಬಾಸಿತ?
2: ಚೀಂಟಿ ಚಾವಲ ಲೈಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್.
1: ಅಚ್ಛಾ ಇಸ್ ದುಹೈ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ ಏಕ್ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ. ರಾಸ್ತೆ ಮೇ ದಾಲ್ ಕಾ ಏಕ್ ಟುಕಡಾ ಮಿಲ್ ಗಯಾ. ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹಿ ಸಕ್ತಿ. ಕೇವಲ ಏಕ ಕೋ ಹಿ ಲೇ ಜಾ ಸಕ್ತಿ ಹೈ, ದೂಸರೆ ಕೋ ಛೋಡ್ನಾ ಹಿ ಪಡ್ತಾ ಹೈ. ಇಸೇ ತುಮ್ ಕನ್ನಡ ಮೇ ವಿಘ್ನೇಶ್.
0: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನು ಅಲ್ಲೇ ಬಿಡಬೇಕು.
1: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವಕ್ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ್ ಏಕ್ ಹಿ ಸಮಯ ಮೇ ದೋ ಕಾಮ್ ನಿಭಾ ನಹಿ ಸಕ್ತಾ. ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ, ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
2: ವಿಜ್ಞಾನ ಭೀ ಇಸಿ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
1: ಹಾ, ವಿಜ್ಞಾನ ಭೀ ಬತಾತಾ ಹೈ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
0: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
1: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದೊಹೇ ಕಾ ಆಧ್ಯಾತ್ಮಿಕ ಅರ್ಥ ಭೀ ಸಮಝನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ ಮಾನವ ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ. ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹಿ ಸಕ್ತಾ. ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೆ ದೂರ ರಹನಾ ಚಾಹಿಯೆ. ಅಗರ್ ವೋ ಉನ್ಸೆ ಹಿ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
2: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
1: ಹೌದು,
2: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
1: ನೀ ಹೇಳ ಸರಿ. ಇಸಿಕೆ ಬಾರೇ ಮೇ ಕಹಾ ಜಾತಾ ಹೈ ರಾಮ ಹೈ ತೋ ಜಗ ನಹಿ, ಜಗ ಹೈ ತೋ ರಾಮ ನಹಿ.
0: ತುಳಸಿದಾಸ್ ಜಿ ಕೆ ಕೋಯೆ ದೋಹಾ ಸುನಾಯಿ ನಾ?
1: ಸುನಾ. ತುಳಸಿ ಸಂತ ಸೋಂಬತರು ಫೂಲ ಫಲಹಿ ಪರ ಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್. ತುಂಬ ಹೇಗೆ ಬಾರಿಸೀತಾ?
2: ತುಳಸಿ ಸಂತಸು ಅಂಬತರು ಫೂಲ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್.
1: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ ಜೋ ದೂಸರೋಂ ಕೆ ಹಿತ್ ಕೆ ಲಿಯೇ ಹಿ ಫಲ್ ಫೂಲ್ ದೇತಾ ಹೈ. ಮಾನವ್ ಜಮೀನ್ ಪರ್ ಖಡೇ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರ್ತಾ ಹೈ. ಬೇಚಾರಾ ವೋ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹಿ ಫಲ್ ದೇತಾ ಹೈ. ಇಸೇ ತುಮ್ ಕನ್ನಡ ಮೇ ಸೀತಾ.
2: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
1: ಹೌದು,
2: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
1: ತುಮ್ನೆ ಠೀಕ್ ಕಹಾ. ಇಸ್ ದೋಹೆಕೆ ದ್ವಾರ ತುಳಸಿದಾಸ್ ಜಿ ಮಾನವ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ, ಹಮೇ ಉನ್ಕಿ ಭೀ ಮದದ್ ಕರ್ನಿ ಚಾಹಿಯೆ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ. ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
0: ತುಳಸಿದಾಸ್ ಜಿ ಕಾ ಔರ್ ಏಕ್ ದೋಹಾ ಮೈ ಕಹತಾ ಹೂಂ ಗುರುಜಿ.
1: ಕಹೋ ನಾ.
0: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹು ಔರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ್ ಕಠೋರ್.
1: ತುಂಬ ಏಕ್ ಬಾರ್ ಕಹೋ ಸೀತಾ.
2: ತುಳಸಿ ಮೀಠೆ ವಚನತೆ ಸುಖ ಉಪಜತ್ ಚಹು ಓರ್ ವಶೀಕರಣ ಯಹ ಮಂತ್ರ ಹೇ ಪರಿಹರು ವಚನ ಕಠೋರ್.
1: ಇಸ್ಕಾ ಭಾವ ಸುನೋ. ತುಳಸಿದಾಸ್ ಜಿ ಕಹತೆ ಹೈ ಮೀಠಿ ಬೋಲಿ ಬೋಲನೆ ಸೆ ಸರ್ವತ್ರ ಸುಖ ಮಿಲ್ತಾ ಹೈ. ಯಹ ತೋ ದೂಸರೋ ಕೋ ವಶ ಕರ್ನೆ ಕಾ ಏಕ್ ಸಶಕ್ತ ಮಂತ್ರ ಹೈ. ಇಸ್ಲಿಯೇ ಮಾನವ ಕೋ ಕಠೋರ್ ವಚನ್ ಕಭಿ ನಹಿ ಬೋಲ್ನಾ ಚಾಹಿಯೇ.
2: ಇಸೀ ಕೆ ಬಾರೆ ಮೇ ಕಹಾ ಜಾತಾ ಹೈ ಜಬ್ ಅಪ್ನಾ ಮುಖ ಖೋಲೋ ತುಮ್ ಮೀಠಿ ಬೋಲಿ ಬೋಲೋ ತುಮ್.
1: ತುಮ್ನೆ ಬಿಲ್ಕುಲ್ ಠೀಕ್ ಕಹಾ ಸೀತಾ. ಅಬ್ ರಹೀಮ್ ಜೀ ಸೆ ಲಿಖಾ ಹುವಾ ಯಹ ದೋಹಾ ಸುನೋ. ತರವರ ಫಲ ನಹಿ ಖಾತೆ ಹೈ ಸರವರ ಪಿಯಹೆ ನ ಪಾನ್ ಕಹಿ ರಹೀಮ್ ಪರಕಾಜ ಹಿತ ಸಾಧನ ಧರೆ ಶರೀರ್. ತುಂಬ

0: हिंदी में इकारांत शब्द साधारणतया स्त्रीलिंग माने जाते हैं, लेकिन ये पांच शब्द इकारांत होते हुए भी पुल्लिंग माने जाते हैं। वे हैं पानी, घी, दही, मोती और जी। इसे समझना बहुत आवश्यक है। अब अंतिम दोहा तुम कहो।
1: जिन ढूंढा तिन पाईया, गहरे पानी पैठ, मैं बूढ़ी डूबन डरी, रही किनारे बैठ।
0: इस दोहे का भाव सुनो। कवि कहते हैं, जो समुद्र के गहरे पानी में डुबकी मार सकता है उसी को मोती मिलता है। एक बूढ़ी डुबकी नहीं मार सकी, किनारे पर ही बैठी रही, उसे कोई मोती नहीं मिला। कन्नड़ में सीता।
1: ಯಾರು ಸಮುದ್ರದ ಅಂತರಾಳದಲ್ಲಿ ಮುಳುಗಬಲ್ಲರೋ ಅವರಿಗೆ ಮುತ್ತು ರತ್ನಗಳು ಸಿಗುತ್ತವೆ, ಯಾರು ಮುಳುಗಲಾರರೋ ಅವರಿಗೆ ಏನೂ ಸಿಗೋದೇ ಇಲ್ಲ.
0: ಹೌದು,
2: ಅಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ.
0: ಹಾ,
1: ಇನ್ ದೋಹನ್ ಸೇ ಕ್ಯಾ ಲಾಭ ಹೋ ಸಕ್ತಾ ಹೇ ಗುರುಜಿ?
0: ಪ್ರತ್ಯೇಕ ದೋಹ ಮಾನವ ಕೋ ಏಕ್ ನ ಏಕ್ ಮಹಾನ್ ಸಂದೇಶ ದೇತಾ ಹೈ, ಉನ್ಮೇ ಪಾಯೆ ಜಾನೆ ವಾಲೆ ತತ್ವಂ ಕೋ ಜೀವನ್ ಮೇ ಉತಾರ್ ಲೇನೆ ಸೇ, ಉನ್ಕಾ ಆಚರಣ ಕರ್ತೆ ಜಾನೆ ಸೇ ನರ್ ಹರ್ ಬನ್ ಸಕ್ತಾ ಹೈ, ಮಾನವ್ ಮಾಧವ ಬನ್ ಸಕ್ತಾ ಹೈ. ಐಸಾ ಕರ್ತೆ ಹುಯೇ ಮಾನವ್ ಸಚ್ಚೆ ಅರ್ಥ ಮೇ ಭಾರತೀಯ ಕಹಲಾತಾ ಹೈ, ಭವ್ಯ ಭಾರತ ಕಾ ನಿರ್ಮಾಣ ಕರ್ನೆ ಮೇ ಅಪನಾ ಅಮೂಲ್ಯ ಯೋಗದಾನ ದೇ ಸಕ್ತಾ ಹೈ.
1: ತಬ್ ತೋ ಹಮ್ ಭೀ ಇನ್ ದೋಹೋಂ ಕಾ ಕಂಠಸ್ಥ ಕರೆಂಗೆ, ಇನ್ ಮೇ ಪಾಯೆ ಜಾನೆ ವಾಲೆ ದಿವ್ಯ ಸಂದೇಶೋಂ ಕೋ ಅಪನೆ ಜೀವನ್ ಮೇ ಉತಾರ್ತೆ ಹುವೆ ಸಚ್ಚೆ ಮಾನವ್ ಬನ್ನೆ ಕಾ ಪ್ರಯತ್ನ ಕರೆಂಗೆ.
0: ಅಚ್ಚಾ, ಇಸಿಕೆ ಸಾಥ್ ಆಜ್ ಕಾ ಪಾಠ ಸಮಾಪ್ತ ಕರೆಂಗೆ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ಹಿಂದಿ ಪಾಠ ಕೇಳಿದ್ರಿ. ನಡೆಸಿಕೊಟ್ಟವರು ಕೆ ವಿ ಶ್ರೀನಿವಾಸಮೂರ್ತಿ. ಇವರೊಂದಿಗೆ ಭಾಗವಹಿಸಿದವರು ಸೀತಾ ತೇಜಸ್ವಿನಿ ಹಾಗೂ ವಿಘ್ನೇಶ್ವರ ಹೆಗಡೆ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ಅವಲೋಕನ 6:30, ಕೃಷಿರಂಗ ಕಾರ್ಯಕ್ರಮ 6:51, ಎಣ್ಣೆ ಬೆಳೆಗಳ ಗುಣಮಟ್ಟ ಆರೋಗ್ಯ ಮತ್ತು ಸರಿಯಾದ ಬಳಕೆ ಕುರಿತಾಗಿ ಡಾಕ್ಟರ್ ಯಮನೂರ್ ಅವರೊಂದಿಗೆ ಸಂದರ್ಶನ, ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ಕೊಳಲದ ತೊಪ್ಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. 7:45 8:15 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ, 9:15 ಚಂದ್ರಿಕಾ ಗುರುರಾಜ್ ಹಾಡಿರುವ ಭಾವಗೀತೆಗಳು, 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಿಎ ನಿರಂಜನ್ ಅವರ ಹಾಡುಗಾರಿಕೆ ಇದೆ. ವಾಯ್ಲಿನ್ ಸಹಕಾರ ಕಾರ್ತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಡಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:04 ಸೆಕೆಂಡ್ಗಳು. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಕ್ಲ್ಯಾಪ್ ಆ್ಯಂಡ್ ಸ್ಮೈಲ್.
1: ಫ್ರೆಂಡ್ಸ್, ಯು ಆರ್ ಜಸ್ಟ್ ಲಿಸ್ನಿಂಗ್ ಟು ದಿಸ್ ಸಾಂಗ್. ವಿ ಹೋಪ್ ಯು ಎಂಜಾಯ್ಡ್ ಇಟ್.
2: ಕಾನ್ಸೆಪ್ಟ್ ಆ್ಯಂಡ್ ಕೋಆರ್ಡಿನೇಷನ್ ಬೈ ಡಾಕ್ಟರ್ ಆರ್ ಮೇಘಾನಾಥನ್, ಸಂಗ್ ಬೈ ನೇಹಾ ಆ್ಯಂಡ್ ಚಿಲ್ಡ್ರನ್, ರೆಕಾರ್ಡೆಡ್ ಬೈ ಬಟಿ ಲ್ಯಾಂಗ್ಲಿಂಗ್ಡೋ, ಪ್ರೊಡ್ಯೂಸ್ಡ್ ಬೈ ಅಜಿತ್ ಹೊರೋ. ದಿಸ್ ಸಾಂಗ್ ಈಸ್ ಪ್ರೆಸೆಂಟೆಡ್ ಟು ಯು ಬೈ CIET NCERT, ನ್ಯೂ ಡೆಲ್ಲಿ, ಇಂಡಿಯಾ.
3: श्रोताओ, अभी आप सुन रहे थे कार्यक्रम क्लैप एंड स्माइल. आरबीसी के साथ हमारा आज का उमंग कार्यक्रम यहीं पर समाप्त होता है.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕ್ಕೆ ಕರೆ ಮಾಡಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್. ಇದೀಗ ಸಮಯ ಆಗಲಿದೆ 3:30 ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಒಂದು ಉದಾಹರಣೆ ಮೂಲಕವಾಗಿ ನಾವು ಮುಂದುವರಿಯೋಣ ಸರ್. ಈಗ ಅಣ್ಣ ತಂಗಿ ಇರ್ತಾರೆ, ತಂಗಿ ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗ್ತಾಳೆ.
3: ಹೌದೌದು.
2: ಅವ್ರ ಮಗಳನ್ನ ಮಗನ ಹಿಂಗೆ ತಗೊಳ್ಳೋದೆಲ್ಲ ಈ ಪರಿಪಾಠ ಮದುವೆ ಏನಲ್ಲಿ ಇದೆ ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಇದೆ.
3: ಹೌದು.
2: ಆದರೆ ಇದು ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದಾಗಿ ಅಷ್ಟು ಸಿಂಧುವಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಕಾನೂನು ಪ್ರಕಾರ ಏನು ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಹೇಗೆ ಸರ್?
3: ಸರ್ ನೋಡಿ, ನಮ್ಮ ಹಿಂದೂ ಸಂಪ್ರದಾಯಗಳು, ನಾವು ಏನು ಸಂಪ್ರದಾಯಗಳು ಹಳೆ ಪದ್ಧತಿಗಳನ್ನು ಉಳಿಸ್ಕೊಂಡ್ಬರ್ತಾ ಇದ್ವಿ, ಈ ಪದ್ಧತಿಗಳಲ್ಲಿ ಅಕ್ಕನ ಮಗಳನ್ನ ಅಥವಾ ತಂಗಿಯ ಮಗಳನ್ನ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಸಂಪ್ರದಾಯದ ರೂಢಿಗಳಲ್ಲಿ ಬರ್ತಾ ಇದೆ. ಆದರೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಅಡಿಯಲ್ಲಿ ನೋಡೋದಾದ್ರೆ ಅದು ನಿಷಿದ್ಧ. ಆ ರೀತಿ ಅಕ್ಕನ ಮಗಳು ಅಥವಾ ತಂಗಿಯ ಮಗಳನ್ನ ಮದುವೆ ಆಗ್ತಕ್ಕಂಥದ್ದು ಕಾನೂನಿನಲ್ಲಿ ನಿಷೇಧ ಮಾಡಿದ್ದಾರೆ. ಇಲ್ಲಿ ಸಂಪ್ರದಾಯದಲ್ಲಿ ಮಾತ್ರ ಸ್ವಲ್ಪ ವಿನಾಯಿತಿಯನ್ನು ಕೊಟ್ಟಿದ್ದಾರೆ, ಆದರೆ ಕಾನೂನಿನಲ್ಲಿ ಅದಕ್ಕೆ ವಿನಾಯಿತಿ ಕೊಟ್ಟಿಲ್ಲ. ಕೇವಲ ಅದನ್ನ ಕಸಿನ್ ಅಂತ ದೂರದ ಸಂಬಂಧಗಳಿಗೆ ಮಾತ್ರ ನಾವು ಆ ಒಂದು ಮದುವೆ ವಿಚಾರವನ್ನ ಮಾಡ್ಕೊಳ್ಬೋದಾಗಿದೆ. ಮತ್ತೆ ಯಾಕೆ ಮಾಡ್ಕೊಳ್ಬೋದು ಅಂತಂದ್ರೆ, ಸ್ವಪಿಂಡ ಅಂತಂದ್ರೆ ನೇರ ರಕ್ತ ಇರತಕ್ಕಂತ ಒಂದು ರಕ್ತ ಸಂಬಂಧಿಕರು ಅನ್ನೋ ಇದರಲ್ಲಿ ಬರೋದ್ರಿಂದ ಅಕ್ಕನ ಮಗಳು ಅಥವಾ ತಂಗಿಯ ಮಗಳನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಮತ್ತೆ ಅದೇ ರೀತಿ ನೋಡೋದಾದ್ರೆ ಅಣ್ಣ ತಂಗಿ, ತಂದೆ ಮಗಳು, ಚಿಕ್ಕಪ್ಪ ಅಣ್ಣನ ಮಗಳು, ಇವುಗಳಲ್ಲಿ ಸಂಪ್ರದಾಯ ಎಷ್ಟೇ ಹಳೇದಾಗಿದ್ರು ಸಹ ಅದನ್ನ ಕೋರ್ಟ್ನಲ್ಲಿ ಅವಕಾಶ ಇಲ್ಲ, ಅದನ್ನ ಮಾನ್ಯ ಮಾಡೋದಿಲ್ಲ. ಅದೇ ರೀತಿ ಸುಪ್ರೀಂ ಕೋರ್ಟ್ ಸಹ ಸ್ಪಷ್ಟಪಡಿಸಿದೆ, ಸಂಪ್ರದಾಯದ ಕಾನೂನಿನ ಮೂಲ ತತ್ವಗಳಿಗೆ ವಿರುದ್ಧವಾಗಿದ್ದರೆ ಅಂತಹ ಮದುವೆ ಕಾನೂನಿನ ಅಡಿಯಲ್ಲಿ ಅವಕಾಶ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ.
2: ಹಾಗಿದ್ದಲ್ಲ ಸರ್, ಈಗ ಸಾಮಾನ್ಯವಾಗಿ ಸಂಪ್ರದಾಯದಲ್ಲಿ ಓಕೆ ಬಟ್ ಕಾನೂನುಬದ್ಧವಾಗಿ ನಾಟ್ ಓಕೆ.
3: ಹೌದು ಹೌದು.
2: ಇಂಥ ಅಂದ್ರೆ ಬಹಳಷ್ಟು ಎಷ್ಟೋ ಕಡೆ ನಡೀತಾ ಇರ್ತದೆ. ನಾವು ಆಮೇಲೆ ಏನನ್ಸುತ್ತೆ, ತಂಗಿ ಮಗಳನ್ನ ಅಕ್ಕನ ಮಗಳನ್ನ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರೆ ಹುಟ್ಟೋ ಮಕ್ಕಳಿಗೆ ಮುಂದಿನ ಸಂತತಿಗೆ ಉತ್ತಮವಾದಂತಹ ಆರೋಗ್ಯವಂತ ಮಕ್ಕಳು ಜನಿಸಲ್ಲ ಅಂತಂತೇಳಿ ಅದೊಂದು ಹೇಳೋ ಪರಿಪಾಠ ಇದೆ. ಕೆಲವೊಂದು ಕಡೆ ತಾಳೆ ನೋಡಿದಾಗ ಹಂಗೂ ಆಗ್ತದೆ, ದೂರದ ಸಂಬಂಧದಿಂದ ಬಂದ ಮಕ್ಕಳು ತುಂಬಾ ಚುರುಕಾಗಿರ್ತವೆ ಅಥವಾ ಅಂತರ್ಜಾತಿಯಿಂದ ಹುಟ್ಟಿದಂತಹ ಮಕ್ಕಳು ತುಂಬಾ ಚುರುಕಾಗಿರ್ತವೆ ಅಂತ ಅನ್ನೋದೆಲ್ಲ ಒಂದು ಹೇಳೋ ಪರಿಪಾಠ ಇದೆ ನಮ್ಮಲ್ಲಿ ಸರ್. ಈಗ ಇಂಥ ಮದುವೆ ಆದ್ರೆ ಏನಾಗುತ್ತೆ ಸರ್, ಅದರ ಪರಿಣಾಮಗಳು ಏನು?
3: ಸಂಪ್ರದಾಯಗಳಲ್ಲಿ ಮಾಡ್ಕೋತಾರೆ, ಆದ್ರೆ ಕಾನೂನು ವಿಚಾರಕ್ಕೆ ಬಂದಾಗ ಅದು ಮದುವೆನೇ ಅಲ್ಲ. ಆಮೇಲೆ ಅದ್ರ ಜೊತೆಯಲ್ಲಿ ಯಾರಾದರೂ ಈ ರೀತಿ ಮದುವೆ ಏನಾದರೂ ಮಾಡಿದ್ರು, ಇಷ್ಟಕ್ಕೆ ವಿರುದ್ಧವಾಗಿ ಮಾಡಿದ್ರು ಅಂತಂದರೆ ಆ ಸಮಾಜ ಅಥವಾ ಸಂಪ್ರದಾಯ ಪ್ರಕಾರ ಕುಟುಂಬಗಳನ್ನು ಒತ್ತಡ ಹಾಕಿ ಮಾಡಿದ್ರೆ ಅದಕ್ಕೆ ಹೆಲ್ಪ್ ಲೈನ್ ಕೂಡ ಕೊಟ್ಟಿದ್ದಾರೆ, 1098 ಮತ್ತು 181ಗೆ ಕರೆ ಮಾಡಿದ್ರೆ ಅವರನ್ನು ರಕ್ಷಣೆ ಮಾಡಿ ಇಂಥ ಮದುವೆಗಳನ್ನು ನಿಲ್ಲಿಸ್ತಾರೆ.
2: ಬಹಳ ಜನರಿಗೆ ಗೊತ್ತಿರದೇ ಇರುವಂತ ಸಂಗತಿ ಸರ್ ಇದು. ಅಂದ್ರೆ ಏನೋ ನಡೆಯುತ್ತೆ ಬಿಡು, ಮನೆ ಮನೆಯಲ್ಲಿ ನಮ್ಮ ನಮ್ಮ ಮಕ್ಕಳು ಬರ್ತಾರೆ, ವಾಪಸ್ ಬರ್ತಾರೆ, ಆಸ್ತಿ ಅಲ್ಲೇ ಇರ್ತದೆ ಅಥವಾ ಅವರಿಗೂ ಕೂಡ ಏನೇನೋ ಅಂದ್ಕೊಂಡಿರ್ತಾರೆ, ಬಟ್ ಅದು ಕಾನೂನುಬದ್ಧವಾಗಿ ಆಸ್ತಿ ವಿಚಾರದಲ್ಲೂ ಆಗಿರಬಹುದು, ಹುಟ್ಟುವ ಮುಂದಿನ ಸಂತತಿಗೂ ಆಗಿರಬಹುದು, ಮತ್ತು ತೀರಾ ಹತ್ತಿರದ ಸಂಬಂಧಿ ಇದರಲ್ಲಿ ಈ ರೀತಿ ಸಂಬಂಧಗಳೇ ಆಗಬಾರದು ಅಂತ ಎಲ್ಲವನ್ನೂ ಕೂಡ ನಾವು ಯೋಚನೆ ಮಾಡಬೇಕಾಗಿರೋ ಸಂಗತಿ ಇದು. ಕಾನೂನು ಇದೆ ಮತ್ತೆ ಅದು ಅಪರಾಧ, ಅಕಸ್ಮಾತ್ ಏನಾದ್ರು ಮುಂದುವರೆದ್ರೆ
3: ಅಪರಾಧ. ಅದು ಒಂಥರ ಹಳ್ಳಿಗಳಲ್ಲಿ ಸಂಪ್ರದಾಯ ಇದೆ, ಕಾನೂನು ಗೊತ್ತಿಲ್ಲ.
2: ಕಾನೂನು ಅದೇ ಈಗ ಬಾಲ ವಿವಾಹ ನಡೀತಾವಲ್ಲ ಅದ್ರ ತರನೇ ಒಂಥರ
3: ಇದನ್ನು ಸೇಮ್ ಅದೇ ರೀತಿ ಪ್ರೊಸೀಜರ್ ಎಲ್ಲ ನಡೀತಾ.
2: ಅದಕ್ಕೆ ತಾವು ಹೇಳಿದ್ದಲ್ಲ ಚೈಲ್ಡ್ ಲೈನ್ ಹೆಲ್ಪ್ ಲೈನ್ 1098
3: ಮತ್ತೆ 181
2: ವುಮೆನ್ಸ್ ಹೆಲ್ಪ್ ಲೈನ್ ಅಂತೇಳಿ 181 ಗೆ ಕರೆ ಮಾಡಬಹುದು ಅಂತೇಳಿ
3: ಕರೆ ಮಾಡಿದ್ರೆ ಬೇಗ ಅವ್ರು ರಕ್ಷಣೆಯನ್ನು ಮಾಡ್ತಾರೆ.
2: ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುವರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದ. ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 3:35. ಹೊಂಬೆಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇನ್ಯಾಕ್ ತಡ, ಕಾರ್ಯಕ್ರಮ ಶುರು ಮಾಡೋಣ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9408901013, 9480901013. ಮೊದಲನೇ ಪ್ರಶ್ನೆ, ಹಿಂದಿ ಚಲನಚಿತ್ರರಂಗದ ಖ್ಯಾತ ನಟಿ ಮೀನಾ ಕುಮಾರಿ ಅವರು ಸತತವಾಗಿ 2 ವರ್ಷ ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಯಾವ ಚಲನಚಿತ್ರಗಳಿಗಾಗಿ ಗೆದ್ದಿದ್ರು? ಹಿಂದಿ ಚಲನಚಿತ್ರರಂಗದ ಖ್ಯಾತ ನಟಿ ಮೀನಾ ಕುಮಾರಿ ಅವರು ಸತತವಾಗಿ 2 ವರ್ಷ ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಯಾವ 2 ಚಲನಚಿತ್ರಗಳಿಗಾಗಿ ಗೆದ್ದಿದ್ರು? ಇದು ಮೊದಲನೇ ಪ್ರಶ್ನೆ. ಒಂದು ಹಾಡಿನ ಕಾಲಾವಕಾಶ. ಇದೀಗ ಚಂದು ಚಿತ್ರದ ಗೀತೆ, ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಅನಂತಕುಮಾರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ.

ಪ್ರಶ್ನೆ ಆಗಿತ್ತು. ಹಿಂದಿ ಚಲನಚಿತ್ರರಂಗದ ಖ್ಯಾತ ನಟಿ ಮೀನಾ ಕುಮಾರಿ ಅವರು ಸತತವಾಗಿ 2 ವರ್ಷ ಫಿಲ್ಮ್ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಯಾವ ಚಲನಚಿತ್ರಗಳಿಗೆ ಗೆದ್ದಿದ್ರು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಭಾಗ್ಯ ರಾಮಣ್ಣ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಪ್ರಸನ್ನ ಕುಮಾರ ದಾವಣಗೆರೆಯಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಬೈಜು ಬಾವ್ರಾ ಮತ್ತೆ ಪರಿಣೀತ ಚಿತ್ರ. ಮೀನಾ ಕುಮಾರಿ ಅವರು 1954ರಲ್ಲಿ ಬೈಜು ಬಾವ್ರಾ ಚಿತ್ರಕ್ಕಾಗಿ, ನಂತರ 1955ರಲ್ಲಿ ಪರಿಣೀತ ಚಿತ್ರಕ್ಕಾಗಿ ಸತತವಾಗಿ 2 ಬಾರಿ ಫಿಲ್ಮ್ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಗೆದ್ದಿದ್ರು. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು, ಸಂದೇಶ ಕಳಿಸಿದವರಿಗೆಲ್ಲ ಧನ್ಯವಾದಗಳು. ಇದೀಗ ಮುಂದಿನ ಪ್ರಶ್ನೆ: ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ ಬಳಸಿಕೊಂಡ ಕನ್ನಡ ಚಲನಚಿತ್ರ ಯಾವುದು? ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ ಬಳಸಿಕೊಂಡ ಕನ್ನಡ ಚಲನಚಿತ್ರ ಯಾವುದು? ಇದು 2ನೇ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ಇದೀಗ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ ಬಳಸಿಕೊಂಡ ಕನ್ನಡ ಚಲನಚಿತ್ರ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುನಂದ ಸ್ಕಂದ ಲೇಔಟ್, ಪ್ರಸನ್ನಕುಮಾರ್ ದಾವಣಗೆರೆ, ಮಂಡಿಗಲ್ ಕೃಪಾ ಉಮೇಶ್, ಪದ್ಮಶ್ರೀ ರಾಮಚಂದ್ರಾಪುರಂ, ಸುಭಾನ್ ಕೋರಿ ಹಂಪಸಾಗರದಿಂದ,

ವಾಣಿಶ್ರೀ ಧಾರವಾಡ, ಆಶಾ ಶ್ರೀನಿವಾಸ್ ಬೆನ್ನಿಪೇಟೆಯಿಂದ ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಮಿಸ್ ಲೀಲಾವತಿ. ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ 1965 ಬಿಡುಗಡೆಯಾದ ಮಿಸ್ ಲೀಲಾವತಿ ಚಿತ್ರದಲ್ಲಿ ಬಳಸಿಕೊಳ್ಳಲಾಯಿತು. ಈ ಗೀತೆಗೆ ಆರ್ ಸುದರ್ಶನಂ ಅವರು ಸಂಗೀತ ಸಂಯೋಜನೆ ಮಾಡಿದ್ದರು. ಇದನ್ನ ಖ್ಯಾತ ಗಾಯಕಿ ಎಸ್ ಜಾನಕಿ ಮತ್ತು ರಾಮಚಂದ್ರ ರಾವ್ ಅವರು ಹಾಡಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ. ವೆಸ್ಟರ್ನ್ ಹೂಲಾಕ್ ಗಿಬ್ಬನ್ ಈ ಜೀವಿಗಳನ್ನು ನೋಡಲು ಭಾರತದಲ್ಲಿರುವ ಅತ್ಯುತ್ತಮ ವನ್ಯಜೀವಿ ಧಾಮ ಯಾವುದು? ವೆಸ್ಟರ್ನ್ ಹೂಲಾಕ್ ಗಿಬ್ಬನ್ ಈ ಜೀವಿಗಳನ್ನು ನೋಡಲು ಭಾರತದಲ್ಲಿ ಇರುವ ಅತ್ಯುತ್ತಮ ವನ್ಯಜೀವಿ ಧಾಮ ಯಾವುದು? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ಇದೀಗ ಮಿಸ್ ಲೀಲಾವತಿ ಚಿತ್ರದ ಗೀತೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಪ್ರಶ್ನೆ ಆಗಿತ್ತು, ವೆಸ್ಟರ್ನ್ ಹುಲಾಕ್ ಗಿಬನ್ ಈ ಜೀವಿಗಳನ್ನು ನೋಡಲು ಭಾರತದಲ್ಲಿರುವ ಅತ್ಯುತ್ತಮ ವನ್ಯಜೀವಿ ಧಾಮ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ, ಸುಧಾಮೂರ್ತಿ ಕೆಹಳ್ಳಿ, ಪೂರ್ಣಿಮಾ ಲಾಲ್ಬಾಗ್ ರಸ್ತೆ, ರಘುನಾರಾಯಣ್ ಬೆಂಗಳೂರು, ಅಭಿಷೇಕ್ ರೇಣುಕಾ, ಕಾರ್ತಿಕ ಬಸವನ ಬಾಗೇವಾಡಿ, ಶ್ರೀನಾಥ್ ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆ ಮಹೇಂದ್ರ ಬಣಕಾರ, ನೇತ್ರ ಕೆಂಗೇರಿ, ಸಂತೋಷ್ ಚಂದ್ರಕಾಂತ್ ಹವಾಲ್ದಾರ್, ಎ ಹರಿಹರನ್ ಕೀರ್ತನ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಹೆಸರುಗಳನ್ನು ಪುನರಾವರ್ತನೆ ಮಾಡಲಾಗಿಲ್ಲ. ಮೊದಲನೇ ಪ್ರಶ್ನೆಗೆ 10 ಜನರ ಹೆಸರುಗಳನ್ನು ಮಾತ್ರ ಪರಿಗಣನೆ ಮಾಡಲಾಗಿತ್ತು. ಸರಿಯಾದ ಉತ್ತರ ಅಸ್ಸಾಂನಲ್ಲಿರುವ ಹೂಲೊಂಗ್ಪಾರ್ ಗಿಬ್ಬನ್ ಸ್ಯಾಂಕ್ಚುರಿ, ಇದು ಅಸ್ಸಾಂನಲ್ಲಿದೆ. ಇಲ್ಲಿರುವ ಹೂಲೊಂಗ್ಪಾರ್ ಗಿಬ್ಬನ್ ಸ್ಯಾಂಕ್ಚುರಿಯಲ್ಲಿ ವೆಸ್ಟರ್ನ್ ಹುಲಾಕ್ ಗಿಬ್ಬನ್ಗಳನ್ನು ನೋಡಬಹುದು. ಇದು ಅತ್ಯಂತ ಪ್ರಸಿದ್ಧ ವನ್ಯಜೀವಿ ಧಾಮ. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಇದೀಗ ಗೀತೆ ಬಂಗಾರದ ಜಿಂಕೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 4:04. ಮಂಗಳವಾರದ ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮ. ಇಂದಿನ ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕುರಿತಾಗಿ ಮಾತಾಡ್ತಾ ಸಾಗೋಣ. ನೀವು ಸಹ ಗ್ರಾಹಕರನ್ನು ಸೆಳೆಯಲು ಮಾಡುವ ಅಥವಾ ಮಾಡಿರುವ ಮಾರ್ಕೆಟಿಂಗ್ ಕುರಿತಾಗಿ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಥವಾ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಹ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228121206. ಇದೀಗ ಗೀತೆ ಕುಶಲವೇ ಕ್ಷೇಮವೇ ಚಿತ್ರದಿಂದ ರಾಜೇಶ್ ಕೃಷ್ಣನವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಬಿಸ್ನೆಸ್ ಬಜ್ ಕಾರ್ಯಕ್ರಮ. ಇವತ್ತಿನ ವಿಷಯ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ನೀವು ಕೊನೆಯದಾಗಿ ಮೊಬೈಲ್ ಫೋನ್ ಅಥವಾ ಒಂದು ಪ್ಯಾಕೆಟ್ ಬಿಸ್ಕೆಟ್ ತಗೊಂಡಿದ್ರೆ ಅದೇ ನಿರ್ದಿಷ್ಟ ಬ್ರ್ಯಾಂಡನ್ನೇ ಏನಕ್ಕೆ ತಗೊಂಡಿದ್ರಿ? ಟಿವಿಯಲ್ಲಿ ಅದರ ಆ್ಯಡ್ ನೋಡಿದ್ರ ಅಥವಾ ಪ್ಯಾಕಿಂಗ್ ಅಂದರೆ ಪ್ಯಾಕೇಜಿಂಗ್ ಇಷ್ಟ ಆಗಿತ್ತಾ ಅಥವಾ ಅದರ ಬೆಲೆ ಕಡಿಮೆ ಇತ್ತಾ? ಈ ಎಲ್ಲ ಯೋಚನೆಗಳ ಹಿಂದೆ ಕೆಲಸ ಮಾಡುವ ಒಂದು ಬಿಸ್ನೆಸ್ ಸೂತ್ರವೇ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದರೆ ಸಂಸ್ಥೆಯೊಂದು ತನ್ನ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಗ್ರಾಹಕರಿಗೆ ತಲುಪಿಸಲು ಕೈಗೊಳ್ಳುವ ಯೋಜನೆಗಳು, ಕಾರ್ಯತಂತ್ರಗಳು ಮತ್ತು ಚಟುವಟಿಕೆಗಳ ನಿರ್ವಹಣೆ. ಇದು ಮಾರುಕಟ್ಟೆ ಸಂಶೋಧನೆ, ಬೆಲೆ ನಿಗದಿ, ಪ್ರಚಾರ ಮತ್ತು ವಿತರಣೆಯನ್ನು ಒಳಗೊಂಡಿರುತ್ತೆ. ಇದರ ಮುಖ್ಯ ಉದ್ದೇಶ ಗ್ರಾಹಕರನ್ನು ಆಕರ್ಷಿಸುವುದು, ಬ್ರ್ಯಾಂಡ್ ಮೌಲ್ಯವನ್ನು ಹೆಚ್ಚಿಸುವುದು ಮತ್ತು ವ್ಯವಹಾರದ ಬೆಳವಣಿಗೆಯನ್ನು ಸಾಧಿಸುವುದು. ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಇದರ ಕುರಿತಾಗಿ ಮತ್ತೆ ಮಾತಾಡ್ತಾ ಸಾಗೋಣ. ಇದೀಗ ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ, ಸೋನು ನಿಗಮ್ ಅವರ ಗಾಯನದಲ್ಲಿ ಜಯಂತ ಕಾಯ್ಕಿಣಿ ಅವರ ಸಾಹಿತ್ಯ, ಪ್ರಕಾಶ್ ಕುಮಾರ್ ಜೀವಿ ಅವರ ಸಂಗೀತ.

ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 4:22. ಬಿಸ್ನೆಸ್ ಬಜ್ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಾ. ನಾವು ಗುಣಮಟ್ಟಕ್ಕೆ ಆದ್ಯತೆ ಕೊಡ್ತೇವೆ, ಹಣಕ್ಕಲ್ಲ, ಒಳ್ಳೆಯ ಗುಣಮಟ್ಟ ಇದ್ರೆ ಖಂಡಿತ ಕೊಳ್ಳುತ್ತೇವೆ ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ HL ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಭಾರತೀಯ ಜೀವ ವಿಮಾ ನಿಗಮ ಅರಸೀಕೆರೆ ಶಾಖೆಯ ಪ್ರತಿನಿಧಿ. ಕಳೆದ 23 ವರ್ಷಗಳಿಂದ ಪಾಲಿಸಿ ಮಾರಾಟ ಮತ್ತು ಸೇವಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊದಲಿಗೆ ಯಾರನ್ನಾದರೂ ಕೇಳಿ ಮಾತಾಡಿಸೋದಕ್ಕೆ ಮುಜುಗರ ಆಗ್ತಿತ್ತು. ಆಗ ನಾನು ಮಾಡಿದ್ದು ಏನಂದರೆ ಪರಿಚಯ ಹಾಗೂ ಸಂಬಂಧಿಕರ ಲಿಸ್ಟ್ ತಯಾರಿ ಮಾಡಿದೆ. ಆಗ ನನಗೆ ವ್ಯವಹಾರದಲ್ಲಿ ಒಂದು ಗುರಿ ಕಂಡುಕೊಂಡೆ, ಅದರೊಟ್ಟಿಗೆ ವಿಷಯ ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಬೇಕು, ಆಗ ಮಾತ್ರ ನಾವು ನಮ್ಮ

ಗ್ರಾಹಕರ ಮನಸ್ಸಿಗೆ ಇಷ್ಟ ಆಗ್ತೀವಿ ಮತ್ತು ಹೊಸ ಹೊಸ ಬದಲಾವಣೆಗಳ ಬಗ್ಗೆ ನಮ್ಮ ಗ್ರಾಹಕರಿಗೆ ಶೇರ್ ಮಾಡೋದು ಮತ್ತು ಅವರ ಇಷ್ಟ ಹಾಗೂ ಕಷ್ಟದ ಸಮಯದಲ್ಲಿ ಸ್ಪಂದಿಸೋ ಗುಣ ಅಳವಡಿಸಿಕೊಂಡ್ರೆ 100% ವ್ಯವಹಾರದಲ್ಲಿ ಸಾಧನೆ ತೋರಬಹುದು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ, ಇಲ್ಲಿ ಬಸವರಾಜು ಅವರು ಮಾಡಿರೋದು ಮಾರುಕಟ್ಟೆ ಸಂಶೋಧನೆ. ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನ ಕೆಲವು ಹಂತಗಳಲ್ಲಿ ಒಂದು. ಗ್ರಾಹಕರ ಅಗತ್ಯತೆಗಳು, ಇಷ್ಟಗಳು ಮತ್ತು ಪ್ರಸ್ತುತ ಮಾರುಕಟ್ಟೆಯ ಪ್ರವೃತ್ತಿಗಳನ್ನು ಅರ್ಥ ಮಾಡಿಕೊಳ್ಳೋದು, ಇದು ಮಾರುಕಟ್ಟೆ ಸಂಶೋಧನೆ. ನಂತರ ವ್ಯವಹಾರದ ಗುರಿಗಳಿಗೆ ಅನುಗುಣವಾಗಿ ಮಾರ್ಕೆಟಿಂಗ್ ಯೋಜನೆಗಳನ್ನು ರೂಪಿಸೋದು, ಇದು ಕಾರ್ಯತಂತ್ರದ ಯೋಜನೆ. ಮಾರುಕಟ್ಟೆಯ ಬೇಡಿಕೆಗೆ ತಕ್ಕಂತೆ ಹೊಸ ಉತ್ಪನ್ನಗಳು ಅಥವಾ ಸೇವೆಗಳನ್ನು ವಿನ್ಯಾಸಗೊಳಿಸೋದು, ಇದು ಉತ್ಪನ್ನ ಅಭಿವೃದ್ಧಿ. ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಬರುತ್ತೆ. ಇದೀಗ ಮುಂದಿನ ಗೀತೆ. ಏಕಾಂಗಿ ಚಿತ್ರದಿಂದ ಎಲ್ ಎನ್ ಶಾಸ್ತ್ರಿ ಅವರ ಗಾಯನದಲ್ಲಿ ವಿ ರವಿಚಂದ್ರನ್ ಅವರ ಸಂಗೀತ ಸಾಹಿತ್ಯ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ.

ಮ್ಯೂಸಿಕಲಿ ಎಂದೆಗೂ ಯೋರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಯೋರ್ಸ್. ಸಮಯ ಆಗಿದೆ 5:25 ಈ ಸಮಯ ಯಾವ ಸಮಯ ಅಂತ ಗೊತ್ತಿದೆ ಅಲ್ಲ, ನಾನ್ ಸ್ಟಾಪ್ ಆಗಿ ಮನೆಗೆ ಹೋಗ್ತಾ ಇದ್ದೀರಾ, ಅದಕ್ಕೆ

0: do non stop Sanjay. Non stop Sanjay.
1: ದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಯೆಸ್, ಮ್ಯೂಸಿಕಲಿ ಯೋರ್ಸ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹೌದು, ಈ ಸಮಯ ಆಯಿತು ಅಂತಂದರೆ ಒಂಚೂರು ಕಾಫಿನೋ ಟೀನೋ ಇರಲೇಬೇಕು ಅಂತ ಅನ್ಸುತ್ತೆ. ಹಾಗೆ ಕಾಫಿ ಟೀಗೋಸ್ಕರನೇ ಮನೆಗೆ ಓಡ್ತಾ ಇದ್ದೀನಿ ಅಂತ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರೋರಾಗಿರಬಹುದು, ಹಾಗೆ ಮನೆಗೆ ಹಾಗೆ ದೌಡಿಸ್ತಾರಾಗಿರಬಹುದು, ಎಲ್ರಿಗೂ ಮತ್ತೊಮ್ಮೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಜೆ ಮಾತು ಏನೇನಿರುತ್ತೆ, ಏನು ಕಥೆ, ಹಾಗೆ ಮಾತಾಡ್ತಾ ಸಾಗೋಣ. ಸಾಕ್ತಾ ಸಾಕ್ತಾ ಹಾಗೆ ಬೀಚ್ ಕಡೆ ಓಡಾಡ್ತೀರಿ, ಎಷ್ಟು ಚಂದ ಅನ್ಸುತ್ತಲ್ವಾ? ವೆದರ್ ಅಂತೂ ಕೂಲಾಗಿ ಅನ್ಸುತ್ತೆ, ಹಾಗೆ ಬೀಚಲ್ಲಿ ನಡೆದಾಡ್ತಾ ಇದ್ರೆ ಒಂಥರ ಖುಷಿ. ಸೊ ಈ ಟೈಮಲ್ಲಿ ಬೀಚ್ ಏನಕ್ಕಪ್ಪ ನೆನೆಸ್ತಾ ಇದ್ದೀರಾ ಅಂತ ಹೇಳ್ತೀರಾ. ಆಗಲೇ ಮಂಗಳವಾರ, ಇನ್ನೂ ವೀಕೆಂಡ್ ಬರೋದಕ್ಕೆ ಇನ್ನೂ 3-4 ದಿನ ಇದೆ. ಆಲ್ರೆಡಿ ಬೀಚ್ ಪ್ಲಾನ್ಸ್ ಯಾಕೆ ಅಂತ ಹೇಳ್ತೀರಾ. ಹೌದು, ಬೀಚ್ನ ಕುರಿತಾಗಿ ಕೆಲವು ಮಾತುಕತೆ ನಡೆಯುತ್ತೆ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಬೀಚ್ ಅಂದಾಕ್ಷಣ ನೀರು, ಹೌದು, ಚೆನ್ನಾಗೆಲ್ಲರೂ ಕೂಡ ಆಟಾಡ್ತಿರ್ತಾರೆ ಎಲ್ಲ ಸರಿ, ಅದ್ರ ಜೊತೆಗೆ ಕೆಲವು ಫ್ಲ್ಯಾಗ್ಗಳನ್ನು ಇಟ್ಟಿರ್ತಾರೆ, ಕೆಲವು ಬಾವುಟಗಳನ್ನು ಇಟ್ಟಿರ್ತಾರೆ. ಸೊ ಏನಕ್ಕೋಸ್ಕರ ಈ ಬಾವುಟಗಳಿರುತ್ತೆ ಎಲ್ಲದ್ರ ಬಗ್ಗೆ ಕೂಡ ಮಾತಾಡೋಣ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹಾಗೆ ಟ್ರಾಫಿಕ್ ಅಪ್ಡೇಟ್ಸ್ ಕೂಡ ದೊರೆಯುತ್ತೆ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ. ನೀವು ಕೂಡ, ನಿಮಗೂ ಕೂಡ ವಿಚಾರಗಳು ಗೊತ್ತಿದ್ದರೆ ಏನಕ್ಕೋಸ್ಕರ ಬೀಚ್ನಲ್ಲಿ ಈ ರೀತಿಯ ಒಂದು ಫ್ಲ್ಯಾಗ್ಸನ್ನು ಇಟ್ಟಿರ್ತಾರೆ ಅನ್ನೋದು ಗೊತ್ತಿದ್ರೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901010984809804. ಬೀಚ್ ಅಂದಾಕ್ಷಣ ಈ ಗೀತೆಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಉಳಿದವರು ಕಣ್ಣಂತೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ ಈ ಹೊತ್ತಲ್ಲಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನ್ ಸ್ಟಾಪ್ ಮಾತುಕತೆ ಜೊತೆ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ.

ಕಡಲು ಚಿತ್ರದ ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನು ಈಗಷ್ಟೇ ಕೇಳಿದ್ರಿ ಸ್ನೇಹಿತರೆ. ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬಂದಿತ್ತು. ಹಾಗೆ ಪದಗಳನ್ನ ಪೋಣಿಸಿದವರು ಯೋಗರಾಜ್ ಭಟ್ ಅವರು, ಹಾಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಎಸ್ಪೆಷಲಿ ಈ ಥರ ಗೀತೆಗಳನ್ನೆಲ್ಲ ಕೇಳಿಕೊಂಡು ಹಾಗೆ ಬೀಚ್ ಕಡೆ ನಡ್ಕೊಂಡು ಹೋಗ್ತಾ ಇದ್ರಿ, ಎಷ್ಟೆಲ್ಲ ಖುಷಿ ಅನ್ಸುತ್ತೆ ಅಲ್ವಾ? ಹೌದು ಹೌದು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ, ಕೇಳಿಸ್ತಾ ಇದೆ. ಆ್ಯಕ್ಚುಲಿ ಇನ್ನೂ ಬಹಳಷ್ಟು ಗೀತೆಗಳು ಲೈನ್ ಅಪ್ ಆಗಿದೆ. ಹಾಗೆ ನಮ್ಮ ಬೀಚ್ಗಳಲ್ಲೂ ಕೂಡ ಒಂದಷ್ಟು ಕಲರ್ಸ್ನ ಫ್ಲ್ಯಾಗ್ಗಳು ಲೈನ್ ಅಪ್ ಆಗಿರುತ್ತೆ, ಏನಕ್ಕೆ ಅಂತ ಕೇಳ್ತಾ ಇದೆ. ಹಾಗೆ ಸಂದೇಶಗಳು ಕೂಡ ಬರ್ತಾ ಇದೆ, ಯಾವ ವಿಚಾರಕ್ಕೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನಾವು ನೋಡೋದಾದರೆ ಕೆಲವೊಂದು ಕಡೆ ಕೆಂಪು ಫ್ಲ್ಯಾಗ್ ಇರುತ್ತೆ, ರೆಡ್ ಫ್ಲ್ಯಾಗ್ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಕಂಡೀಷನ್ಸ್ ಎಲ್ಲ ತುಂಬ ರಫ್ ಆಗಿರುತ್ತೆ. ಹಾಗೆ ಸರ್ಫ್ ಮಾಡೋದಾಗಿರಬಹುದು ಅಥವಾ ಸ್ವಿಮ್ಮಿಂಗ್ ಮಾಡ್ತೀವಿ ಅನ್ನೋದಾದರೆ ಅಲೆಗಳ ಭರಾಟೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ, ಅದಕ್ಕೋಸ್ಕರ ರೆಡ್ ಫ್ಲ್ಯಾಗನ್ನು ಹಾಕಿರ್ತಾರೆ. ಇನ್ನು ಇದೇ ರೆಡ್ ಫ್ಲ್ಯಾಗು ಎರಡೆರಡು ಸರ್ತಿ ಇರುತ್ತೆ, ಅಂದರೆ ಎರಡು ಬೇರೆ ಬೇರೆ ಕಡೆ ಅಲ್ಲ, ಒಂದೇ ಕಡೆಯೇ ಡಬಲ್ ರೆಡ್ ಫ್ಲ್ಯಾಗ್ ಅಂತ ಇರುತ್ತೆ. ಸೊ ಇಲ್ಲಿಗೇನಪ್ಪ ಇಂಡಿಕೇಷನ್ ಅಂತಂದರೆ, ಇಲ್ಲಿಗೆ ಇನ್ನೂ ಅತಿ ಹೆಚ್ಚಾದಂತಹ ಒಂದು ಅಲೆಗಳ ಅಬ್ಬರ ಜಾಸ್ತಿ ಇದೆ, ಇಲ್ಲಿಗೆ ಜನರನ್ನ ಬಿಡೋದೇ ಇಲ್ಲ, ಇಲ್ಲಿಗೆ ಸದ್ಯಕ್ಕೆ ಈ ಒಂದು ಬೀಚನ್ನು ಕ್ಲೋಸ್ ಮಾಡಿದ್ದೀವಿ ಅನ್ನೋದರ ಒಂದು ಇಂಡಿಕೇಶನ್ ಅಂತೆ. ಇನ್ನು ಸಾಕಷ್ಟು ಕಲರ್ಸ್ ಇದೆ, ಏನೇನು ಕಥೆ ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಈ ಸೂಪರ್ ಹಿಟ್ ಗೀತೆ, ಮೂಡಿ ಬರ್ತಾ ಇದೆ ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಕರಾವಳಿ ಗೀತೆ ಮೂಡಿ ಬರ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ್ದು ವಾಸುಕಿ ವೈಭವ್ ಅವರು ಹಾಡಿದ್ದಾರೆ. ಹಾಗೆ ವಿಜಯಪ್ರಕಾಶ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ, ಅವಿನಾಶ್ ಅವರ ಸಾಹಿತ್ಯ, ಹಾಗೆ ವಾಸುಕಿ ವೈಭವ್ ಅವರ ಸೂಪರ್ ಕಂಪೋಸಿಷನ್ ಈ ಗೀತೆಗಿದೆ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ನಾನ್ ಸ್ಟಾಪ್ ಸಂಜೆಯಲ್ಲಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಹಾಗೆಯೇ DRM ತರಂಗಾಂತರ 603 ಕಿಲೋಹರ್ಟ್ಸ್. ಈಗ ವೇಳೆ 5:20:20 ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಕೆಳಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು.

0: ಪ್ರೀತಿಯ ಶ್ರೋತೃಗಳಿಗೆಲ್ಲ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿಕ್ಕೆ ಇಂದಿನ ಗಿರ್ಮಿಟ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಗಿರ್ಮಿಟ್ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಯಾವ ಮೋಹನ ಮುರಳಿ ಕರೆಯಿತು ಚಿತ್ರದ ಗೀತೆ. ಹಾಡಿದರೆ ಹರಿಚರಣ್. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಗೀತೆಗೆ ಸಿಜೆ ಅನಿಲ್ ಅವರ ಸಂಗೀತ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ತೀರ್ಥ ರೂಪ ತಂದೆಯವರಿಗೆ ಈ ಚಿತ್ರದಿಂದ ಆಯ್ದದ್ದು. ಗೀತೆಗೆ ಧ್ವನಿಯಾಗಿದ್ದಾರೆ ಈಶಾ ಸುಚಿ ಹಾಗೂ ರಜತ್ ಹೆಗಡೆ. ನಾಗಾರ್ಜುನ ಶರ್ಮಾ ಬರೆದಿರುವ ಗೀತೆಗೆ ಜಾಯ್ ಕೋಸ್ಟಾ ಅವರ ಸಂಗೀತ.

ಧೀರಜ್ ಡಿ, ಶ್ರುತಿ ರಂಜನಿ ಇವರುಗಳು ಹಾಡಿರುವ ದ ರಾಜಾ ಸಾಬ್ ಚಿತ್ರದಿಂದ ಆಯ್ದ ಗೀತೆ ಇದು. ಎಚ್ ಎಸ್ ಬರೆದಿರುವ ಗೀತೆಗೆ ಎಸ್ ಥಮನ್ ಅವರ ಸಂಗೀತ.

ಚೇತನ್ ನಾಯ್ಕ ಹಾಗೂ ಅನುರಾಧ ಭಟ್ ಅವರ ಯುಗಲ ಧ್ವನಿಗಳು, ಚಿತ್ರ ಮೆಜೆಸ್ಟಿಕ್ ಭಾಗ ಎರಡು. ದಿಲೀಪ್ ಶರ್ಮಾ ಬರೆದಿರುವ ಗೀತೆಗೆ ವಿನು ಮನಸ್ಸು ಅವರ ಸಂಗೀತ.

ವಿಜಯ್ ಪ್ರಕಾಶ್ ಅವರು ಹಾಡಿರುವ ರಕ್ಕಸಪುರದೊಳ್ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಬಿ ಎಸ್ ಮಂಜುನಾಥ್ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ಲವ್ ಮಾಕ್ಟೈಲ್ ಭಾಗ 3 ಚಿತ್ರದಿಂದ ಆಯ್ದದ್ದು. ನಕುಲ್ ಅಭಯಂಕರ್ ಸಂಗೀತ ನೀಡಿ ಗೀತೆಯನ್ನು ಹಾಡಿದ್ದಾರೆ. ರಾಘವೇಂದ್ರ ಅವರ ಕವನ.

0: ಆಕಾಶವಾಣಿ ಬೆಂಗಳೂರು. ಮೈಸೂರ್
1: ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆಗಾರಿಕೆ.

0: ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.
1: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
2: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು ಲಾಂಗ್ ಜಂಪಲ್ಲೆಲ್ಲ.
1: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
2: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ, ಆದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
1: ದೇವ್ರದೇ ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
2: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹ್ಯಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದರೆ ನಾನು ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
1: ಖಂಡಿತ ಸರಿ ಹೋಗ್ತೀಯ ಕಣೋ, ಆದರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ

ಆಕಾಶವಾಣಿ ಬೆಂಗಳೂರು. ಕೆಳಗರೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಪ್ರಮುಖ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಈಗ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಬಿ ಕೆ ಸುಮತಿ. 6:30 ಅವಲೋಕನ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಎಣ್ಣೆ ಬೆಳೆಗಳ ಗುಣಮಟ್ಟ, ಆರೋಗ್ಯ ಹಾಗೂ ಸರಿಯಾದ ಬಳಕೆ ಕುರಿತಂತೆ ಡಾಕ್ಟರ್ ಯಮನೂರ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವಂತಹ ಸಂದರ್ಶನ. ತುರ್ವೇಕೆರೆ ತಾಲೂಕು ಕೊಳದ ತೋಪೇಗೌಡ ಹಾಗೂ ಸಂಘಗಳಿಂದ ಭಜನೆ ಪದಗಳನ್ನು ಕೇಳುತ್ತೀರಿ. ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳನ್ನು ತಿಳಿಸಿದ ಸಿರಿಗಂಧ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 9:15 ಚಂದ್ರಿಕಾ ಗುರುರಾಜ್ ಅವರು ಹಾಡಿರುವ ಭಾವಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ್ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಡಿ ಎ ನಿರಂಜನ ಅವರ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ಕಾರ್ತಿಕ್ ಕೌಶಿಕ್ ಅವರ ವೈಲಿನ್ ಹಾಗೂ ಆರ್ ನರಸಿಂಹನ್ ಅವರ ಮೃದಂಗ ಇರಲಿದೆ. ರಾತ್ರಿ 10:30 ಮೆಲೋಡಿ ಟೈಮ್ ಗೀತ ಚಂದ್ರಿಕೆ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮಗಳ ಪೈಕಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಡಾಕ್ಟರ್ ಡಿ ಸಿ ಗೀತಾ ಅವರಿಂದ ಚಿಂತನ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. ಬೆಳಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಚಿಯಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಕೀಲರಾದ ಬಸವ ಪ್ರಸಾದ್ ಕುನಾಲೆ. ಬೆಳಗ್ಗೆ 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿ ಡ್ಯಾಕ್ ಜೊತೆ. ನಾಳಿನ ಕಾರ್ಯಕ್ರಮದ ವಿಷಯ ವೃತ್ತಿ ಜೀವನ ಕೌಶಲ್ಯ ಅಭಿವೃದ್ಧಿ ಹಾಗೂ ಭವಿಷ್ಯದ ಅವಕಾಶಗಳು. ಭಾಗವಹಿಸಲಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಇವರು ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿ ಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಸಿ ಡ್ಯಾಕ್ ಬೆಂಗಳೂರು. ನಾಳೆ ಬೆಳಗ್ಗೆ 8:50 ಕಗ್ಗದ ಸಿರಿ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ಆಧರಿಸಿದ ಕಾರ್ಯಕ್ರಮ. ಪರಿಕಲ್ಪನೆ ಹಾಗೂ ಕಗ್ಗಗಳ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಮಧ್ಯಾಹ್ನ 12:05 ವನಿತಾ ವಿಹಾರ, ಜ್ಯೋತಿ ಗುರುಪ್ರಸಾದ್ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಬದಲಾವಣೆಯ ಗಾಳಿ. ನಂತರ ಸ್ವರಚಿತ ಕವನ ವಾಚನ ತೇಜಸ್ವಿನಿ ಹೆಗಡೆ ಅವರಿಂದ. 12:35 ಆರೋಗ್ಯ ಸಂಚಿಕೆ, ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳ ಕುರಿತಂತೆ ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿ ಆರ್ ಅವರೊಡನೆ ಜಾಂಪಣ್ಣ ಆಶಿಹಾಳ್ ಅವರು ನಡೆಸುವ ಸಂದರ್ಶನ. 1:00 ಪ್ರಗತಿ ಪಥ, ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತಂತೆ ಮಾಹಿತಿ. 1:30 ಚೈತ್ರವನ, ಲಕ್ಷ್ಮೀಶನ ಜೈವಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುವವರು ಕಿರಣ್ ಅಗರ್ವಾಲ್. ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮ. ಮಳೆಗಾಲದ ಸಂದರ್ಭದಲ್ಲಿ ಮೀನಿನ ಆರೋಗ್ಯ ಕುರಿತಂತೆ ಡಾಕ್ಟರ್ ಅಮೋಘ ಕೆ ಆರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವ ಸಂದರ್ಶನ. ತುರುವೇಕೆರೆ ತಾಲೂಕು ನೀರಗುಂದಪಾಳ್ಯದ ಕಂಚಿರಾಯ ಹಾಗೂ ಸಂಘಗಳಿಂದ ಭಜನೆ ಪದ. ನಾಳೆ ರಾತ್ರಿ 7:55 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ ತರಬೇತುದಾರ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತ ಎನ್ ಎಸ್ ಮಂಜು ಅವರೊಡನೆ ಸಂದರ್ಶನ. 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದಿಂದ. ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರಗೊಳ್ಳಲಿವೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
4: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನವ ಕರ್ನಾಟಕ ನಿರ್ಮಾತೃ ಅನಿಸಿಕೊಂಡವರು, ಗಾಂಧೀಜಿಯವರ ಅನುಯಾಯಿ, ಇಡೀ ಕರ್ನಾಟಕ ಗೌರವಿಸಿದ ರಾಜಕಾರಣಿ ಎಸ್ ನಿಜಲಿಂಗಪ್ಪನವರು. ಏಕೀಕರಣ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡವರು, ಸಜ್ಜನ ರಾಜಕಾರಣಿ, ಅನೇಕರಿಗೆ ಸ್ಫೂರ್ತಿ ಪ್ರೇರಣೆ ನೀಡಿದವರು. ಕರ್ನಾಟಕ ರತ್ನ, ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಅಂದವರು ಸಿದ್ದವನಹಳ್ಳಿ ನಿಜಲಿಂಗಪ್ಪ.
5: ನಾವೇನಾದರೂ ಆಗ್ತೀವಿ ಅನ್ನೋದು ನಮಗೆ ಕನಸು ಮನಸ್ಸಿನಲ್ಲಿಲ್ಲ. ನಾವೇನಾದರೂ ಆಗಬೇಕು, ನಾವು ಮಂತ್ರಿಗಳಾಗಬೇಕು, ಅದಾಗಬೇಕು ಇದಾಗಬೇಕು ಅನ್ನೋದು ಕನಸು ಮನಸ್ಸಿನಲ್ಲೂ ನಮಗೆ ಯಾರಿಗೂ ಇರಲಿಲ್ಲ. ನಮಗೂ ಇರಲಿಲ್ಲ, ನಮ್ಮ ಮುಖಂಡರಿಗೂ ಇರಲಿಲ್ಲ, ಅದು ಇರಲಿಲ್ಲ. ಆದರೆ ನಾವು ಗೆಲ್ತೇವೆ, ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೇವೆ, ಮಹಾತ್ಮನೊಬ್ಬನ ಆಶೀರ್ವಾದ ಇದೆ ಅಂತಕ್ಕಂಥ ನಂಬಿಕೆ ಇತ್ತು, ನಮಗೆ ವಿಶ್ವಾಸ ಇತ್ತು. ಹ್ಯುಮಿಲಿಟಿ, ನಾವೊಂದು ಪಾಠ ಜೈಲಿನಲ್ಲಿ ಕಳಿತೇವೆ, ಅದು ಹೊರಗೆ ಬಂದಾಗ ಅದು ನಮ್ಮ ಜೀವನದಲ್ಲೇ ಹಾಸುಹೊಕ್ಕಾಗಿ ನಮ್ಮಲ್ಲಿ ಅದು ಬರ್ತದೆ ಹ್ಯುಮಿಲಿಟಿ. ಇನ್ನೊಬ್ಬರ ವಿಚಾರದಲ್ಲಿ ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅಂತಕ್ಕಂಥ ಒಂದು ಪಾಠ ಕಲಿತೀವಲ್ಲಿ. ನಾವೆಲ್ಲರೂ ಒಂದೇ ಸಮ, ಅದು ಅದರ ಜೊತೆಗೆ ಒಂದು ಜನಸಾಮಾನ್ಯರಿಗಾಗಿ ನಾವು ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಮನೋಧರ್ಮ ಮತ್ತು ಮನೋಧಾರ್ಢ್ಯ, ಒಂದು ಶಕ್ತಿ, ಒಂದು ನಿರ್ಧಾರ ನಮ್ಮಲ್ಲಿ ಉಂಟಾಗ್ತದೆ. ಬಾಕಿದವರೆಲ್ಲ ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆಗುತ್ತೆ ಅಂತ ನನ್ನಲ್ಲಂತೂ ಉಂಟಾಯಿತು. ಬಡವರಿಗಾಗಿ ದುಡಿಬೇಕು, ಅವರಿಗೋಸ್ಕರ ನಾವು ಏನು ಸೇವೆ ಮಾಡೋದು ತಮ್ಮ ಕಷ್ಟವಲ್ಲ, ಚಿಕ್ಕದಲ್ಲ ಹಾಗೆ ಅಂಥೇಳಿ ನಾನು ನನಗೆ ಬಂದಿರತಕ್ಕಂಥದ್ದು ಒಂದು. ಅಲ್ಲಿಂದ ಬಂದಾಗ ಹಳ್ಳಿಯಲ್ಲಿ, ಯಾಕೆಂದರೆ ಸಾಕಷ್ಟು ಪ್ರಚಾರ ಮಾಡಿದ್ದೆ, ಪ್ರವಾಸ ಮಾಡಿದ್ದೆ, ಹಳ್ಳಿಗಳ ಉತ್ಪನ್ನ ಜಾಸ್ತಿ ಆಗದ ಹೊರತು, ಅವರ ಜೀವನದ ಮಟ್ಟ ಹೆಚ್ಚಾಗದ ಹೊರತು, ರೈತನಿಗೆ ಏನೇನು ಸವಲತ್ತುಗಳು ಬೇಕೋ ಅದೆಲ್ಲವೂ ಸರ್ಕಾರ ಮಾಡದ ಹೊರತು, ಮತ್ತು ಜನಸಾಮಾನ್ಯರಿಗೆ ವಿದ್ಯಾಭ್ಯಾಸ ಆಗಿ ಅವರು ವಿದ್ಯಾವಂತರು ಜ್ಞಾನಿಗಳಾಗದ ಹೊರತು, ಸ್ವತಂತ್ರ ಬಂದು ಜನಜೀವನದ ಮಟ್ಟ ಜಾಸ್ತಿ ಆಗಲಿಕ್ಕಿಲ್ಲ ಅನ್ನೋದು ಒಂದು ಇತ್ತು ನನ್ನ ಮನಸ್ಸಿನಲ್ಲಿ. ಅದು ಬಂತು ನನಗೆ, ಅದು ಇತ್ತು. ಸ್ವತಂತ್ರ ಸಂಪಾದನೆಯೇ ಒಂದು ರಾಜಕೀಯ, ಅವ್ರು ನೋಡಿಸ್ಬೇಕು. ಸರ್ಕಾರ ಹೋಗಿ ನಮ್ಮ ಸರ್ಕಾರ ಬರಬೇಕು ಅನ್ನೋದೇ ರಾಜಕೀಯ, ಅದು ಅದರ ಹಾಸು ಹೊಕ್ಕಾಗಿರ್ತದೆ. ಸ್ವತಂತ್ರ ಬರಬೇಕು, ಅಧಿಕಾರವೂ ಬರಬೇಕು ಅನ್ನೋದು ಅದು ಇರ್ತದೆ. ಸ್ವತಂತ್ರವಾಗಿ ವೈಯಕ್ತಿಕವಾಗಿ ಬೇಕು ಅಂತ ಇದ್ರೂ ನಮಗೆ, ನಮ್ಮ ಜನಕ್ಕೆ ಅಧಿಕಾರ ಬೇಕು, ನಮ್ಮ ರಾಷ್ಟ್ರದಲ್ಲಿ ನಾವೇ ಆಳ್ಬೇಕು ಅಂತಕ್ಕಂಥದ್ದು, ಸ್ವತಂತ್ರ ಬೇಕು ಅಂತ ಅವು ಹಾಸು ಹೊಕ್ಕಾಗಿ ಎರಡು ಒಟ್ಟಿಗೆ ಹೋಗ್ತಾ ಇದ್ವು. ಕಾಂಗ್ರೆಸ್ ಸದಸ್ಯನಾಗಿ ಸಾಕಷ್ಟು ಕೆಲಸ ಮಾಡಿದೆ, ಅದಾಯಿತು. ಆ ನಂತರ ಏನಾಯಿತು ಅಂದರೆ ಸ್ವತಂತ್ರ ಬರಬೇಕು ಅಂಥೇಳಿ ತೀರ್ಮಾನ ಆಯಿತು 1946 ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ರಾಜ್ಯಾಂಗ ಸಭೆ ಸೇರಬೇಕು ಅಂತಾಯಿತು. ನನಗೆ ಚುನಾವಣೆ ಆಯಿತು ಅಲ್ಲಿಗೆ, ಬೊಂಬೈ ಇದರಿಂದ ಕರ್ನಾಟಕದಿಂದ ನನಗೆ ಚುನಾವಣೆ ಆಯಿತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ 1946 ನವೆಂಬರ್ನಿಂದ. ಅಲ್ಲಿ ರಾಜಕೀಯಕ್ಕೆ ಹೊಕ್ಕಂಗಾಯಿತು, ಮೆಂಬರಾದೆ. ಆ ಮೆಂಬರಾಗಿ 3 ಕೆಲಸ ಮಾಡಿದ್ವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಗಿ. ಅದು ರಾಜಕೀಯ, ಅದು ರಾಜ್ಯಾಂಗ ನಾವು ಕಲ್ಪಿಸಿಕೊಳ್ಳಲ್ಲ, ಕಾನ್ಸ್ಟಿಟ್ಯೂಷನ್ ಮಾಡಿದ್ವಲ್ಲ ನಾವು, ಅದಾಯಿತು. ಅದಾದ ನಂತರ ಸ್ವತಂತ್ರ ಬಂತು 1905. ಈಗ ಏನಾಗಿದೆ, ಈಗ ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲೆಕ್ಷನ್ ನಡೀತು, ಅದೆಲ್ಲ ನಡೀತು. ಅದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪಾರ್ಲಿಮೆಂಟೇ ಆಯಿತು, ಆವಾಗ ಪಾರ್ಲಿಮೆಂಟು ತಾತ್ಕಾಲಿಕವಾಗಿ ಒಂದು 2 ವರ್ಷ ಅದು ಪಾರ್ಲಿಮೆಂಟ್ ಆಗಿತ್ತು. ಅದರಲ್ಲಿ ನಾನು ಸದ್ಯ ಮೆಂಬರ್ ಆಗಿದೆ. ಆ ನಂತರ ಚುನಾವಣೆ ಆಯಿತು, ಚುನಾವಣೆಗೆ ಬಂತು ಪಾರ್ಲಿಮೆಂಟು. ಯಾವಾಗ ರಾಜ್ಯಾಂಗ ಒಪ್ಕೊಂಡಾಯಿತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪ್ರಕಾರ ಎಲೆಕ್ಷನ್ ಆದಮೇಲೆ ಫಸ್ಟ್ ಎಲೆಕ್ಷನ್ನಲ್ಲಿ ನಾನು ಎಲೆಕ್ಟ್ ಆಗಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ. ಅಲ್ಲಿ ಪಾರ್ಲಿಮೆಂಟ್ಗೆ ಹೋದೆ, ಅಲ್ಲಿಂದ ಶುರು ಆಯಿತು ಅಲ್ಲಿ ಇಲ್ಲಿ ರಾಜಕೀಯ ಕಾರ್ಯರೂಪಕ್ಕೆ ಬಂತು. ನಾನು ಅದಾದೆ ಇದಾದೆ ಹೀಗಾದೆ.
4: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರತ್ನ ಎಸ್ ನಿಜಲಿಂಗಪ್ಪ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
6: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶ.

0: ವಾಣಿ ಬೆಂಗಳೂರು. ಸಮಯ 6:20 ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಭಾವಿ ಪರೀಕ್ಷಾಸು ಪ್ರಶ್ನಪತ್ರ ಗೋಪ್ಯತಾ ಭಂಗಂ ನಿವಾರಯಿತುಂ ಸಮನ್ವಿತ ಪ್ರಯಾಸಾನಾಂ ಕೃತೆ ಆಹ್ವಾನಂ ವಿಹಿತಂ. ನೀಟ್ ಪ್ರಶ್ನಪತ್ರ ಪ್ರಕಟನ ದೋಷಿಣಾಂ ವಿರುದ್ಧಂ ಕಠೋರ ಕಾರ್ಯಾಚರಣಾಯ ಪ್ರಶಾಸನಸ್ಯ ದೃಢ ಸಂಕಲ್ಪಃ ಪುನರಾವರ್ತಿತಃ. ವಿಪಕ್ಷಸ್ಯ ವಿರೋಧ ಕಾರಣಾತ್ ಸಂಸದಃ ಉಭಯೋಃ ಸದನಯೋಃ ಕಾರ್ಯಾಚರಣಂ ಅದ್ಯ ಸ್ಥಗಿತಂ. ಸಿಕ್ಕಿಮಸ್ಯ ನಾಮಚಿ ಮಂಡಲೆ ನಿರ್ಮಾಣಾಧೀನಸ್ಯ ಸುರಂಗಸ್ಯ ನಿಪಾತೇನ 11 ಜನಾಃ ಮೃತಾಃ, ಬಹವಃ ಸಂಪ್ರತಿ ಅಂತಃ ನಿರುದ್ಧಾಃ ಸಂತಿ. ಆಪತ್ತುದ್ಧಾರ ಕಾರ್ಯಂ ದ್ರುತಗತ್ಯಾ ಪ್ರವರ್ತತೆ. ಭಾರತೋತ್ತರ ಮೆಸೊಡೇನಿಯಾ ದೇಶೌ ವ್ಯಾಪಾರ ವಿಸ್ತಾರಾಯ ತಥಾ ಪ್ರಮುಖ ಕ್ಷೇತ್ರೇಷು ಸಹಯೋಗಂ ದೃಢೀಕರ್ತುಂ ಸಹಮತೌ ಅಭವತಾಂ. ರಾಷ್ಟ್ರಪತಿನಾ ದ್ರೌಪದಿ ಮುರ್ಮು ಇತ್ಯನಯಾ ಸ್ಕೋಪ್ಯೆ ನಗರೆ ಸಮಕಕ್ಷೈಃ ಸಹ ದ್ವಿಪಕ್ಷೀಯ ವಾರ್ತಾ ಚ ವಿಹಿತಾ. ಅಪಿ ಚ ವಾಣಿಜ್ಯಿಕ ಪೋತಂ ಪ್ರತಿ ಸಂಜಾತೇನ ಪ್ರಹಾರೇಣ ಚತುರ್ನಾಂ ಭಾರತೀಯ ನಾಗರಿಕಾಣಾಂ ನಿಧನಸ್ಯ ಪ್ರಕರಣೆ ಭಾರತೇನ ರೂಸ್ ದೇಶಸ್ಯ ರಾಜದೂತಃ ಆಹೂತಃ. ಅಥ ವಾರ್ತಾಃ ವಿಶದೀಕೃತ್ಯ. ಸಂಸತ್ ಭವನಸ್ಯ ಜಿಎಂಸಿ ಬಾಲಯೋಗಿ ಪ್ರೇಕ್ಷಾಗೃಹೆ ಅದ್ಯ ಮಂಗಲ ಮಿಲನ ಇತ್ಯಾಖ್ಯಃ ಎನ್ಡಿಎ ಸಂಸದೀಯ ದಲಸ್ಯ ಉಪವೇಶನಂ ಆಯೋಜಿತಂ. ಅಸ್ಮನ್ ಉಪವೇಶನೆ ಗಠಬಂಧನ ಸಹಯೋಗಿಭಿಃ ಭಾರತಸ್ಯ ಸುದೀರ್ಘಕಾಲಂ ಯಾವತ್ ಸೇವಾರತ ನಿರ್ವಾಚಿತ ಪ್ರಧಾನಮಂತ್ರಿತ್ವಸ್ಯ ಪದಾಲಂಕರಣಾಯ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಭಿನಂದನ ಪ್ರಸ್ತಾವಃ ಪಾರಿತಃ. ವಾರ್ತಾಹರೈಃ ಸಹ ಸಂಭಾಷ್ಯಮಾಣಃ ಸಂಸದೀಯ ಕಾರ್ಯಮಂತ್ರಿ ಕಿರೇನ್ ರಿಜಿಜುಃ ಪ್ರತ್ಯಪಾದಯತ್ ಯತ್ ಉಪವೇಶನಾವಧೌ ಪ್ರಧಾನಮಂತ್ರಿಣಾ ಮೋದಿನಾ ಭವಿಷ್ಯೇ ದೇಶೆ ಸರ್ವಾಸಾಂ ಪರೀಕ್ಷಾಣಾಂ ಪ್ರಶ್ನಪತ್ರ ಪ್ರಕಟನ ರೋಧನಾಯ ಸರ್ವೈಃ ಹಿತಧಾರಕೈಃ ಸಹ ಸಮನ್ವಿತ ಪ್ರಯಾಸಾನಾಂ ಸಮಾಹ್ವಾನಂ ವ್ಯಧಾಯಿ. ಸಹ ಪ್ರಾವೋಚತ್ ಯತ್ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣೇಷು ಲಿಪ್ತಾನಾಂ ಜನಾನಾಮುಪರಿ ದೃಢ ಕಾರ್ಯಾಚರಣಂ ಸಹೈವ ದೇಶಸ್ಯ ಯೂನಾಂ ಹಿತರಕ್ಷಣಾಯ ಸರ್ವಕಾರಸ್ಯ ಪ್ರತಿಬದ್ಧತಾ ಪ್ರಧಾನಮಂತ್ರಿಣಾ ಪುನರಾವರ್ತಿತಾ. ಪ್ರಧಾನಮಂತ್ರಿಣಾ ನ್ಯಗದ್ಯತ ಯತ್ ಸಾಂಪ್ರತಿಕೇ ನೀಟ್ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣೆ ಸಂಲಿಪ್ತಾಃ ಸರ್ವೇ ಅಭಿಯುಕ್ತಾಃ ಗೃಹೀತಾಃ.
2: आगे पेपर लीक नहीं होने के लिए सख्ती से जो कदम उठाया गया है उसके बारे में भी प्रधानमंत्री जी ने जानकारी दिया और प्रधानमंत्री जी ने ये भी कहा कि पेपर लीक सिर्फ एक राज्य का मामला नहीं है, सिर्फ केंद्र सरकार का मामला नहीं, दलगत राजनीति का विषय नहीं है, ये देश का विषय है और युवाओं का भविष्य के साथ कोई खिलवाड़ नहीं होने के लिए और खिलवाड़ नहीं करने देने के लिए सख्ती से कदम भी उठाए, सजा भी दे दोषियों को और फिर फुल प्रूफ सिस्टम काम जो अभी कर रहे हैं उसमें भी सब मिल करके करें।
1: श्री रिजिजुः प्रोक्तवान् यत् प्रधानमन्त्रिणा मोदिना विभिन्न देशैः सह भारतस्य मुक्त व्यापार सन्धेः विषये अपि भाषितम्. उपवेशने प्रधानमन्त्रिणा मोदिना स्पष्टीकृतं यत् प्रत्येकेषु मुक्त व्यापार सन्धिषु भारतीय कृषकाणां हिताय सर्वोच्च प्राथमिकता प्रदीयते. संसद भवनस्य प्रावृत् सत्रस्य कार्याचरणमद्य नीट प्रश्नपत्र गोप्यता भंग प्रकरणे विपक्षी सदस्यानां निरंतर कोलाहलेन आगामी दिनं यावत् स्थगितम्. विपक्षस्य अवरोधत्वात् उभयोः सदनयोः कार्याचरणं यावत् तावत् वारत्रयम् अपवारितम्. प्रातः 11 यदा लोकसभायाः क्रियाकलापाः आरब्धाः तदा अध्यक्षेण ओम बिरला वर्येण प्रश्नकालस्य संचालनाय बहुधा प्रयासाः विहिताः, किन्तु विपक्षी सदस्याः नीट प्रश्नपत्र गोप्यता भंग प्रकरणमादाय विरोधं प्रादर्शयन्. अध्यक्षः सदनस्य संचालनाय समेभ्यः सहयोगम् अयाचत् परञ्च अविरत प्रतिरोध कारणात् लोकसभा मध्याह्न 12 यावत् स्थगित

ಆಕಾಶವಾಣಿ ಅವಲೋಕನ. ವಿಷಯ: ಭಾರತದ ಪ್ರಥಮ ಹೈಡ್ರೋಜನ್ ಚಾಲಿತ ರೈಲು, ಹಸಿರು ರೈಲು ಸಾರಿಗೆಯತ್ತ ಒಂದು ಐತಿಹಾಸಿಕ ಹೆಜ್ಜೆ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಭಾರತೀಯ ರೈಲ್ವೆ ವಲಯದಲ್ಲಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಸಾರಿಗೆಯ ಹೊಸ ಯುಗ ಆರಂಭವಾಗಿದೆ. ಜಾಗತಿಕವಾಗಿ ಪಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಮುಂಚೂಣಿಗೆ ಬರುತ್ತಿದ್ದು, ಭಾರತವು ತನ್ನದೇ ಆದ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ನಿಟ್ಟಿನಲ್ಲಿ ಪ್ರಮುಖ ಮೈಲಿಗಲ್ಲನ್ನು ಸಾಧಿಸಿದೆ. ದೇಶದ ಮೊಟ್ಟಮೊದಲ ಜಲಜನಕ ಅಂದರೆ ಹೈಡ್ರೋಜನ್ ಚಾಲಿತ ರೈಲಿಗೆ ಕಳೆದ ಜುಲೈ 17ರಂದು ಅಧಿಕೃತವಾಗಿ ಚಾಲನೆ ನೀಡಲಾಗಿದ್ದು, ಹಸಿರು ರೈಲು ಸಂಚಾರದ ದಿಸೆಯಲ್ಲಿ ಭಾರತದ ಬದ್ಧತೆಯನ್ನು ಜಗತ್ತಿಗೆ ಸಾರಲಾಗಿದೆ. ಉತ್ತರ ರೈಲ್ವೆಯ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಈ ರೈಲು ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಸಾಂಪ್ರದಾಯಿಕ ಡೀಸೆಲ್ ಇಂಜಿನ್ಗಳು ಇಂಧನವನ್ನು ದಹಿಸಿ ಯಾಂತ್ರಿಕ ಶಕ್ತಿಯನ್ನು ಉತ್ಪಾದಿಸಿದರೆ, ಈ ಹೈಡ್ರೋಜನ್ ರೈಲು ತನ್ನದೇ ಆದ ಸಣ್ಣ ವಿದ್ಯುತ್ ಉತ್ಪಾದನಾ ಘಟಕವನ್ನು ಒಳಗೊಂಡಿರುತ್ತದೆ. ಈ ರೈಲಿನಲ್ಲಿ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಫ್ಯೂಯಲ್ ಸೆಲ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ರೈಲಿನಲ್ಲಿ ಶೇಖರಿಸಲ್ಪಟ್ಟಿರುವ ಹಬೆಯುಕ್ತ ಅನಿಲ ವಾತಾವರಣದಲ್ಲಿನ ಆಮ್ಲಜನಕದೊಂದಿಗೆ ರಾಸಾಯನಿಕ ಪ್ರಕ್ರಿಯೆಗೆ ಒಳಗಾಗಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಈ ವಿದ್ಯುತ್ ರೈಲಿನ ಎಂಜಿನ್ ಮೋಟಾರ್ಗಳನ್ನು ಚಲಾಯಿಸಲು ಬಳಕೆಯಾಗುತ್ತದೆ. ಈ ಇಡೀ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಇಂಧನ ದಹನ ಕ್ರಿಯೆ ನಡೆಯುವುದಿಲ್ಲ. ಇದರ ಪರಿಣಾಮವಾಗಿ ರೈಲಿನಿಂದ ಯಾವುದೇ ಹೊಗೆ ಅಥವಾ ಇಂಗಾಲದ ಹೊರಸೂಸುವಿಕೆ ಇರುವುದಿಲ್ಲ. ಕೇವಲ ನೀರಿನ ಹಬೆ ಮತ್ತು ಶಾಖ ಮಾತ್ರ ಉಪ ಉತ್ಪನ್ನಗಳಾಗಿ ಹೊರಬರುತ್ತವೆ. ಡೀಸೆಲ್ ಇಂಧನಕ್ಕೆ ಹೋಲಿಸಿದರೆ ಹೈಡ್ರೋಜನ್ ಅತ್ಯಂತ ಹೆಚ್ಚಿನ ಇಂಧನ ಸಾಮರ್ಥ್ಯವನ್ನು ಹೊಂದಿದ್ದು, ಪರಿಸರಕ್ಕೆ ಅತ್ಯಂತ ಸುರಕ್ಷಿತ ಮತ್ತು ಸಂವರ್ಧಿತ ಅಂಶವಾಗಿದೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ಈ ಯೋಜನೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಮೇಧಾ ಸರ್ವೋ ಡ್ರೈವ್ ಸಂಸ್ಥೆಯು ತಂತ್ರಜ್ಞಾನ ಸಂಯೋಜನೆ ಮಾಡಿದೆ ಹಾಗೂ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICF ಇದನ್ನು ವಿನ್ಯಾಸಗೊಳಿಸಿದೆ. ಜಾಗತಿಕವಾಗಿ ಕಾರ್ಯಾಚರಣೆ ನಡೆಸುತ್ತಿರುವ ಬಹುತೇಕ ಹೈಡ್ರೋಜನ್ ರೈಲುಗಳು ಕೇವಲ 2-3 ಬೋಗಿಗಳನ್ನು ಹೊಂದಿದ್ದರೆ, ಭಾರತದ ಈ ರೈಲು 10 ಬೋಗಿಗಳ ಬೃಹತ್ ವಿನ್ಯಾಸವನ್ನು ಹೊಂದಿದೆ. ಇದು ಸುಮಾರು 2,600 ಪ್ರಯಾಣಿಕರನ್ನು ಏಕಕಾಲದಲ್ಲಿ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, ಇಷ್ಟು ದೊಡ್ಡ ಮಟ್ಟದ ಜನಸಾಗಣೆಗೆ ಹೈಡ್ರೋಜನ್ ತಂತ್ರಜ್ಞಾನವನ್ನು ಅಳವಡಿಸಿರುವುದು ಜಾಗತಿಕ ಮಟ್ಟದಲ್ಲೇ ವಿಶಿಷ್ಟ ಸಾಧನೆಯಾಗಿದೆ. ಈ ರೈಲು ಜಿಂದ್ ಜಂಕ್ಷನ್ನಿಂದ ಸೋನಿಪತ್ ನಡುವಿನ 89 ಕಿಲೋಮೀಟರ್ ಮಾರ್ಗದಲ್ಲಿ ಚಲಿಸಲಿದ್ದು, ಗರಿಷ್ಠ 75 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕಾರ್ಯಾಚರಣೆ ನಡೆಸಲು ಅನುಮತಿ ನೀಡಲಾಗಿದೆ. ಜಲಜನಕ ಸಂಚಾಲಿತ ರೈಲುಗಳ ಯಶಸ್ವಿ ಕಾರ್ಯಾಚರಣೆಗಾಗಿ ಹರಿಯಾಣದ ಜಿಂದ್ನಲ್ಲಿ ದೇಶದ ಅತಿದೊಡ್ಡ ರೈಲ್ವೆ ಹೈಡ್ರೋಜನ್ ಶೇಖರಣಾ ಮತ್ತು ಇಂಧನ ಮರುಪೂರಣ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಈ ಅತ್ಯಾಧುನಿಕ ಘಟಕದಲ್ಲಿ ಏಕಕಾಲಕ್ಕೆ ಸುಮಾರು 3,000 ಕೆಜಿ ಹೈಡ್ರೋಜನ್ ಸಂಗ್ರಹಿಸಿಡಬಹುದಾಗಿದೆ. ಇಲ್ಲಿ ಇಂಧನ ಮರುಪೂರಣ ಪ್ರಕ್ರಿಯೆಯು 3 ಹಂತಗಳಲ್ಲಿ ನಡೆಯುತ್ತದೆ. ಈ ರೈಲುಗಳ ವ್ಯವಸ್ಥಿತ ನಿರ್ವಹಣೆಗಾಗಿ ದೆಹಲಿಯ ಶಾಕೂರ್ ಬಸ್ತಿಯಲ್ಲಿ ವಿಶೇಷ ಡಿಪೋವನ್ನು ಸಜ್ಜುಗೊಳಿಸಲಾಗಿದೆ. ಹೈಡ್ರೋಜನ್ ಅತ್ಯಂತ ಸುಲಭವಾಗಿ ಉರಿಯುವ ಅನಿಲವಾಗಿರುವುದರಿಂದ ಪ್ರಯಾಣಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಲಾಗಿದ್ದು, ಬಹುಸ್ತರದ ಸುರಕ್ಷತಾ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ರೈಲು ಮತ್ತು ಇಂಧನ ಘಟಕಗಳಲ್ಲಿ ಹೈಡ್ರೋಜನ್ ಸೋರಿಕೆ ಹಾಗೂ ಬೆಂಕಿ ಪತ್ತೆ ಹಚ್ಚಲು ಅತ್ಯಾಧುನಿಕ ಸಂವಹನ ಯಂತ್ರಗಳನ್ನು ಅಳವಡಿಸಲಾಗಿದೆ. ಸಣ್ಣ ಪ್ರಮಾಣದ ಸೋರಿಕೆಯಾದರೂ ತಕ್ಷಣವೇ ಗಾಳಿಯಲ್ಲಿ ಕರಗಿ ಹೋಗುವಂತೆ ರೈಲಿನಲ್ಲಿ ನಿರಂತರ ಗಾಳಿ ಸಂಚಾರದ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಅಸಹಜ ಶಾಖ ಅಥವಾ ಹೊಗೆ ಕಂಡುಬಂದಲ್ಲಿ ಹೈಡ್ರೋಜನ್ ಪೂರೈಕೆಯನ್ನು ಸ್ವಯಂಚಾಲಿತವಾಗಿ ಸ್ಥಗಿತಗೊಳಿಸುವ ತಂತ್ರಜ್ಞಾನವಿದೆ. ಲೋಕೋ ಪೈಲಟ್ ಕ್ಯಾಬಿನ್ನಲ್ಲಿ ಇಡೀ ವ್ಯವಸ್ಥೆಯ ಸ್ಥಿತಿಗತಿಯನ್ನು ತೋರಿಸುವ ಡಿಜಿಟಲ್ ಪರದೆಯಿದ್ದು, ತುರ್ತು ಸಂದರ್ಭದಲ್ಲಿ ರೈಲನ್ನು ಸುರಕ್ಷಿತವಾಗಿಡಲು ವಿಶೇಷ ವ್ಯವಸ್ಥೆ ನೀಡಲಾಗಿದೆ. ಈ ಇಡೀ ಪರಿಸರ ಸ್ನೇಹಿ ವ್ಯವಸ್ಥೆಯನ್ನು ಅಂತಾರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದ್ದು, ಭಾರತದ ಪೆಟ್ರೋಲಿಯಂ ಮತ್ತು ಸ್ಫೋಟಕಗಳ ಸುರಕ್ಷತಾ ಸಂಸ್ಥೆ PESOದಿಂದ ಪರವಾನಗಿ ಪಡೆಯಲಾಗಿದೆ. ಅಲ್ಲದೆ ಜರ್ಮನಿಯ ಸಂಸ್ಥೆಯೊಂದರಿಂದ ಸ್ವತಂತ್ರ ತೃತೀಯ ಸೌಕರ್ಯ ಸುರಕ್ಷತಾ ಮೌಲ್ಯಮಾಪನವನ್ನೂ ಮಾಡಿಸಲಾಗಿದೆ. ಈ ಹೈಡ್ರೋಜನ್ ರೈಲು ಯೋಜನೆ ಜರ್ಮನಿ, ಚೀನಾ, ಜಪಾನ್ ಮತ್ತು ಅಮೆರಿಕದಂತಹ ಆಯ್ದ ರಾಷ್ಟ್ರಗಳ ಸಾಲಿನಲ್ಲಿ ಭಾರತದ ಹೆಸರು ಉಲ್ಲೇಖವಾಗುವಂತೆ ಮಾಡಿದೆ. ಈ ಪ್ರಾಯೋಗಿಕ ಯೋಜನೆಯ ಯಶಸ್ಸಿನ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಕಲ್ಕಾ ಶಿಮ್ಲಾದಂತಹ ಪಾರಂಪರಿಕ ರೈಲು ಮಾರ್ಗಗಳಿಗೆ

ಈ ಹೈಡ್ರೋಜನ್ ತಂತ್ರಜ್ಞಾನವನ್ನು ವಿಸ್ತರಿಸಲು ಭಾರತೀಯ ರೈಲ್ವೆ ಯೋಜಿಸಿದೆ. ಕೇಂದ್ರ ಸರ್ಕಾರದ ರಾಷ್ಟೀಯ ಹಸಿರು ಹೈಡ್ರೋಜನ್ ಮಿಷನ್ ಮತ್ತು ಜಾಗತಿಕ ಮಟ್ಟದ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಗುರಿಯನ್ನು ಸಾಧಿಸುವಲ್ಲಿ ಈ ಯೋಜನೆ ಪ್ರಮುಖ ಪಾತ್ರ ವಹಿಸಲಿದೆ. ಈ ಮೂಲಕ ದೇಶದ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚು ಸುಸ್ಥಿರ, ಪರಿಸರ ಸ್ನೇಹಿ ಮತ್ತು ಸ್ವಾವಲಂಬಿಯಾಗಿಸುವಲ್ಲಿ ಇದು ದಿಕ್ಸೂಚಿಯಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತಿರಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
7: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.
8: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
9: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2,186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ವಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ, ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ವಾರ್ತೆಗಳ ವಿವರ. ವಿಶ್ವವಿದ್ಯಾಲಯ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಪರಿಶಿಷ್ಟ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಸುದೀರ್ಘ ಸಮಸ್ಯೆಗಳನ್ನು ಆಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತಂತೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಪರಿಶಿಷ್ಟ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಮುಂದಿನ ಆಯವ್ಯಯದಲ್ಲಿ ಸ್ಕಾಲರ್ಶಿಪ್ ಹಣವನ್ನು ಹೆಚ್ಚಿಸುವ ಕುರಿತಂತೆ ತೀರ್ಮಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಾತಿ ಪ್ರಮಾಣ ಪತ್ರ ನೀಡಲು 21 ದಿನ ಸಮಯ ನೀಡಲಾಗಿದ್ದು ಯಾವುದೇ ಕಾರಣಕ್ಕೂ ವಿಳಂಬವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರುಜಿ ಅಧೀನದಲ್ಲಿ 270 ಎಕರೆ ಭೂಮಿ ಇದ್ದು, ಅದರಲ್ಲಿ 150 ಎಕರೆ ಭೂಮಿ ಪರಿಶಿಷ್ಟರಿಗೆ ಸೇರಿದ ಭೂಮಿಯಾಗಿದೆ. ಈ ಕುರಿತಂತೆ ಕಂದಾಯ ಇಲಾಖೆಯ ಬೆಂಗಳೂರು ವಿಭಾಗ ಆಯುಕ್ತರಾದಂಥ ಆದಿತ್ಯ ಆಮ್ಲಾ ಬಿಸ್ವಾಸ್ ಅಧ್ಯಕ್ಷತೆಯಲ್ಲಿ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ ನೀಡಿದೆ. ಬೆಂಗಳೂರು ವಿಭಾಗೀಯ ಆಯುಕ್ತರು ಸಲ್ಲಿಸಿದ ವರದಿ ಮತ್ತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ನಡೆಸಿದ ಸಮೀಕ್ಷೆಗಳ ಸಮಯದಲ್ಲಿ ಮಾಡಿದ ಅವಲೋಕನಗಳನ್ನು ಅನುಸರಿಸಿ ಕಂದಾಯ ಇಲಾಖೆ ಹೊರಡಿಸಿದ ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆದೇಶದ ಪ್ರಕಾರ ಕಗ್ಗಲಿಪುರ ಗ್ರಾಮದ ಸರ್ವೆ ಸಂಖ್ಯೆ 46 ಮತ್ತು ಅಗರ ಮತ್ತು ಜಿಎಂಪಾಳ್ಯ ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡ ಆರೋಪದ ಅತಿಕ್ರಮಗಳನ್ನು ಎಸ್ಐಟಿ ತನಿಖೆ ನಡೆಸಲಿದೆ. ಸರ್ಕಾರಿ ಭೂಮಿಯನ್ನು ವಿವಿಧ ಗುತ್ತಿಗೆ ಒಪ್ಪಂದಗಳ ಮೂಲಕ ಆಕ್ರಮಿಸಿಕೊಳ್ಳಲಾಗಿದೆ. ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ನೀಡಲಾದ ಭೂಮಿಯನ್ನು ಮಾರಾಟ ಪತ್ರಗಳು ಮತ್ತು ಒಪ್ಪಂದಗಳ ಮೂಲಕ ವರ್ಗಾಯಿಸಲಾಗಿದೆ. ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಯಲ್ಲಿ ಅಕ್ರಮ ರಚನೆಗಳನ್ನು ನಿರ್ಮಿಸಲಾಗಿದೆ ಎಂಬ ಆರೋಪಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಎಸ್ಐಟಿಗೆ ವಹಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ನವದೆಹಲಿಯಲ್ಲಿ ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ, ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಾದ 2,186 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲಾ ನಿಗದಿತ ಷರತ್ತುಗಳನ್ನು ಪಾಲಿಸಿದ್ದರೂ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-2026 ಆರ್ಥಿಕ ವರ್ಷಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆಯಾಗಿದ್ದ 2,186 ಕೋಟಿ ರೂಪಾಯಿ ಬಿಡುಗಡೆಯಾಗಿಲ್ಲ. ತಂತ್ರಾಂಶದ ತೊಡಕನ್ನೇ ಕಾರಣವಾಗಿಟ್ಟುಕೊಂಡು ಅನುದಾನ ತಡೆಹಿಡಿಯಲಾಗಿದೆ ಎಂಬ ಅಂಶವನ್ನು ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಗ್ರಾಮೀಣಾಭಿವೃದ್ಧಿಗೆ ತೊಡಕಾಗಿರುವುದಲ್ಲದೆ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದಲ್ಲಿ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರತಿಯೊಬ್ಬರನ್ನು ಬಂಧಿಸಲಾಗುವುದು ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಆಯುಕ್ತರು ಮತ್ತು ಬಿಬಿಎಂಪಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವನ್ನು ಜಾರಿಗೊಳಿಸುವಾಗ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸುವುದು ಕಾನೂನಿನ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವ ಯಾರನ್ನೂ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ 5 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ದಾಳಿಯ ಪ್ರಮುಖ ಸೂತ್ರಧಾರ ಬಸವರಾಜ ಪುದುಕೋಟೆಯನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ದಾಳಿಕೋರರ ಮೇಲೆಯೂ ಸೆಕ್ಷನ್ 307 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ನಡುವೆ ಅಧಿಕಾರಿಗಳು ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದ ಜಿಬಿಎ ಅಧಿಕಾರಿಯ ಮೇಲೆ ನಡೆದ ಹಲ್ಲೆ ಅತ್ಯಂತ ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ

0: ಮಾಹಿತಿ ಹಂಚಿಕೊಂಡಿರುವ ಅವರು, ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಸರ್ಕಾರಿ ಅಧಿಕಾರಿಯ ಮೇಲೆ ಈ ರೀತಿಯ ಹಲ್ಲೆ ನಡೆಯುವುದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಧಿಕಾರಿಗಳ ಸುರಕ್ಷತೆಯನ್ನು ಖಚಿತಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಲಮಟ್ಟಿ ಜಲಾಶಯದ ಎತ್ತರವನ್ನು 519.60 meter to 524.25 meter ಹೆಚ್ಚಿಸಲು ಭೂಸ್ವಾಧೀನ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಸುಮಾರು 80,000 crore rupees ಅಗತ್ಯವಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಆಲಮಟ್ಟಿ ಅಣೆಕಟ್ಟಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 3 ವರ್ಷಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೃಷ್ಣಾ ನದಿ ನೀರು ಹಂಚಿಕೆಯ ವಿಚಾರದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳ ನಡುವೆ ಇರುವ ವಿವಾದಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ರಾಜ್ಯ ಸರ್ಕಾರ ಒಲವು ವ್ಯಕ್ತಪಡಿಸಿದ್ದು, ಕೇಂದ್ರ ಜಲಶಕ್ತಿ ಸಚಿವರು ಸಂಬಂಧಪಟ್ಟ ರಾಜ್ಯಗಳ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧ ನಗರಗಳಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ನಗರಾಭಿವೃದ್ಧಿ ಹಾಗೂ ಕುಡಿಯುವ ನೀರು ಸರಬರಾಜು ಯೋಜನೆಗಳ ವಿಳಂಬ ಕಾಮಗಾರಿಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಕಚೇರಿಯಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿವಿಧ ಯೋಜನೆಗಳ ಪ್ರಗತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವ ಮತ್ತು ಉದ್ದೇಶಪೂರ್ವಕವಾಗಿ ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರದ ವಾತಾವರಣ ತೀವ್ರಗೊಂಡಿದ್ದು, ರಾಜ್ಯಾದ್ಯಂತ ಬರಗಾಲ ವಿಪತ್ತು ಘೋಷಣೆ ಮಾಡಬೇಕು ಹಾಗೂ NDRF ಪರಿಹಾರ ಮಾನದಂಡ ವೈಜ್ಞಾನಿಕವಾಗಿ ನಿಗದಿ ಮಾಡಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಈ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಮನವಿ ಸಲ್ಲಿಸಿ ಮೈಸೂರು ದಸರಾವನ್ನು ಸರಳವಾಗಿ ಆಚರಿಸುವಂತೆ ಮನವಿ ಮಾಡಿತು. ರಾಜ್ಯಾದ್ಯಂತ ಜಲಾಶಯಗಳು ಭರ್ತಿಯಾಗದೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಬರ ಸಂಕಷ್ಟ ಇರುವ ಹಿನ್ನೆಲೆಯಲ್ಲಿ ರಾಷ್ಟೀಕೃತ ಖಾಸಗಿ ಹಾಗೂ ಸಹಕಾರಿ ಬ್ಯಾಂಕ್ಗಳ ಬೆಳೆ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಿಜೆಪಿ ವತಿಯಿಂದ ಇದೇ 25-26ರಂದು SIR ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, 1 crore ಮನೆಗಳನ್ನು ತಲುಪುವ ಉದ್ದೇಶ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ SIR ನಡೆಯುತ್ತಿದ್ದು ಬಿಜೆಪಿಯ ಎಲ್ಲಾ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರತಿ ಕಾರ್ಯಕರ್ತರು ಕನಿಷ್ಠ 20 ಮನೆಗಳನ್ನು ತಲುಪಲು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ನರಗುಂದದಲ್ಲಿ ಹುತಾತ್ಮರಾದಂತಹ ರೈತರ ನೆನಪಿನಾರ್ಥ ಚಾಮರಾಜನಗರ ಜಿಲ್ಲಾ ಕೇಂದ್ರ ಗುಂಡುಪೇಟೆ ಪಟ್ಟಣ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರೈತ ಸಂಘ ರೈತ ಹುತಾತ್ಮ ದಿನ ಆಚರಿಸಿತು. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆ ಮಳೆಯಲ್ಲಿ ಕೊರತೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಬಿತ್ತನೆಯಾಗಿಲ್ಲ. ಜೊತೆಗೆ ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರಗಳಿಗೆ ಹೆಚ್ಚು ಬೇಡಿಕೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ MR ರವಿ ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ ಹಲಮಡಗಿ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ, ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಾರ್ಥ ಗೋಯಲ್ ಅವರನ್ನು ಭೇಟಿ ಮಾಡಿ ಜಿಲ್ಲೆಯ ಮಕ್ಕಳ ಹಕ್ಕುಗಳ ರಕ್ಷಣೆ, ಶಿಕ್ಷಣ, ಸುರಕ್ಷತೆ, ಬಾಲ್ಯ ವಿವಾಹ ತಡೆ ಮತ್ತು ಪೋಕ್ಸೋ ಪ್ರಕರಣಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ದೋಷರಹಿತ ಮತ್ತು ಪಾರದರ್ಶಕ ಮತದಾರ ಪಟ್ಟಿ ಸಿದ್ದಪಡಿಸುವಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಎಂದು ವಿಜಯಪುರ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ಧ SIT ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2186 crore rupees

0: ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ, ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
2: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
3: ಆಕಾಶವಾಣಿ ಬೆಂಗಳೂರು.

0: ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಎಣ್ಣೆ ಬೆಳೆಗಳು ಏನಿದ್ದಾವೆ ಅವುಗಳ ಗುಣಮಟ್ಟ ಮತ್ತು ಆ ಎಣ್ಣೆ ಬೆಳೆಗಳ ಆರೋಗ್ಯ, ಜೊತೆಗೆ ಎಣ್ಣೆ ಬೆಳೆಗಳನ್ನು ನಾವು ಸರಿಯಾಗಿ ಹೇಗೆ ಬಳಕೆ ಮಾಡಿಕೊಳ್ಳಬೇಕು, ಈ ವಿಷಯದ ಕುರಿತಂತೆ ಡಾಕ್ಟರ್ ಯಮನೂರ ಅವರನ್ನೇ ತಿಮ್ಮಪ್ಪ ಎಚ್ ಗೌಡ ಅವರು ಸಂದರ್ಶನ ನಡೆಸ್ತಾರೆ. ನಂತರ ಜನಪದ ಸಂಗೀತ ಇರುತ್ತೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇವತ್ತು ತುರುವೇಕೆರೆ ತಾಲೂಕು ಕೋಲಾರದ ತೋಪೇಗೌಡ ಹಾಗೂ ಸಂಗೀತಗಳಿಂದ ಭಜನಾ ಪದಗಳು ಇರುತ್ತೆ. ರೈತ ಬಾಂಧವರೇ, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದ್ರಾಕ್ಷಿ ಹಾಗೂ ಮಾವು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಕೊನೆಯ ದಿನಾಂಕ ಇದೇ ತಿಂಗಳ 31st.
0: ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ, ಎಣ್ಣೆ ಬೆಳೆಗಳು, ಇವುಗಳ ಗುಣಮಟ್ಟ, ಇವುಗಳ ಆರೋಗ್ಯ, ಜೊತೆಗೆ ಈ ಎಣ್ಣೆ ಬೆಳೆಗಳನ್ನು ನಾವು ಸರಿಯಾಗಿ ಹೇಗೆ ಬಳಕೆ ಮಾಡಿಕೊಳ್ಳಬೇಕು, ಈ ವಿಷಯದ ಕುರಿತಂತೆ ಡಾಕ್ಟರ್ ಯಮನೂರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ಸಂದರ್ಶನ ನಡೆಸಿದ್ದಾರೆ. ಆ ಸಂದರ್ಶನವನ್ನು ಈಗ ಕೇಳೋಣ.
5: ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುಗರೇ, ಇವತ್ತು ನಾವು ಎಣ್ಣೆ ಬೀಜ ಬೆಳೆಗಳು, ಅವುಗಳ ಗುಣಮಟ್ಟ, ಆರೋಗ್ಯ ಮತ್ತು ಅವುಗಳ ಸರಿಯಾದ ಬಳಕೆ, ಹೀಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೆಳೆ ತಳಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯಮನೂರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಯಮನೂರ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ.

0: ಎಣ್ಣೆ ಬೇಕು,
1: ಬೇಕೇ ಬೇಕಾಗುತ್ತೆ,
0: ಎಣ್ಣೆ ಇಲ್ಲ ಅಂದ್ರೆ ಏನೂ ಆಗಲ್ಲ.
1: ಸೊ ಅದಕ್ಕಾಗಿನೇ ಈ ಒಂದು ಅಡಿಗೆ ಎಣ್ಣೆ ಆಹಾರ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಈ ಒಂದು ಭಾರತೀಯ ಆಹಾರ ವ್ಯವಸ್ಥೆಯ ಹಲವು ಖಾದ್ಯಗಳ ತಯಾರಿಕೆಯಲ್ಲಿ ಅಡಿಗೆ ಎಣ್ಣೆಯನ್ನ ಸಾಮಾನ್ಯವಾಗಿ ಬಳಸಲಾಗುತ್ತೆ. ಅಡಿಗೆ ಎಣ್ಣೆಯನ್ನ ಬಹುವಾಗಿ ಎಣ್ಣೆಕಾಳು ಬೆಳೆಗಳಿಂದ ಸೇವನೆಗೆ ಯೋಗ್ಯ ಎಣ್ಣೆಗಳಿಂದ ಸಂಸ್ಕರಿಸಿ ತಯಾರಿಸಲಾಗುತ್ತೆ ಸರ್. ಈ ಪ್ರಮುಖವಾಗಿ ನಾವೀಗಾಗಲೇ ಹೇಳಿದಾಗೆ ಎಣ್ಣೆಕಾಳುಗಳಲ್ಲಿ 9 ಎಣ್ಣೆಕಾಳುಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಾವು ಅಡುಗೆಗೆ ಬಳಸ್ತಕ್ಕಂಥ ಎಣ್ಣೆ ಬೆಳೆಗಳು, ಎಣ್ಣೆಕಾಳು ಬೆಳೆ ಅಂತ ಹೇಳಿದ್ರೆ ಸೂರ್ಯಕಾಂತಿ, ಶೇಂಗಾ, ನೆಲಗಡಲೆ ಅಂತ ಹೇಳಿ ಕರಿತೀವಿ, ಮತ್ತೆ ಎಳ್ಳು, ಉಚ್ಚೆಳ್ಳು, ಸೋಯಾ ಅವರೆ, ಕುಸುಬೆ, ಸಾಸಿವೆ, ಮತ್ತೆ ತೆಂಗು ಕೂಡ ಹೆಚ್ಚಿನ, ತೆಂಗಿನ ಎಣ್ಣೆಯಲ್ಲೂ ಕೂಡ ಹೆಚ್ಚಿನದಾಗಿ ಬಳಕೆ ಮಾಡಲಾಗುತ್ತೆ. ಅದೇ ರೀತಿ ತಾಳೆ ಎಣ್ಣೆ ಅಂತ ಹೇಳಿ ಈಗ ಪಾಮ್ ಆಯಿಲ್ ಅಂತ ಕರಿತೀವಿ, ಅದು ಕೂಡ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಎಣ್ಣೆಯಾಗಿರುತ್ತೆ. ಈ ಬೆಳೆಗಳನ್ನು ಅಡಿಗೆ ಎಣ್ಣೆ ಉತ್ಪಾದನೆಗಳೆಂದು ಪ್ರತ್ಯೇಕವಾಗಿ ಗುರುತಿಸಿ ಈ ಒಂದು ಪ್ರತಿಯೊಬ್ಬರು ಕೂಡ ಆ ಒಂದು ಬೇರೆ ಬೇರೆ ಅವರ ಒಂದು ಟೇಸ್ಟಿಗೆ ಅಥವಾ ಅವರ ಒಂದು ವಿಭಾಗಕ್ಕೆ ಅವರವರ ಒಂದು ಪ್ರಾದೇಶಿಕಕ್ಕೆ ಸಂಬಂಧಪಟ್ಟಂತಹ ಎಣ್ಣೆ ಕಾಳು ಬೆಳೆಯನ್ನು ಬೆಳಕೊಂಡು ಅಡುಗೆಗೆ ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದಾರೆ.
0: ಇವತ್ತು ನಾವು ಎಣ್ಣೆ ಬೆಳೆಗಳ ಬಗ್ಗೆ ನಾವು ಭಾಳ ಕೇಳ್ತೇವೆ, ಏ ನಾವು ಆ ಅಡುಗೆ ಎಣ್ಣೆನ ಖರೀದಿ ಮಾಡಿದರೆ ಚಲೋದು, ಇದು ತೊಗೊಂಡ್ರೆ ನಿನ್ನ ಆರೋಗ್ಯ ಉತ್ತಮ ಆಗುತ್ತೆ, ಇದನ್ನು ಜಾಸ್ತಿ ಉಪಯೋಗಿಸ್ಬೇಡ್ರಿ, ಈ ಥರ ನಾವು ಕೇಳ್ತಾ ಇದ್ದೇವೆ ಮತ್ತು ಓದ್ತಾನೂ ಇದ್ದೇವೆ. ಗುಣಮಟ್ಟದ ಎಣ್ಣೆಯ ಲಕ್ಷಣಗಳು ಹೆಂಗಿರುತ್ತೆ ಡಾಕ್ಟ್ರೆ?
1: ಸರ್, ಈಗ ನಾವು ಈ ಅಡುಗೆ ಎಣ್ಣೆಗಳು ಪ್ರಮುಖವಾಗಿ ದೇಹಕ್ಕೆ ಕೊಬ್ಬನ್ನು ಒದಗಿಸುತ್ತವೆ. ಈ ಎಣ್ಣೆ ನಾವು ಅಡುಗೆಗೆ ಬಳಸಿರ್ತಕ್ಕಂಥ ಎಣ್ಣೆ ಏನಕ್ಕೆ ಅಂತ ಹೇಳಿದ್ರೆ ದೇಹಕ್ಕೆ ಕೊಬ್ಬನ್ನ ಒದಗಿಸ್ಲಿ ಅಂತ ಹೇಳಿ.
0: ಅಂದ್ರೆ ನಾವು ಇವತ್ತು ಮೈಯಲ್ಲಿ ಶಕ್ತಿ ಇರಬೇಕಂದ್ರೆ ಅದು
1: ಬೇಕೇ ಬೇಕಾಗ.
0: ಹೌದಲ್ಲ, ಈಗ ಕೃಷಿ ಕೆಲಸ ಮತ್ತೆ ಇನ್ಯಾವುದು ಕೆಲಸ ನೀವು ನಿತ್ರಾಣ ಆಗೋದಿಲ್ಲ ಈ ಒಂದು ಎಣ್ಣೆ ಔಷಧಿಯಿಂದ.
1: ಇದಲ್ಲದೇನೆ ಸರ್, ಈ ಕೊಬ್ಬು ಏನಕ್ಕೆ ಮಾನವನ ದೇಹಕ್ಕೆ ಬೇಕು ಅಂತ ಹೇಳಿದ್ರೆ, ಕೊಬ್ಬು ಮಾನವನಿಗೆ ಪ್ರಮುಖವಾಗಿ ಮೆದುಳಿನ ಬೆಳವಣಿಗೆಗೆ ಒಂದು ಸಹಾಯ ಮಾಡುತ್ತೆ. ಅದೇ ರೀತಿ ಹೃದಯವನ್ನು ಆರೋಗ್ಯವಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಜೀರ್ಣಕ್ರಿಯೆ ಸುಗಮವಾಗಿ ನೆರವೇರಲು ಈ ಒಂದು ಕೊಬ್ಬು ಬಹಳಷ್ಟು ಮುಖ್ಯವಾಗುತ್ತೆ. ಈ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ತಂದುಕೊಡ್ಲಿಕ್ಕೂ ಕೂಡ ಈ ಕೊಬ್ಬಿನ ಒಂದು ಪಾತ್ರ ಮುಖ್ಯವಾಗಿರುತ್ತೆ. ಸೊ ಆದ ಕಾರಣ ಈ ಕೊಬ್ಬನ್ನು ಅಡುಗೆ ಎಣ್ಣೆಯ ಒಂದು ಮೂಲಕ ನಾವು ನಮ್ಮ ದೇಹಕ್ಕೆ ಪಡ್ಕೊತೀವಿ. ಸೊ ಅಡುಗೆ ಎಣ್ಣೆ ವಿಶೇಷವಾಗಿ ದೇಹದ ಸಮಗ್ರ ಕಾರ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿರುತ್ತೆ ಈ ಒಂದು ಅಡುಗೆ ಎಣ್ಣೆ. ಇದರಲ್ಲಿ ಸರ್, ಈಗ ನಾವು ಪ್ರಾಣಿಜನ್ಯ ಕೊಬ್ಬನ್ನು ಕೂಡ ಪ್ರಾಣಿಜನ್ಯ ಕೊಬ್ಬಿಗೆ ಈ ಒಂದು ಸಸ್ಯಜನ್ಯ ಕೊಬ್ಬಿಗೆ ಹೋಲಿಸಿದಾಗ ಈ ಸಸ್ಯಜನ್ಯ ಅಡುಗೆ ಎಣ್ಣೆಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಕೊಲೆಸ್ಟ್ರಾಲ್ ಕಂಡುಕೊಳ್ತೀವಿ. ಈಗ ನಾವು ಬಹಳಷ್ಟು ಜನಗಳಲ್ಲಿ ನೋಡ್ತೀವಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಟ್ಟಿದೆ, ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕು ಅಂತೇಳಿ ಮಾತ್ರೆಗಳನ್ನು ನುಂಗೋದಾಗಲಿ, ಈ ಥರ ಸಮಸ್ಯೆಗಳು ಪ್ರತಿಯೊಬ್ಬರಲ್ಲೂ ಇತ್ತೀಚಿನ ದಿನದಲ್ಲಿ ಕಂಡುಬರ್ತವೆ. ಈ ಒಂದು ಕೊಲೆಸ್ಟ್ರಾಲ್ ಹಂತವನ್ನು ಹತೋಟಿಯಲ್ಲಿ ಇಡಬೇಕು ಅಂತ ಹೇಳಿದರೆ ಸಸ್ಯಜನ್ಯ ಒಂದು ಅಡುಗೆ ಎಣ್ಣೆಯನ್ನು ನಮ್ಮ ಉಪಹಾರದಲ್ಲಾಗಲಿ ತಿಂಡಿಯಲ್ಲಾಗಲಿ ಬಳಕೆ ಮಾಡೋದ್ರಿಂದ ಈ ಕೊಲೆಸ್ಟ್ರಾಲನ್ನು ನಾವು ಹತೋಟಿಯಲ್ಲಿ ಇಟ್ಕೋಬಹುದು. ಅದೇ ರೀತಿ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಪೋಷಕಾಂಶಗಳನ್ನು ಕೂಡ ಒದಗಿಸ್ತಕ್ಕಂಥ ಈ ಒಂದು ಸಸ್ಯಜನ್ಯ ಎಣ್ಣೆಗಳಲ್ಲಿ ಈ ಒಂದು ಗುಣಗಳಿರುತ್ತವೆ ಸರ್.
0: ಈಗ ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಅಂತವಲ್ಲ,
1: ಹೌದು,
0: ಇದ್ರ ಬಗ್ಗೆ ಹೇಳಿ ಡಾಕ್ಟರ್ ಎಮ್ನೂರವರೇ.
1: ಸರ್, ಇಲ್ಲಿ ನಾವು ಕೋಲ್ಡ್ ಪ್ರೆಸ್ಡ್ ಅಂತೇಳಿ ಅಂದರೆ ಏನು ಅಂತ ಹೇಳಿದ್ರೆ, ಈ ಕೋಲ್ಡ್ ಪ್ರೆಸ್ಡ್ ಯಾಕೆ ಈ ಕೋಲ್ಡ್ ಪ್ರೆಸ್ಡ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಇಲ್ಲಿ ಕಡಿಮೆ ಉಷ್ಣಾಂಶದಲ್ಲಿ ಅಂದರೆ ಸಾಮಾನ್ಯವಾಗಿ 45-50 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ಉಷ್ಣಾಂಶವನ್ನು ಬಳಕೆ ಮಾಡಿಕೊಂಡು ಬೀಜಗಳನ್ನು ಪ್ರೆಸ್ ಮಾಡಿ ಆಯಿಲ್ನ ಹೊರತೆಗಿತಾರೆ. ಸೊ ಆದ ಕಾರಣ ಇದನ್ನು ಕೋಲ್ಡ್ ಪ್ರೆಸ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ರಾಸಾಯನಿಕ ಸಂಸ್ಕರಣೆ ಇಲ್ಲದೆ ಈ ಒಂದು ಎಣ್ಣೆಗಳನ್ನು ತಯಾರು ಮಾಡಲಾಗುತ್ತೆ. ಸೊ ನೈಸರ್ಗಿಕ ಪೋಷಕಾಂಶಗಳು ಇಂತಹ ಕೋಲ್ಡ್ ಪ್ರೆಸ್ಡ್ ಆಯಿಲಲ್ಲಿ ನೈಸರ್ಗಿಕವಾಗಿರ್ತಕ್ಕಂಥ ಪೋಷಕಾಂಶಗಳು ಮತ್ತು ವಿಟಮಿನ್ಗಳು ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚು ಉಳಿತಾಯವಾಗುತ್ತೆ. ಈಗ ಏನಾಗುತ್ತೆ, ಒಂದು ಉಷ್ಣಾಂಶ ಹೆಚ್ಚಿನ ಉಷ್ಣಾಂಶನ ಬಳಕೆ ಮಾಡಿದಾಗ ಈ ಥರ ಒಂದು ಪೋಷಕಾಂಶಗಳು, ವಿಟಮಿನ್ಗಳಾಗಲಿ, ಪೋಷಕಾಂಶಗಳಾಗಲಿ, ಆ್ಯಂಟಿ ಆಕ್ಸಿಡೆಂಟ್ಗಳಾಗಲಿ, ಇಂಥವು ಏನಾಗ್ತವೆ, ಎಣ್ಣೆಯಿಂದ ಹೊರ ಹೋಗ್ಬಿಡ್ತವೆ. ಸೊ ಆದ ಕಾರಣ ಅವು ಹೆಚ್ಚಿನ ಒಂದು ಉಷ್ಣಾಂಶ ಇರೋದ್ರಿಂದ ನಷ್ಟ ಆಗುತ್ತೆ. ಸೊ ಆದ ಕಾರಣ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಬಳಕೆ ಮಾಡೋದು ಉತ್ತಮ ಅಂತೇಳಿ ಹೇಳ್ಬೋದು.
0: ಈ ಯಾವ ಥರದ ಎಣ್ಣೆಯನ್ನು ನಾವು ಕೊಬ್ಬು ಅಂತ ನಾವು ಹೇಳ್ಬೋದು ಡಾಕ್ಟ್ರೆ?
1: ಸೊ ಈ ಒಂದು ಇದರಲ್ಲಿ ಪ್ರತಿಯೊಂದು ಎಣ್ಣೆ, ಈಗ ನೋಡಿ ಕಡಲೆಕಾಯಿಯಿಂದ ಏನು ಎಣ್ಣೆ ಬರುತ್ತೆ ಅದನ್ನ ಕಡಲೆ ಎಣ್ಣೆ ಅಂತ ಕರಿತೀವಿ, ಅದರಲ್ಲೂ ಕೂಡ ಕೊಬ್ಬಿನ ಅಂಶ ಇರುತ್ತೆ. ಆಮೇಲೆ ಎಳ್ಳು, ಉಚ್ಚೆಳ್ಳಾಗಲಿ, ಸೂರ್ಯಕಾಂತಿ, ಸೊ ಎಲ್ಲದರಲ್ಲೂ ಕೂಡ ಕೊಬ್ಬಿನ ಅಂಶ ಇರುತ್ತೆ. ಆದರೆ ಕಡಲೆ ಎಣ್ಣೆಯಲ್ಲಿ ಆಮೇಲೆ ಈ ಒಂದು ಎಳ್ಳು

0: ಎಣ್ಣೆಯಲ್ಲಿ ಹೆಚ್ಚಾಗಿ ನಾವು ಏನೋ ಒಂದು ಮೊನೋ ಅನ್ಸ್ಯಾಚುರೇಟ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಆ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಹೆಚ್ಚಾಗಿರ್ತವೆ ಇದರಲ್ಲಿ, ಕಡಲೆ ಮತ್ತು ಕಡಲೆಕಾಳು ಎಣ್ಣೆ ಮತ್ತು ಎಳ್ಳೆಣ್ಣೆಯಲ್ಲಿ.
1: ಓಕೆ,
0: ಅದೇ ರೀತಿಯಾಗಿ ಈ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ಗಳು ಮಧ್ಯಮ ಒಂದು ಕನಿಷ್ಠ ಅಥವಾ ಮಧ್ಯಮದಲ್ಲಿ ಇರ್ತವೆ. ಈ ಒಂದು ಎಣ್ಣೆಗಳು ಅಂದ್ರೆ ಕಡಲೆ ಎಣ್ಣೆ ಆಗಲಿ ಮತ್ತು ಎಳ್ಳೆಣ್ಣೆ ಆಗಲಿ ಈ ಹೃದಯಕ್ಕೆ ಬಹಳಷ್ಟು ಉತ್ತಮವಾಗಿರ್ತವೆ. ಅದೇ ತರ ಸಾಸಿವೆ ಎಣ್ಣೆ ತಗೊಂಡ್ರೆ ಸಾಸಿವೆಯಲ್ಲಿ ಈ ಒಂದು ಮುಫಾ ಅಂತ ಏನು ಕರಿತೀವಿ ಅಂದ್ರೆ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅದು ಮಧ್ಯಮವಾಗಿರುತ್ತೆ ಮತ್ತೆ ಪಿಫಾ ಹೆಚ್ಚಾಗಿರುತ್ತೆ. ಸೊ ಇದು ಒಮೆಗಾ 3 ಒಂದು ಅಂಶ ಕೂಡ ಇದರಲ್ಲಿ ಸಾಸಿವೆ ಎಣ್ಣೆಯಲ್ಲಿ ನಾವು ಕಾಣಬಹುದಾಗಿರುತ್ತೆ. ಮತ್ತೆ ಸೂರ್ಯಕಾಂತಿ ಎಣ್ಣೆಯಲ್ಲಿ ಇದು ವಿಟಮಿನ್ ಇ ಕಂಡು ಬರುತ್ತೆ. ಅದೇ ರೀತಿ ರೈಸ್ ಬ್ರಾನ್ ಇದರಲ್ಲಿ ಎರಡು ಮಧ್ಯಮವಾಗಿರ್ತವೆ, ಅಂದ್ರೆ ಒಂದು ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಲಿ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಲಿ ಇವು ಮಧ್ಯಮ ಒಂದು ರೀತಿಯಲ್ಲಿರ್ತವೆ. ಆದ ಕಾರಣ ಕೊಲೆಸ್ಟ್ರಾಲ್ ನಿಯಂತ್ರಣ ಮಾಡಲಿಕ್ಕೆ ಏನಾದರೂ ವೈದ್ಯರು ಸಲಹೆ ಕೊಟ್ಟರೆ ರೈಸ್ ಬ್ರಾನ್ ಆಯಿಲ್ ಬಳಕೆ ಮಾಡೋದು ಬಹಳಷ್ಟು ಸೂಕ್ತವಾಗಿರುತ್ತೆ. ಅದೇ ರೀತಿ ತೆಂಗು ಕೂಡ, ತೆಂಗಿನ ಎಣ್ಣೆ, ಈಗ ತೆಂಗಿನ ಎಣ್ಣೆ ಬಹಳಷ್ಟು ಜನ ತೆಂಗಿನ ಎಣ್ಣೆಯಲ್ಲೂ ಕೂಡ ಅಡುಗೆಗೆ ಬಳಸ್ತಾರೆ. ಸೊ ಅದರಲ್ಲಿ ಸಂತೃಪ್ತ ಕೊಬ್ಬು ಹೆಚ್ಚಿರುತ್ತೆ ಮತ್ತೆ ಕಡಿಮೆ ಒಂದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರ್ತವೆ. ಇದು ಮಿತ ಪ್ರಮಾಣದಲ್ಲಿ ಬಳಸುವುದು ಬಹಳಷ್ಟು ಸೂಕ್ತವಾಗಿರುತ್ತೆ. ಇದೇ ಈ ಒಂದು
1: ಎಣ್ಣೆಯ
0: ಕೋಲ್ಡ್ ಪ್ರೆಸ್ಡ್ ಎಣ್ಣೆಗಳನ್ನ ಬಳಕೆ ಮಾಡೋದು ಬಹಳಷ್ಟು ಪ್ರಯೋಜನಗಳು ಅಂತ ಹೇಳಿದ್ರೆ, ಈಗ ನೈಸರ್ಗಿಕ ವಿಟಮಿನ್ಗಳು ಉಳಿಯೋದಾಗಲಿ, ಸೊ ಪೋಷಕಾಂಶಗಳು ನಾಶವಾಗದೇ ಇರೋದಾಗಲಿ, ಸೊ ಈ ತರ ಒಂದು ಅಂಶವನ್ನ ನಾವು ಕಂಡುಕೊಂಡೋದ್ರಿಂದನೇ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಅಡಿಗೆಗೆ ಬಳಕೆ ಮಾಡೋದು ಬಹಳಷ್ಟು ಸೂಕ್ತ.
1: ಇದು ಕೋಲ್ಡ್ ಪ್ರೆಸ್ಡ್ ಅಂದ್ರೆ ಸಾಮಾನ್ಯವಾಗಿ ಯಾವ ತರದ ಒಂದು ಮಷಿನ್ ಅನ್ನ ಅದನ್ನ ಎಣ್ಣೆ ತೆಗಿಲಿಕ್ಕೆ ಉಪಯೋಗಿಸ್ತಾರೆ ಅಲ್ಲಿ?
0: ಸೊ ಇದರಲ್ಲಿ ನಾವು ಸರ್ ಈಗ ನೀವು ಒಂದು ಗ್ರಾಮೀಣ ಪ್ರದೇಶದಲ್ಲಾಗ್ಲಿ ಈಗ ಒಂದು ಸಣ್ಣ ಸಣ್ಣ ಎಣ್ಣೆ ಗಾಣಗಳು ಇರ್ತವೆ. ಅಂದ್ರೆ ಈಗ ಅದರಲ್ಲಿ ಅವ್ರೇನ್ ಮಾಡ್ತಾರೆ, 2 HP ಮೋಟರ್ ಇಟ್ಕೊಂಡು, 5 HP ಮೋಟರ್ ಇಟ್ಕೊಂಡು ಆ ತರದ್ದು ಇರುತ್ತವೆ. ಇನ್ನು ಕೆಲವೊಂದರಲ್ಲಿ ಈ ಎತ್ತಿನ ಎಣ್ಣೆಗಾಣಗಳು ಕೂಡ ಇರ್ತವೆ. ಅಂದ್ರೆ ಎತ್ತಿನಿಂದನೇ ತಿರುಗಿಸ್ಕೊಂಡು ಆಮೇಲೆ ಕಟ್ಟಿಗೆಯಿಂದ ಮಾಡಿರ್ತಕ್ಕಂತ ಮಷಿನ್ಗಳಲ್ಲಿ ಎಣ್ಣೆ ಕಾಳುಗಳನ್ನ ಹಾಕಿ ಅದನ್ನ ಪ್ರೆಸ್ ಮಾಡಿ ಎಣ್ಣೆನ ತೆಗೆಯೋದಾಗಲಿ, ಇವೆಲ್ಲಾನು ಈ ಕೋಲ್ಡ್ ಪ್ರೆಸ್ಡ್ ಇದರಲ್ಲೇ ಬರುತ್ತವೆ. ಸೊ ಈ ಒಂದು
1: ಅಷ್ಟೇ, ಯಾವ್ದು ಆಗಲ್ಲ
0: ಆಗಲ್ಲ. ಸೊ ಈಗ ರೈತರಿಗಾಗ್ಲಿ ಅಥವಾ ಮಹಿಳೆಯರಿಗಾಗ್ಲಿ ಸುಮಾರು ಈ ಒಂದು ಯೋಜನೆಗಳು ಒಂದು ಕರ್ನಾಟಕ ಸರ್ಕಾರದಿಂದ ಇದಾವೆ. ಈಗ ನಾವು ಹೇಳೋದಾದ್ರೆ ಒಂದು ಉದ್ಯೋಗಿನಿ ಅಂತೇಳಿ ನಿಮ್ಗೆ ಸ್ಕೀಮ್ ಬರುತ್ತೆ. ಉದ್ಯೋಗಿನಿ ಆಗ್ಲಿ ಅಥವಾ ಈ ಎಣ್ಣೆ ಕಾಣದೇ ನೀವು ಏನಾದ್ರು ಎಣ್ಣೆ ಕಾಳು ಬೆಳೆಗಳನ್ನ ಯಥೇಚ್ಛಾಗಿ ಬೆಳೀತಾ ಇದ್ದಿದ್ರಿ ಅಂತಂದ್ರೆ, ನೀವೇ ನಿಮ್ಮ ಓನ್ ಬ್ರ್ಯಾಂಡ್ ಆಗಿ ಎಣ್ಣೆ ಮಾರಬೇಕು ಅಂತ ನಿಮ್ಮಲ್ಲಿ ಏನಾದರೂ ಇದ್ರೆ, ಸೊ ನೀವು ಈಗ PMFME ಅಂತ ಬರುತ್ತೆ, ಸೊ ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರಾಸೆಸಿಂಗ್ ಎಂಟರ್ಪ್ರೈಸಸ್ ಅಂತೇಳಿ ಅದೊಂದು ಯೋಜನೆ. ಸೊ ಆ ಯೋಜನೆಯಲ್ಲಿ ಈ ಒಂದು ಎಣ್ಣೆ ಗಾಣದ ಒಂದು ಯಂತ್ರೋಪಗಳನ್ನು ಕೊಂಡುಕೊಳ್ಳೋದು, ಅದರ ಒಂದು ಅಂದರೆ ಈಗ ಒಂದು ರೈತರಿಗಾಗಲಿ ಅಥವಾ ಮಹಿಳೆಯರಿಗಾಗಲಿ ಸುಮಾರು 35% ಸಬ್ಸಿಡಿ ಕೂಡ ಸಿಗುತ್ತೆ. ಸೊ ಇಂತಹ ಒಂದು ಅವಕಾಶಗಳನ್ನು ರೈತರು ಪಡೆದುಕೊಂಡು ಸೊ ಒಂದು ಹೆಚ್ಚಿನ ಒಂದು ಎಣ್ಣೆಕಾಳು ಬೆಳೆಗಳಂದರೆ ಲೋಕಲ್ ಮಾರ್ಕೆಟು ಸಿಕ್ಕಂಗಾಗುತ್ತೆ ರೈತರಿಗೆ, ಎಣ್ಣೆಕಾಳು ಬೆಳೆಗಾರರಿಗೆ. ಅದೇ ರೀತಿ ಈ ಒಂದು ಎಣ್ಣೆ ಗಾಣಗಳನ್ನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಲ್ಲೇ ರೈತರು ಪ್ರತಿದಿನೂ ಅವರೇ ಅವರು ಬೆಳೆದಿರ್ತಕ್ಕಂಥ ಎಣ್ಣೆ ಕಾಳುಗಳಿಂದನೇ ಎಣ್ಣೆಯನ್ನು ತಕ್ಕೊಂಡು ಸೊ ಒಂದು ಆರೋಗ್ಯಕರವಾಗಿ ವೈಜ್ಞಾನಿಕವಾಗಿ ಅಡುಗೆ ಎಣ್ಣೆಗೆ ಬಳಕೆ ಮಾಡಿದಂಗಾಗುತ್ತೆ. ಸೊ ಈ ಒಂದು ಎಣ್ಣೆ ಗಾಣವನ್ನು ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಅಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ ಏನ ನಾವೇನು ಕಫೆಕ್ ಅಂತ ಏನು ಕರಿತೀವಿ, ಅದರಲ್ಲಿ ಕೂಡ ಆ ಒಂದು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ಈ ನಿಗಮ PMFME ಅದರ ಒಂದು ನೋಡಲ್ ಏಜೆನ್ಸಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಸೊ ಅದರ ಮೂಲಕ ಕೂಡ ನಿಮ್ಗೆ ಎಣ್ಣೆ ಗಾಣಗಳು ಬೇಕಾದಲ್ಲಿ ಆ ಒಂದು ಕಫೆ
1: ಒಂದು ಘಟಕ ಕೂಡ
0: ಮಾಡ್ಕೋಬಹುದು. ಸುಮಾರು ಈಗ ನಮ್ಮ ಒಂದು ಬೇರೆ ಬೇರೆ ಜಿಲ್ಲೆಗಳಲ್ಲಾಗಲಿ ಅಥವಾ ನಗರ ಪ್ರದೇಶಗಳಲ್ಲಾಗಲಿ ನೀವು ಓಣಿ ಓಣಿಗೂ ಒಂದೊಂದು ನಿಮಗೆ ಎಣ್ಣೆ ಗಾಣಗಳು ಸಿಗ್ತವೆ. ಸೊ ಅಂತರ ಒಂದು ಅವಕಾಶವನ್ನು ನೀವು ಕೂಡ ಮಾಡಿಕೊಂಡು ಇದರ ಒಂದು ಸದುಪಯೋಗವನ್ನು ಪಡ್ಕೋಬಹುದು. ಮತ್ತು ಈಗ ನಾವು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಏನು ಎಣ್ಣೆಗಳಿದ್ದಾವೆ, ಬೇರೆ ಬೇರೆ ಥರ ಎಣ್ಣೆಗಳಿದ್ದಾವೆ. ಈಗ ನಾವೇನು ಸೂರ್ಯಕಾಂತಿಯಲ್ಲಿ ವಿವಿಧವಾಗಿ ಬ್ರ್ಯಾಂಡ್ ಇರ್ತಕ್ಕಂಥ ಎಣ್ಣೆಗಳಿದ್ದಾವೆ.
1: ಈಗ ಡಾಕ್ಟ್ರಿಗೆ ಸಾಮಾನ್ಯವಾಗಿ ನಾವು ದಿನಬಳಕೆಯಲ್ಲಿ ಎಣ್ಣೆಗಳನ್ನು ಯಾವ್ಯಾವ ಥರದಲ್ಲಿ ಉಪಯೋಗಿಸ್ತಾ ಇದ್ದೇವೆ ಮತ್ತು ಯಾವ ಪ್ರಮಾಣದಲ್ಲಿ ಎಣ್ಣೆಯನ್ನು ಉಪಯೋಗಿಸ್ಬೇಕು ಈ ಬಗ್ಗೆನೂ ಸ್ವಲ್ಪ ಮಾಹಿತಿ ಮಾಡಿಕೊಡಿ.
0: ನಾವು ಈ ಒಂದು ಅಡುಗೆ ಎಣ್ಣೆ ಮತ್ತು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಹೇಳೋದಾದರೆ ಸುಮಾರು ಎಣ್ಣೆ ಅಡಿಗೆ ಎಣ್ಣೆಯನ್ನು ನಾವು ಕೆಲವೊಂದು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದೇ ಥರ ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಒಂದು ಈ ಭಾರತ

0: ಂತಹ ಸಮಶೀತೋಷ್ಣ ದೇಶದಲ್ಲಿ ನೈಸರ್ಗಿಕವಾಗಿ ಋತುಮಾನಗಳ ಬದಲಾವಣೆ ಆಗ್ತಾ ಇರ್ತವೆ. ಅಂದರೆ ಸಾಮಾನ್ಯವಾಗಿ ಕಾಣಸಿಗುವ ಋತುಮಾನಗಳು ಅಂತಂದರೆ ಈ ಒಂದು ಚಳಿಗಾಲ ಆಗಲಿ, ಮಳೆಗಾಲ ಆಗಲಿ, ಬೇಸಿಗೆ ಕಾಲ ಆಗಲಿ, ಈ ಥರ ಬೇರೆ ಬೇರೆ ಥರ ಋತುಮಾನಗಳು ನಮ್ಮಲ್ಲಿ ಇರೋದ್ರಿಂದ ಆ ಋತುಮಾನಕ್ಕೆ ತಕ್ಕಂತೆ ನಾವು ಅಡುಗೆ ಎಣ್ಣೆಯನ್ನು ಬಳಕೆ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ಹೇಳೋದಾದರೆ ಈ ಅಡುಗೆ ಎಣ್ಣೆ ಯಾಕೆ ಬೇಕು ನಮಗೆ? ಅಡುಗೆ ಎಣ್ಣೆಗೆ ನಾವೇನಾದರೂ ನಾವು ತಿಂತಕ್ಕಂಥ ಆಹಾರ ರುಚಿಗೆ ಅಷ್ಟೇ ಅಲ್ಲ, ನಮಗೆ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೂ ಕೂಡ ಈ ಅಡುಗೆ ಎಣ್ಣೆ ಭಾಳಷ್ಟು ಮುಖ್ಯವಾಗಿರುತ್ತೆ. ಸೊ ಏನೇನು ಈ ಅಡುಗೆ ಎಣ್ಣೆಯಿಂದ ಲಾಭಗಳಿದ್ದಾವೆ ಅಂತ ಹೇಳಿದರೆ, ಜೀರ್ಣಾಂಗ ವ್ಯವಸ್ಥೆ ಸಮರ್ಪಕವಾಗಿ ನಿರ್ವಹಣೆ ಮಾಡುತ್ತೆ ಈ ಅಡುಗೆ ಎಣ್ಣೆ, ಮತ್ತು ಮೆದುಳಿನ ಸಮಗ್ರ ಅಭಿವೃದ್ಧಿಗೆ ಕೂಡ ಸಹಾಯ ಮಾಡುತ್ತೆ. ಅದೇ ರೀತಿಯಾಗಿ ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಳ್ಳಲಿಕ್ಕೆ ಈ ಅಡುಗೆ ಎಣ್ಣೆ ಮುಖ್ಯ ಕಾರಣವಾಗುತ್ತೆ. ಹೃದಯದ ಆರೋಗ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಕೂಡ ಈ ಅಡುಗೆ ಎಣ್ಣೆ ಬಳಕೆ ಮಾಡಬೇಕಾಗುತ್ತೆ. ಸೊ ಇಂತಹ ಒಂದು ಅಡುಗೆ ಎಣ್ಣೆಯನ್ನು ನಾವು ಋತುಮಾನಕ್ಕೆ ಅನುಗುಣವಾಗಿ ಅಡುಗೆ ಎಣ್ಣೆ ಬಳಕೆ ಮಾಡಿದಾಗ ನಮ್ಮ ಒಂದು ಆರೋಗ್ಯದ ಮೇಲೆ ಬಹಳಷ್ಟು ನಿಯಂತ್ರಣವನ್ನು ಪಡ್ಕೋಬಹುದು.
1: ಅಂದ್ರೆ ಈಗ ಕೆಲವೊಬ್ರು ಯಾವಾಗ್ಲೂ ಒಂದೇ ತರದ ಎಣ್ಣೆನ ಉಪಯೋಗಿಸ್ತಾರೆ, ಅದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅಂತೀರಿ?
0: ಹೌದು, ಖಂಡಿತವಾಗಿ.
1: ನಮ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜಾಗತಿಕ ಈ ಒಂದು ಆಹಾರ ಉತ್ಪಾದನಾ ಸಂಸ್ಥೆ ಕೂಡ ಅದೇ ತರ
0: ಸೂಚಿಸುತ್ತೆ.
1: ಬೇರೆ ಬೇರೆ ಅಂದ್ರೆ ಕಾಲಮಾನಕ್ಕೆ ತಕ್ಕಾಗಿ ಬಳಸ್ರಿ.
0: ಹೌದು,
1: ಒಂದೇ ತರ ಎಣ್ಣೆ ಬಳಸೋದ್ರಿಂದ ಸ್ವಲ್ಪ ಅದು ಆರೋಗ್ಯಕ್ಕೆ ಅನಾನುಕೂಲ ಆಗಬಹುದು. ಆದ್ರೆ ಈಗ ಚಳಿಗಾಲದಲ್ಲಿ ನಿಮ್ದು ಅಲ್ಲಿ ವಾತಾವರಣಕ್ಕೆ ತಕ್ಕಾಗೆ ನೀವು ಉಪಯೋಗಿಸ್ರಿ.
0: ಹೌದು, ಈಗ ಋತುಮಾನುವಾರು ಅಡುಗೆ ಎಣ್ಣೆ ಬಳಕೆ ಅಂತ ಹೇಳಿ ಕರಿತೀವಿ ಸರ್ ಅದನ್ನೇ. ಆ ಋತುಮಾನುವಾರು ಅಡುಗೆ ಎಣ್ಣೆ ಅಂತ ಹೇಳಿದ್ರೆ, ಈಗ ಒಂದು ಬೇಸಿಗೆ ಕಾಲದಲ್ಲಿ ಸುಲಭವಾಗಿ ಜೀರ್ಣವಾಗಬೇಕು ಅಂತಹ ಒಂದು ಎಣ್ಣೆಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಸುಲಭವಾಗಿ ಜೀರ್ಣವಾಗುವಂತಹ ಎಣ್ಣೆಗಳು ಯಾವ ಅಂತ ಹೇಳಿದ್ರೆ, ಸೂರ್ಯಕಾಂತಿ ಎಣ್ಣೆ, ಮತ್ತೆ ಕುಸುಬೆ ಎಣ್ಣೆ, ರೈಸ್ ಬ್ರಾನ್ ಎಣ್ಣೆ, ಈ ಥರದವು ಒಂದು ಬೇಸಿಗೆ ಕಾಲದಲ್ಲಿ ನೀವು ಬಳಕೆ ಮಾಡಿದಾಗ ಸುಲಭವಾಗಿ ಜೀರ್ಣವಾಗುತ್ತೆ. ಅದೇ ರೀತಿಯಾಗಿ ಚಳಿಗಾಲದಲ್ಲಿ, ಈಗ ಚಳಿಗಾಲದಲ್ಲಿ ನಮಗೆ ಉಷ್ಣ ಬೇಕಾಗುತ್ತೆ, ಅಂದರೆ ನಮ್ಮ ಒಳಗಡೆ ಉಷ್ಣ ಉತ್ಪಾದಕ ಗುಣ ಹೊಂದಿರತಕ್ಕಂಥ ಎಣ್ಣೆಯನ್ನು ಬಳಕೆ ಮಾಡಬೇಕಾಗುತ್ತೆ. ಸೊ ಎಳ್ಳೆಣ್ಣೆ ಆಗಲಿ, ಸಾಸಿವೆ ಎಣ್ಣೆ, ಮತ್ತು ಶೇಂಗಾ ಎಣ್ಣೆ, ನೆಲಗಡಲೆ ಎಣ್ಣೆ, ಇವು ಇಂಥವು ಉಷ್ಣವನ್ನು ಉತ್ಪಾದನೆ ಮಾಡ್ತವೆ. ಇಂತಹ ಎಣ್ಣೆಗಳನ್ನು ಚಳಿಗಾಲದಲ್ಲಿ ಬಳಕೆ ಮಾಡ್ಬೋದು. ಮತ್ತು ಮಳೆಗಾಲದಲ್ಲಿ ಯಾವ್ಯಾವ ಎಣ್ಣೆಗಳು ಬೇಕು ಅಂತ ಹೇಳಿದ್ರೆ, ಕೊಬ್ಬರಿ ಎಣ್ಣೆ, ಮತ್ತು ಸಾಸಿವೆ ಎಣ್ಣೆ, ಈ ತಾಳೆ ಎಣ್ಣೆ, ಪಾಮ್ ಆಯಿಲ್ ಅಂತ ಏನು ಕರಿತೀವಿ, ಇಂತಹ ಎಣ್ಣೆಗಳು ಒಂದು ಮಳೆಗಾಲದಲ್ಲಿ ಸೂಕ್ತವಾಗಿರ್ತವೆ. ಯಾಕಪ್ಪ ಅಂತ ಹೇಳಿದರೆ, ಸೋಂಕು ನಿರೋಧಕ ಸಾಮರ್ಥ್ಯವನ್ನು ಈ ಒಂದು ಎಣ್ಣೆಗಳು ತಂದುಕೊಡ್ತವೆ, ಅಂದರೆ ಈ ಸಾಮರ್ಥ್ಯವನ್ನು ನಮ್ಮ ಒಂದು ದೇಹಕ್ಕೆ ಒದಗಿಸ್ತವೆ. ಆದ ಕಾರಣ ಇಂತಹ ಒಂದು ಎಣ್ಣೆಯನ್ನು ನಾವು ಮಳೆಗಾಲದಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಈ ಥರ ಒಂದು ಸಸ್ಯಜನ್ಯ ಎಣ್ಣೆಯ ವಿಶೇಷ ಪ್ರಯೋಜನಗಳು ಇದಾವೆ ಸರ್.
1: ಸೊ ಅದಲ್ಲದೆ ಡಾಕ್ಟರ್, ಈ ದಿನಕ್ಕೆ ನಾವು ಎಷ್ಟು ಗ್ರಾಮ್ ಎಣ್ಣೆಯನ್ನು ಉಪಯೋಗಿಸ್ಕೋಬೇಕು? ಮತ್ತೆ ಭಾರತದಲ್ಲಿ ತಲಾ ಎಣ್ಣೆ ಒಬ್ಬರ ತಲೆಗೆ ಅಂದ್ರೆ ತಲಾ ಎಣ್ಣೆ ಬಳಕೆ ಯಾವ ತರ ಇದೆ ಭಾರತದಲ್ಲಿ? ಈ ಆಮದು ಮತ್ತೆ ರಫ್ತು ಈ ಬಗ್ಗೆನೂ ಸ್ವಲ್ಪ ಹೇಳಿ
0: ಸರ್. ನಮಗೆ ಈ ಒಂದು ICMR ಶಿಫಾರಸಿನ ಒಂದು ಪ್ರಕಾರ ಸಾಧ್ಯವಾದಷ್ಟು ಖಾದ್ಯ ಎಣ್ಣೆ ಬಳಕೆ ಪ್ರಮಾಣವು ಏನಾಗಬೇಕಂದ್ರೆ ವಾರ್ಷಿಕವಾಗಿ 12 kg ಬೇಕಾಗುತ್ತೆ ಸರ್. ಒಬ್ಬ ವ್ಯಕ್ತಿಗೆ ಒಂದು ವರ್ಷಕ್ಕೆ 12 kg ಅಡುಗೆ ಎಣ್ಣೆ ಬೇಕಾಗುತ್ತೆ.
1: ಹೌದು,
0: ಆದ್ರೆ
1: ಅಡುಗೆ ಎಣ್ಣೆ ಅಂತ ಡಾಕ್ಟರ್, ಇಲ್ಲಿ ಸುಮಾರು ಎಣ್ಣೆ ಈಗ ನೋಡಿ, ಬೇರೆ ಬೇರೆ ಅಂದ್ರೆ ಈಗ ತುಪ್ಪನೂ ಬಂತು ಜೊತೆಗೆ, ತುಪ್ಪನೂ ಎಣ್ಣೆ ಅಂತಾನೆ ಉಪಯೋಗಿಸ್ತಾರೆ ಅಂದ್ರೆ ಫ್ರೈ ಮಾಡಕ್ ಉಪಯೋಗಿಸ್ತಾರೆ.
0: ಈಗ ನಾವು ಅಂದ್ರೆ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂತ ಅಡಿಗೆ ಎಣ್ಣೆಗಳು ಅಂತ ಹೇಳಿದ್ರೆ, ಈಗ ತುಪ್ಪನ ಬೇರೆ ಬೇರೆ ಒಂದು ರೀತಿಯಲ್ಲಿ ಬಳಕೆ ಮಾಡ್ತಾರೆ. ಸಪರೇಟ್ ಆಗಿ ಈಗ ಬಿರಿಯಾನಿ ಮಾಡ್ಲಿಕ್ಕೆ ತುಪ್ಪ ಬಳಕೆ ಮಾಡ್ತಾರೆ, ಅಥವಾ ಪಲಾವ್ ಮಾಡ್ಲಿಕ್ಕೆ ತುಪ್ಪ ಬಳಕೆ ಮಾಡ್ತಾರೆ. ಆದ್ರೆ ಅದನ್ನ ಬಿಟ್ಟು ಈ ಎಣ್ಣೆಗಳದೇ ಅಂದ್ರೆ ಎಣ್ಣೆ ಕಾಳು ಬೆಳೆಗಳಿಂದ ಬಂದಿರತಕ್ಕಂತ ಎಣ್ಣೆಗಳದೇ ಕನ್ಸಂಪ್ಷನ್ 12 kg ICMR ಪ್ರಕಾರ
1: ನೋಡಿ,
0: ಆದ್ರೆ 24 kg ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಡಬಲ್ ಆಗಿದೆ. ಸೊ ನಾವು 2050 ಒಂದು ಅಂಕಿಅಂಶಗಳನ್ನು ತಗೊಳ್ಳೋದು ಅಂದ್ರೆ 1950ರಲ್ಲಿ ಬರೀ ಒಂದು 2-3 kg
1: ಅಷ್ಟು
0: ಪ್ರಮಾಣ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿ ಅಷ್ಟೇ 3 kg 2.5-3 kg ಅಷ್ಟು ಎಣ್ಣೆಯನ್ನು ಬಳಕೆ ಮಾಡ್ತಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ನಾವು 20, 25 or 26 ನೋಡೋದಾದರೆ ಒಬ್ಬ ಮನುಷ್ಯ ಪ್ರತಿ ವರ್ಷಕ್ಕೆ ಸುಮಾರು 24 kg ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ಆದ ಕಾರಣ ಈಗ ನಾವು ಎಣ್ಣೆ ಕಾಳು ಬೆಳೆಗಳನ್ನು ಬೆಳಿಲಿಕ್ಕೆ ಕ್ಷೇತ್ರ ವಿಂಗಡಣೆ ಅಂತೂ ಮಾಡಕ್ಕ ಕ್ಷೇತ್ರ ಹೆಚ್ಚಾಗಿ ಅಂತೂ ಮಾಡೋಕ್ಕಾಗ್ತಾ ಇಲ್ಲ. ಆದ ಕಾರಣ ಈಗ ಕಡಿಮೆ ಕ್ಷೇತ್ರದಲ್ಲಿ ಅಂದರೆ ಕಡಿಮೆ ಕ್ಷೇತ್ರದಲ್ಲಿನೇ ಹೆಚ್ಚಿನ ಒಂದು ಆದಾಯ ಕೊಡ್ತಕ್ಕಂಥ ತಳಿಗಳನ್ನು ಬೆಳೆದು ಈ ಎಣ್ಣೆ ಬಳಕೆ ಮಾಡತಕ್ಕಂಥ ಪ್ರಮಾಣವನ್ನು ಕಡಿಮೆ ಮಾಡಿದ್ರೆ ಸೊ ನಾವು ಆಮದೇನು ಮಾಡ್ಕೋತೀವಿ ಬೇರೆ ಒಂದು ದೇಶಗಳಿಂದ ನಾವು ಸುಮಾರು 55-60% ಅಷ್ಟು ನಾವು ಅಡುಗೆ ಎಣ್ಣೆಯನ್ನು ಆಮದು ಮಾಡ್ಕೋತಾ ಇದ್ದೀವಿ. ಅದು ಸುಮಾರು 15-16 ಮಿಲಿಯನ್ ಟನ್ನಷ್ಟು

0: ಎಣ್ಣೆನ ನಾವು ಪ್ರತಿ ವರ್ಷ ಆಮೋದು ಮಾಡ್ತಾ ಇದ್ದೀವಿ. ಸೊ ಆಮೋದು ಮಾಡೋದನ್ನು ನಾವು ತಪ್ಪಿಸ್ಬೋದು. ಮತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಇದು ಭಾಳ ಮುಖ್ಯವಾಗಿರುತ್ತೆ. ಈಗ ನಾವು 12 ಕೆಜಿ ತಿನ್ನೋರು 24 ಕೆಜಿ ತಿಂದಾಗ ನಾವು ಅಡುಗೆ ಎಣ್ಣೆ 12 ಕೆಜಿಗೆ ಬಂದು ನಿಂತು ಅಂತಂದರೆ ನಮ್ಮಲ್ಲೇ ಬೆಳೆದಿರ್ತಕ್ಕಂಥ ಎಣ್ಣೆಕಾಳು ಬೆಳೆಗಳೇ ನಮಗೆ ಸಫಿಸಿಯಂಟ್ ಆಗಿ ಆಗ್ತವೆ. ಸೊ ಈ ಥರ ಒಂದು ನಮ್ಮ ಎಲ್ರಿಗೂ ಇದು ಒಂದು ಕಾಳಜಿ ವಹಿಸ್ತಕ್ಕಂಥ ಸಂದರ್ಭ ಇದು ಎಣ್ಣೆಕಾಳು ಬೆಳೆಗಳಲ್ಲಿ.
1: ಈಗ ಭಾರತದಲ್ಲಿ ಎಣ್ಣೆ ಯಾವ ಥರ ಉತ್ಪಾದನೆ ಆಗ್ತಾ ಇದೆ ಡಾಕ್ಟ್ರೆ, ಅದ್ರ ಬಗ್ಗೆ ಹೇಳಿ. ಮತ್ತು ಈಗ ನಾವು ಎಷ್ಟು ನಮಗೆ ಇಲ್ಲಿ ಶಾರ್ಟೇಜ್ ಬೀಳುತ್ತೆ, ಎಷ್ಟು ನಮಗೆ ಮತ್ತೆ ಬೇಡಿಕೆ ಇದೆ?
0: ನಾವು ಈಗಾಗಲೇ ಹೇಳಿದಾಗೆ ಭಾರತೀಯ ವೈದ್ಯಕೀಯ ಮತ್ತು ಪೌಷ್ಟಿಕ ಮಾರ್ಗಸೂಚಿಗಳ ಪ್ರಕಾರ ಬರೀ ಒಂದು 20-30 ಗ್ರಾಮ್ ಪ್ರತಿದಿನಕ್ಕೆ ಒಬ್ಬ ಮನುಷ್ಯ ಎಣ್ಣೆಯನ್ನು ಬಳಕೆ ಮಾಡಬೇಕಾಗುತ್ತೆ. ಅಂದರೆ 4-6 ಟೀಸ್ಪೂನ್ ಅಂತ ಹೇಳ್ತೀವಿ. ಆದರೆ ಹೆಚ್ಚು ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದೀವಿ.
1: ಇದು ಹೇಗೆ, ಈಗ ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನ್ನ?
0: ಇದರಲ್ಲಿ ಈಗ ಒಂದು ICRIOR ಹೈದರಾಬಾದಿಂದ ಒಂದು ಸರ್ವೆಯನ್ನು ಮಾಡಿದ್ದಾರೆ. ಆ ಸರ್ವೆ ಪ್ರಕಾರ ಹೇಳೋದಾದರೆ ಸುಮಾರು ಇಲ್ಲಿ ಎಣ್ಣೆ ಒಂದು ಗ್ರಾಮೀಣ ಪ್ರದೇಶದಲ್ಲಾಗಲಿ ಅಥವಾ ನಗರದಲ್ಲಾಗಲಿ, ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನೋಡೋದಾದರೆ 15.5 ಕೆಜಿಯಷ್ಟು ಎಣ್ಣೆಯನ್ನು ಬಳಕೆ ಮಾಡಲಾಗುತ್ತೆ ಎವರೇಜ್ ಆಗಿ. ಅಂದರೆ ಒಂದು ಒಬ್ಬ ಮನುಷ್ಯ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮನುಷ್ಯ 15.5 ಕೆಜಿ ಎಣ್ಣೆಯನ್ನು ಪ್ರತಿ ವರ್ಷ ಬಳಕೆ ಮಾಡ್ತಾ ಇದ್ದಾರೆ. ಅದೇ ನಗರದಲ್ಲಿ ನಾವು ನೋಡೋದಾದರೆ ನಗರದಲ್ಲಿ ಸುಮಾರು 12-13 ಕೆಜಿಯಷ್ಟು ಎಣ್ಣೆಯನ್ನು ಪ್ರತಿ ವರ್ಷ ಒಬ್ಬ ವ್ಯಕ್ತಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿ ಈಗ ನಾವು ಬೇರೆ ಬೇರೆ ನೋಡೋದಾದರೆ, ಅಂದರೆ ಸುಮಾರು ಈ ಒಂದು ಆದಾಯದ ಮೇಲೆ ಅಥವಾ ಹಿಂಗೆ ಇನ್ಕಮ್ ಮೇಲೇನು ಕೂಡ ಸರ್ವೆ ಮಾಡಿದ್ದಾರೆ. ಅಂದರೆ 1-5 ಲಕ್ಷ ಇನ್ಕಮ್ ಇರ್ತಕ್ಕಂಥ ಒಂದು ವ್ಯಕ್ತಿಗಳು ಅಂದರೆ ಜನರು, ಸೊ ಅಲ್ಲೇನು ಮಾಡ್ತಾ ಇದ್ದಾರೆ ಎಣ್ಣೆಯನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಅದು ಸುಮಾರು ಒಂದು 16-17 ಕೆಜಿ ಪ್ರತಿ ವ್ಯಕ್ತಿ ಪ್ರತಿ ವರ್ಷಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಅಂದರೆ ಆದಾಯ ಕಡಿಮೆ ಇದ್ರೂ ಕೂಡ ಎಣ್ಣೆ ಬಳಕೆ ಅಂಶ ಜಾಸ್ತಿ ಆಗ್ತಾ ಇದೆ. ಅಂದರೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ತಿಳುವಳಿಕೆ ಕಾರಣ. ಯಾಕಂದರೆ ಈಗ ಎಣ್ಣೆ ಅಡುಗೆ ಎಣ್ಣೆಯಿಂದ ಎಷ್ಟು ನಮಗೆ ಅನುಕೂಲಗಳಿದ್ದಾವೆ ಅಷ್ಟೇ ಅನಾನುಕೂಲಗಳು ಇದ್ದಾವೆ. ಸೊ ಅಂಥ ಒಂದು ಅನಾನುಕೂಲಗಳು ಏನೇನಿದ್ದಾವೆ, ಅನುಕೂಲಗಳು ಏನೇನಿದ್ದಾವೆ, ಇದನ್ನು ತಿಳಿದುಕೊಂಡು ಅಡುಗೆಗೆ ಎಣ್ಣೆಯನ್ನು ಬಳಕೆ ಮಾಡೋದು ಬಹಳಷ್ಟು ಉತ್ತಮವಾಗಿರುತ್ತೆ.
1: ಈಗ ಹೌದಪ್ಪ, ತಮ್ಮ ಊಟದಲ್ಲಿ ಒಳ್ಳೆ ರುಚಿ ಬೇಕು ಅಂತ ಜಾಸ್ತಿ ಎಣ್ಣೆ ಬಳಸೋದಲ್ಲ ಅದು.
0: ಹೌದು,
1: ಒಂದು ಯೋಗ್ಯ ಪ್ರಮಾಣದಲ್ಲಿ ಒಂದು ಪ್ರಮಾಣ ಇರುತ್ತೆ.
0: ಹೌದು ಸರ್.
1: ಹೌದಲ್ಲ, ಈಗ ಹಾಗಾಗಿ ಈಗ ನೀವು ಜಾಸ್ತಿ ಎಣ್ಣೆ ತಿಂದರೂ ಕೂಡ ನಾಳೆ ಏನು ವೈದ್ಯಕೀಯ ಖರ್ಚು ಜಾಸ್ತಿ ಆಗುತ್ತೆ, ಮತ್ತು ನಿಮ್ಮದು ಆಕಸ್ಮಿಕವಾಗಿ ದುರ್ಘಟನೆಗಳು ಕೂಡ ಈ ಎಣ್ಣೆ ಜಾಸ್ತಿ ಪ್ರಮಾಣದ ತಿನ್ನೋದರಿಂದ ಕೂಡ ಬಳಸೋದ್ರಿಂದ ಇವರಿಗೆ ಬಂದ್ಬಿಡುತ್ತೆ. ಹಾಗಾಗಿ ರೈತರು ಅಥವಾ ಈಗ ಸ್ವಲ್ಪ ಮಾಹಿತಿ ಪಡ್ಕೊಳ್ಬೇಕಾಗತ್ತೆ.
0: ಹೌದು,
1: ಯಾಕಂದರೆ ತಮ್ಮದು ಈಗ ಎಣ್ಣೆಗೂ ತಮ್ಮ ಖರ್ಚು ಕೂಡ ಭಾಳ ಮಾಡ್ತೀರಿ. ಈಗ ಪ್ರಮಾಣ ನೀವು ಒಂದು ಪ್ರಮಾಣ ಇರುತ್ತೆ, ನಿಮ್ಮದು ಇನ್ಕಮ್ ಜಾಸ್ತಿ ಇದ್ದವರೇ ಎಣ್ಣೆ ಕಡಿಮೆ ಉಪಯೋಗಿಸ್ತಾ ಇದ್ದಾರೆ, ನೀವು ಇನ್ಕಮ್ ಕಡಿಮೆ ಇದ್ದವರೇ ಜಾಸ್ತಿ ಎಣ್ಣೆ ಖರ್ಚು ಮಾಡ್ತಾ ಇದ್ದೀರಿ. ಹಾಗಾಗಿ ಸ್ವಲ್ಪ ನೀವು ಈ ಕಡೆ ಲಕ್ಷ್ಯ ವಹಿಸೋದು ನಿಮ್ಮ ಆರೋಗ್ಯಕ್ಕೆ ಇದು ಉತ್ತಮ.
0: ಹೌದು, ಹೌದು ಸರ್. ಈಗ ನಾವು ಏನು ಇದರಿಂದ ಪ್ರಮುಖವಾಗಿ ಒಂದು ಸಂದೇಶ ಏನು ಹೇಳೋದಾದ್ರೆ, ಆರೋಗ್ಯಕರ ಜೀವನಕ್ಕೆ ದುಬಾರಿ ಎಣ್ಣೆ ಏನು ಅಗತ್ಯವಿಲ್ಲ. ಯಾಕಂದ್ರೆ ನಾವು ನಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ದುಬಾರಿಯಾಗಿರ್ತಕ್ಕಂಥ ಒಂದು ಎಣ್ಣೆಯನ್ನು ಅಗತ್ಯವಿಲ್ಲ.
1: ಈಗ ಎಣ್ಣೆ ಜಾಸ್ತಿ ಬಳಸೋದ್ರಿಂದ ಕೊಬ್ಬು ಉತ್ಪಾದನೆ ಜಾಸ್ತಿ ಆಗುತ್ತೆ. ಕೊಬ್ಬು ಅಂದರೆ ಕೊಲೆಸ್ಟ್ರಾಲ್
0: ಜಾಸ್ತಿ ಆಗುತ್ತೆ.
1: ಇದು ನಿಮ್ಮದು ಹೃದಯದ ಆರೋಗ್ಯಕ್ಕೆ ಇದು
0: ಹಾನಿ ಅಲ್ಲ. ಹೌದು, ಹೌದು,
1: ಹೃದಯದ ಆರೋಗ್ಯಕ್ಕೂ ಇದು ಎಣ್ಣೆ ಬೇಕೇ ಬೇಕು. ಆದರೆ
0: ಹೌದು, ಹೌದು. ಸೊ ಈ ಒಂದು ಉತ್ತಮ ಗುಣಮಟ್ಟದ ಮತ್ತು ತಾಜಾವಾಗಿರ್ತಕ್ಕಂಥ ಎಣ್ಣೆಗಳು ಬಳಕೆ ಮಾಡೋದು ಭಾಳ ಮುಖ್ಯವಾಗುತ್ತೆ. ಮತ್ತು ಮಿತ ಪ್ರಮಾಣದಲ್ಲಿರಬೇಕು ಬಳಕೆ. ಅದೇ ರೀತಿ ವೈಜ್ಞಾನಿಕವಾಗಿ ಆಯ್ಕೆ ಮಾಡಿದ ಎಣ್ಣೆಯನ್ನೇ ಮುಖ್ಯವಾಗಿ ಬಳಕೆ ಮಾಡೋದ್ರಿಂದ.
1: ಆಮೇಲೆ ಕೆಲವೊಬ್ರು ಡಾಕ್ಟರ್ ಈಗ ಎಣ್ಣೆನ ಬೇಯಿಸಿದ ಎಣ್ಣೆನೆ ಬೇಯಿಸ್ತಾ ಹೋಗ್ತಾರೆ. ತಮ್ಮ ಪ್ರಕಾರ ಸಾಮಾನ್ಯವಾಗಿ ಒಂದು ಸಾರಿ ಬಳಸಿದ ಎಣ್ಣೆನ ಈಗ ಬೇಯಿಸಿದ ಎಣ್ಣೆನ ಎಷ್ಟು ಸಾರಿ ಅಥವಾ ಎಷ್ಟು ದಿನ ತನಕ ನಾವು ಅದನ್ನು ಉಪಯೋಗಿಸ್ಬೋದು, ಮತ್ತು ಎಷ್ಟು ದಿನ ನಂತರ ಅದು ಉಪಯೋಗಿಸೋಕ್ಕೆ ಸೂಕ್ತ ಅಲ್ಲ ಅಂತೀರಿ?
0: ಈಗ ನಾವು ಈ ಥರ ಒಂದು ಅಂಶಗಳನ್ನು ಹೇಳೋದಾದರೆ, ಈ ಮರು ಬಿಸಿ ಮಾಡಿದ ಎಣ್ಣೆಯನ್ನು ಮತ್ತೆ ಮತ್ತೆ ಬಳಕೆ ಮಾಡಲೇಬಾರದು. ಅಂದರೆ ಈಗ
1: ಅಂದರೆ ಎಷ್ಟು ಸಾರಿ ಮಾಡ್ಕೊಳ್ಬೋದು ಅದು ಹೇಳಿ, ಅಥವಾ ಎಷ್ಟು ದಿನದವರೆಗೆ ಅದನ್ನು ನಾವು ಉಪಯೋಗಿಸ್ಕೋಬೋದು? ಇದು ಯಾಕಂದರೆ ಇದು ಎಲ್ಲರಲ್ಲಿ ಬೇಕು, ಯಾಕಂದ್ರೆ ಜಾಗ್ರತೆ ಬೇಕಾಗಿದೆ.
0: ಇಲ್ಲಿ ಏನಾಗುತ್ತೆ ಸರ್, ಈಗ ಮರು ಬಿಸಿ ಮಾಡಿದ ಎಣ್ಣೆ ಯಾವಾಗಲೂ ಆರೋಗ್ಯಕ್ಕೆ ಹಾನಿಕಾರಕ. ಯಾಕಂದ್ರೆ ನೀವು ಅದನ್ನೇ ಇಟ್ಕೊಂಡು ಈಗ ನಾವು ಬಜ್ಜಿ ತಿಂತೀವಿ, ಬೋಂಡಾ ತಿಂತೀವಿ, ಹೊರಗಡೆ
1: ನಮ್ದು ರುಚಿ ಆಯ್ತು, ಮಿರ್ಚಿ ತಿನ್ನಾನ ಬಜ್ಜಿ ತಿನ್ನಾನ ಅಂತೇಳಿ ನಾವು ಹೋಗಿ ತಗೊಂಡ್ಬಿಡ್ತೇವೆ.
0: ಹೌದು,
1: ಅದ ಎಷ್ಟು

0: ದಿಂದ ಎಣ್ಣೆನೋ ಮತ್ತೆ ಹೇಗಿದೆಯೋ ಅದನ್ನ ಗೊತ್ತಿಲ್ಲ.
1: ನಾವು ಮನೆಯಲ್ಲಿ ಆದ್ರೆ ಸರ್, ಮನೆಯಲ್ಲಿ ಏನ್ ಮಾಡ್ತೀವಿ, ಮನೆಯಲ್ಲಿ ಏನಾದರೂ ಬಜ್ಜಿ ಮಾಡೋದಾಗ್ಲಿ ಅಥವಾ ಏನಾದ್ರೂ ಕರಿದ ಪದಾರ್ಥಗಳು ಮಾಡಿದ್ರೆ ಒಂದು ವಾರದಲ್ಲಿ ಒಂದ್ ಸಾರಿ ಮಾಡ್ತಾರೆ, ಎರಡ್ ಸಾರಿ ಮಾಡ್ತಾರೆ. ಅದೇ ಈಗ ಅದರಲ್ಲಿ ಏನಾಗುತ್ತೆ, ಎಷ್ಟು ಎಣ್ಣೆ ಬೇಕೋ ಅಷ್ಟೇ ಹಾಕಿರ್ತಾರೆ. ಈಗ ಒಂದು 1/2 ಲೀಟರ್ ಬೇಕಾಗಿರುತ್ತೆ, 1/2 ಲೀಟರ್ ಎಣ್ಣೆ ಹಾಕಿರ್ತಾರೆ.
0: ಮಿರ್ಚಿ ಮಾಡ್ಬೇಕಂತ ಇಟ್ಕೊಳ್ಳಿ,
1: ಆ 1/2 ಲೀಟರ್ ಎಣ್ಣೆ ಅದರಲ್ಲಿ ಉಳಿಯದೆ ಒಂದು 50 ಗ್ರಾಮ್ 100 ಗ್ರಾಮ್
0: ಉಳಿದಿರುತ್ತೆ.
1: ಆ ಉಳಿದಿರೋ ಎಣ್ಣೆನ ಅದನ್ನೇ ಈಗ ನಾಳೆ ಅಡಿಗೆನೋ ಅಥವಾ ನಾಳೆ ಅಡಿಗೆನೋ
0: ಬದಲಾವಣೆ ಆಗಲ್ಲ. ಹೌದು,
1: ಯಾವಾಗ ನಾವು ಹೊರಗಿನ ಒಂದು ತಿಂಡಿ ತಿನಿಸುಗಳನ್ನ, ಬೇಕರಿ ಐಟಮ್ಗಳಾಗ್ಲಿ ಅಥವಾ ಈಗ ರೋಡ್ ರೋಡ್ ಅಲ್ಲಿ ತಿಂತಕ್ಕಂತ ಈ ಕರಿದ ಪದಾರ್ಥಗಳಾಗ್ಲಿ ಅಂತವನ್ನ ಹೆಚ್ಚಾಗಿ ನಾವು ತಿನ್ನೋದನ್ನ ಅವಾಯ್ಡ್ ಮಾಡಬೇಕು.
0: ನಾವು ತಿನ್ನೋದಕ್ಕಿಂತ ಅವರು ಕೂಡ ಅದನ್ನ ತಮ್ಮ ಲಾಭ ಬರ್ತದೆ ಹೇಳಿ ಅದನ್ನ ಮತ್ತೆ ಮತ್ತೆ
1: ಬಳಕೆ ಮಾಡದೆ
0: ಎಷ್ಟು ಸಾರಿ ಬಳಸಬಹುದು ಡಾಕ್ಟ್ರೆ.
1: ಈಗ ನಾವು
0: ಒಂದ್ 1 ಕೆಜಿ ಎಣ್ಣೆ ಇದೆಯಪ್ಪ,
1: ಹೌದು,
0: ಈಗ ಒಂದು 2 ಕೆಜಿ ಮಿರ್ಚಿ ಮಾಡಿದ್ರು ಅಂತ ಇಟ್ಕೊಳ್ರಿ, ಆ ಎಣ್ಣೆನ ಇವತ್ತೇ ಅದನ್ನ ಮಿರ್ಚಿ ಮಾಡ್ಲಿಕ್ಕೆ ಉಪಯೋಗಿಸಿದ್ದಾರೆ, ಮತ್ತೆ ಇನ್ನು ಎಷ್ಟು ದಿನ ಅದನ್ನು ಉಪಯೋಗಿಸ್ತಾರೆ.
1: ಸರ್, ಈಗ ಒಂದು ಸಾರಿ ಬಿಸಿ ಮಾಡಿರ್ತಕ್ಕಂಥ ಎಣ್ಣೆ ಮತ್ತೆ ಬಿಸಿ ಮಾಡಲೇಬಾರ್ದು ಸರ್, ಯಾಕಂದ್ರೆ ಅದು ಯಾವಾಗಲೂ ಹಾನಿಕಾರಕನೇ,
0: ಅದು ಆಯುಷ್ಯ ಹೋಯ್ತೆ
1: ಅದ್ರದ್ದು ಹೋಗುತ್ತೆ. ಅದು ಮತ್ತೆ ನಾವು ಅದನ್ನ ನಾವು ಬೇರೆ ತರ ಅಂದ್ರೆ ಈಗ ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ಲಿಕ್ಕೆ ಈಗ ಅಡಿಗೆ ಮಾಡ್ಲಿಕ್ಕೆ ಬಳಕೆ ಮಾಡ್ಕೋ, ಒಂದ್ ಸಾರಿ ಬಿಸಿ ಮಾಡಿರೋದನ್ನ ಬಳಕೆ ಮಾಡ್ಕೋಬಹುದು. ಪುನಃ ಪುನಃ ಅದನ್ನೇ ಕರೆದಿದ್ದೆ ಎಣ್ಣೆನ ಮತ್ತೆ ಇನ್ನು ಕರಿಲಿಕ್ಕೆ ಯೂಸ್ ಮಾಡಿದ್ರೆ ಅದು ಆರೋಗ್ಯಕರಕ್ಕೆ ಯಾವಾಗ್ಲೂ ಹಾನಿಕಾರಕ.
0: ಅಂದ್ರೆ ಒಂದು ಸಾರಿ ಬೇಯಿಸಿದ ಎಣ್ಣೆನ ಅದು ಅವಾಗಷ್ಟೇ ಯೋಗ್ಯ, ಮರುದಿನ ಸ್ವಲ್ಪ ಮಟ್ಟಿಗೆ ಉಪಯೋಗಿಸಬಹುದು.
1: ಹೌದು,
0: ಮತ್ತೆ ನೀವು ಮತ್ತೆ ಮತ್ತೆ
1: ಬಳಸಬಾರ್ದು.
0: ಅಥವಾ ಡಾಕ್ಟ್ರೆ, ಈಗ ಒಮ್ಮೆ ಬಳಸಿದ ಎಣ್ಣೆನ ನೀವು ಮತ್ತೆ ನೀವು ಬಳಸಿಲ್ಲ ಅಂದ್ರೆ ಇನ್ನೊಂದ್ ದಿನ ಬಳಸ್ಕೋಬಹುದು ಅಷ್ಟೇ.
1: ಅಷ್ಟೇ ಸರ್,
0: ಅಷ್ಟೇ. ಹೌದಲ್ಲ, ಅದು ಒಂದು ನೀವು ವಾರ ಬಳಸಬಹುದು ಅಷ್ಟೇ.
1: ಎಷ್ಟು ಬಾರಿ,
0: ಎಷ್ಟು ದಿನ ನಂತರ ಬಳಸಬಹುದು
1: ನೀವು
0: ಅಂದ್ರೆ, ಈಗ ಒಮ್ಮೆ ಬಳಸಿದ ಎಣ್ಣೆನ ಮತ್ತೆ ಈಗ ಅದು ನಾವು ಮನೇಲಿ ಇಲ್ಲಪ್ಪ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಳಸೋಣ ಅಂತ ಇರುತ್ತೆ, ಬಳಸಬಹುದು ಅದನ್ನ.
1: ಈಗ ಸ್ಟ್ರಿಕ್ಟ್
0: ಒಮ್ಮೆ ನಾವು ಬೇಯಿಸಿದ ಎಣ್ಣೆನ,
1: ಒಮ್ಮೆ ಬೇಯಿಸಿದ ಎಣ್ಣೆ ಈಗ ನಾವು ಮನೆಯಲ್ಲಿ ಮಾಡಿದ್ದಾದ್ರೆ ಅದನ್ನ ನಮ್ಮ ತಾಯಿಯಂದ್ರಲ್ಲಿ ನಮ್ಮ ಇನ್ನೊಂದ್ಸರಿ ಅದನ್ನ ಅಡಿಗೆ ಮಾಡ್ಲಿಕ್ಕೆ ಬಳಸ್ಕೊಂಡ್ ಅದನ್ನೇ ಇಟ್ಟುಬಿಟ್ಟು ಅಂದ್ರೆ ಸುಮಾರು ದಿನ ಇಟ್ಟು, ವಾರಗಟ್ಟಲೆ ಇಟ್ಟು, 10 ದಿನಗಟ್ಟಲೆ ಇಟ್ಟು ಅದನ್ನ ಮತ್ತಿರ ಬಳಕೆ ಮಾಡ್ಲಿಕ್ಕೆ ಸೂಕ್ತವಲ್ಲ. ಯಾವಾಗ್ಲೂ ಅದು ಒಂದು ಹಾನಿಕಾರಕ,
0: ಬಾಳ ದಿನ ಇಟ್ಕೋಬಾರ್ದು ಅಂತ.
1: ಹೌದು, ಹೌದು.
0: ತುಂಬಾ ಸಂತೋಷ ಡಾಕ್ಟ್ರೆ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ರೈತರು ಎಣ್ಣೆ ಬೇಳೆಕಾಳು ಯಾವ ಥರ ಬೆಳಿಬೇಕು, ಮತ್ತು ಈ ಬರಗಾಲ ಸಂದರ್ಭದಲ್ಲಿ ಮತ್ತು ಎಣ್ಣೆ ಬೇಳೆಕಾಳು ಬೆಳೀಲಿಕ್ಕೆ ಸರ್ಕಾರದ ವತಿಯಿಂದ ಯಾವ್ಯಾವ ಯೋಜನೆ ಇದೆ, ಗುಣಮಟ್ಟದ ಆರೋಗ್ಯಕ್ಕಾಗಿ ನಮ್ಮ ಯಾವ ಥರ ನಾವು ಎಣ್ಣೆಯನ್ನು ಉಪಯೋಗಿಸ್ಬೇಕು, ಸರಿಯಾದ ಬಳಕೆಯನ್ನು ಯಾವ ಥರ ಮಾಡಿಕೊಳ್ಬೇಕು, ಹೀಗೆ ಒಂದೊಂದು ಮಾಹಿತಿನ ನಾವು ಇವತ್ತು ಮಾಡಿಕೊಟ್ವಿ. ತುಂಬ ಸಂತೋಷ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಈ ಎಣ್ಣೆ ಬೀಜದ ಬೆಳೆಗಳು ಮತ್ತು ಅವುಗಳ ಗುಣಮಟ್ಟ ಈ ಬಗ್ಗೆ ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ.
1: ಈ ಒಂದು ಗಾಣದಕ್ಕಾಗಲಿ, ಗಾಣದ ಎಣ್ಣೆಗಾಗಲಿ, ಅಥವಾ ಎಣ್ಣೆಕಾಳು ಬೆಳೆಗಳ ಈಗಾಗಲೇ ಬೆಳೀತಾ ಇದ್ದರೆ ಮತ್ತೆ ಈ ಸುಮಾರು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಒಳ್ಳೊಳ್ಳೆ ಒಂದು ಆರೋಗ್ಯಕರವಾಗಿ ಎಣ್ಣೆಗಳನ್ನು ಮಾಡಿ ಸೇಲ್ ಮಾಡಿರ್ತಕ್ಕಂಥ ಒಂದು ಉದಾಹರಣೆಗಳು ಕೂಡ ಇದ್ದಾವೆ. ಸೊ ಸುಮಾರಾಗಿ ನಾವು ಈಗ ಗಾಗಿ ಅಂತೇಳಿ, ಗಾಗಿ ಫುಡ್ಸ್ ಅಂತ, ಅವರು ಕೂಡ ಎಲ್ಲ ಎಣ್ಣೆಗಳು ಅಂತಂದ್ರೆ ಕೋಲ್ಡ್ ಪ್ರೆಸ್ಡೇ ಮಾಡ್ತಾ ಇದ್ದಾರೆ. ಈಗ ಅವ್ರು ಏನ್ ಮಾಡ್ತಾರೆ, ರೈತರ ಹತ್ರ ಹೋಗಿನೇ ಎಣ್ಣೆಕಾಳು ಬೆಳೆಗಳನ್ನ ತಗೊಂಬಂದು ಎಣ್ಣೆಯನ್ನ ತೆಗೆದು ಅವ್ರದೇ ಆದ ಬ್ರ್ಯಾಂಡ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಿಂದು ಅಂತೇಳಿ ಆಯಿಲ್, ಇದರಲ್ಲಿ ಕೋಕೋನಟ್ ಆಯಿಲ್ ಬಿಂದು ಅಂತೇಳಿ, ಅವರು ಕೂಡ ಕಿರಣ್ ಕುಮಾರ್ ಅಂತೇಳಿ ಒಂದು ದಬ್ಬೆಘಟ್ಟದಿಂದ. ಸೊ ಈ ತರ ಅಂದ್ರೆ ರೈತರಿಗೆ ಈ ತರ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸೊ ಆ ರೈತರನ್ನೇ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಒಂದು ಅವರು ಸಲಹೆ ಮಾಡ್ತಾರೆ, ಅಂದ್ರೆ ಯಾವ ತರ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿದ್ದಾರೆ, ಯಾವ ತರ ಅದನ್ನ ಸಬ್ಸಿಡಿ ಯಾವ ತರದಲ್ಲಿ ಬಂತು, ಏನೇನು ಈ ಒಂದು ಎಣ್ಣೆಗಾಣಗಳನ್ನ ಸ್ಪೆಷಲ್ ಆಗಿ ಹಾಕೋರಾಗಿದ್ರೆ ಏನೇನು ಬೇಕಾಗುತ್ತೆ, ಆಮೇಲೆ ಎಲ್ಲೆಲ್ಲಿ ನಮ್ಗೆ ಎಣ್ಣೆಕಾಳು ಬೆಳೆಗಳು ಸಿಗ್ತವೆ, ಅವು ಎಷ್ಟೆಷ್ಟು ಪ್ರಮಾಣದಲ್ಲಿ ಅಂದ್ರೆ, ಈಗ ಸೂರ್ಯಕಾಂತಿ ಆದ್ರೆ 4 ಕೆಜಿ ಹಾಕಿದ್ರೆ 1 ಲೀಟರ್ ಆಯಿಲ್ ಬರುತ್ತೆ. ಸೊ ಈ ತರ ಕಡಲೆ ಆದ್ರೆ ಅಂದ್ರೆ 3 ಕೆಜಿ 3-4 ಕೆಜಿ ಹಾಕಿದ್ರೆ 1 ಲೀಟರ್ ಬರುತ್ತೆ. ಸೊ ಈ ತರದ ಮಾಹಿತಿ ಮತ್ತೆ ಅದರಲ್ಲಿ ಎಣ್ಣೆ ತೆಗೆದ ನಂತರ ಏನು ಕೇಕ್ ಉಳಿತೈತಲ್ಲ, ಆ ಹಿಂಡಿ ಕೂಡ ಆ ಮಾರುಕಟ್ಟೆ ಮಾಡುವ ಒಂದು ಅವರ ಸಲಹೆ ಕೂಡ ಕೊಡ್ತಾರೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರ ನಂಬರ್ ಶೇರ್ ಮಾಡ್ತೀನಿ. ನನ್ನ ಒಂದು ಮೊಬೈಲ್ ಸಂಖ್ಯೆ 9844371335, 9844371335.
0: ಇನ್ನೊಮ್ಮೆ ನಮಸ್ಕಾರ.
1: ನಮಸ್ಕಾರ ಸರ್.
2: ರೈತ ಬಾಂಧವರೇ, ಇಲ್ಲಿಯ ತನಕ ಎಣ್ಣೆ ಬೆಳೆಗಳ ಗುಣಮಟ್ಟ, ಅವುಗಳ ಆರೋಗ್ಯ

ಜೊತೆಗೆ ಈ ಎಣ್ಣೆ ಬೆಳೆಗಳನ್ನು ಹೇಗೆ ನಾವು ಸರಿಯಾಗಿ ಬಳಕೆ ಮಾಡಿಕೊಳ್ಳಬೇಕು, ಈ ವಿಷಯದ ಕುರಿತಂತೆ ಡಾಕ್ಟರ್ ಯಮನೂರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದಂತಹ ಸಂದರ್ಶನವನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಜನಪದ ಗೀತೆಗಳು. ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಘಗಳಿಂದ ಭಜನಾ ಪದಗಳನ್ನು ಕೇಳೋಣ.

0: ಇಲ್ಲಿ ತನಕ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇತಾರ ಕೊಳಲದ ತೋಪೇಗೌಡ ಹಾಗೂ ಸಂಘಗಳಿಂದ ಭಜನೆ ಪದಗಳನ್ನು ಕೇಳಿದರೆ, ಇನ್ನೀಗ ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದು ಮಳೆಗಾಲದ ಸಂದರ್ಭ, ಹಾಗಾಗಿ ಈ ಸಂದರ್ಭದಲ್ಲಿ ಮೀನಿನ ಆರೋಗ್ಯ ಹೇಗೆ ನಾವು ಕಾಪಾಡಿಕೊಳ್ಬೇಕು ಅನ್ನೋದರ ಕುರಿತಂತೆ ಡಾಕ್ಟರ್ ಅಮೋಘ KR ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದಂತಹ ಸಂದರ್ಶನ ಪ್ರಸಾರವಾಗಲಿದೆ. ಇನ್ನು ಜನಪದ ಸಂಗೀತ ಕಾರ್ಯಕ್ರಮ, ನಾಳಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ನೀರ್ಗುಂದ ಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ನೀವು ಕೇಳ್ತೀರಿ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
1: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
2: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
1: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
3: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಹಿ. ಮುಖ್ಯಾಂಶಗಳು: ದೇಶದ ಜವಳಿ ರಫ್ತು 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 288 GW ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್.

0: ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹೂಡಾ ಮುಖಾಮುಖಿ. ವಾರ್ತೆಗಳ ವಿವರ. ಜಾಗತಿಕವಾಗಿ ಎದುರಾಗುವ ಅಡೆತಡೆಗಳು ಮತ್ತು ಭೌಗೋಳಿಕ ರಾಜಕೀಯ ಅಡೆತಡೆಗಳ ಹೊರತಾಗಿಯೂ ಕರಕುಶಲ ವಸ್ತುಗಳು ಸೇರಿದಂತೆ ಭಾರತದ ಜವಳಿ ಮತ್ತು ಉಡುಪುಗಳ ರಫ್ತು 2025-26 3,25,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದ್ದು ಶೇಕಡಾ 1.8% ಬೆಳವಣಿಗೆ ದಾಖಲಿಸಿದೆ. 2024-25 ರಫ್ತು 3,19,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿತ್ತು. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಜವಳಿ ಮತ್ತು ಉಡುಪು ಕ್ಷೇತ್ರದ ಜಾಗತಿಕ ಸ್ಪರ್ಧಾತ್ಮಕತೆ ಮತ್ತು ರಫ್ತು ಸಿದ್ಧತೆ ಬಲಪಡಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಮತ್ತು ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶಗಳು ಮತ್ತು ಉಡುಪು ಘಟಕಗಳ ಯೋಜನೆ, ಜವಳಿಗೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹ ಯೋಜನೆ, ರಾಷ್ಟೀಯ ತಾಂತ್ರಿಕ ಜವಳಿ ಮಿಷನ್, ಜವಳಿ ವಲಯದಲ್ಲಿ ಸಾಮರ್ಥ್ಯ ವೃದ್ಧಿಗಾಗಿ ಸಮರ್ಥ ಯೋಜನೆ ಮತ್ತು ರಫ್ತು ಉತ್ತೇಜನ ಮಿಷನ್ ಅಡಿಯಲ್ಲಿ ಮಾರುಕಟ್ಟೆ ಪ್ರವೇಶ ಬೆಂಬಲ ಮತ್ತು ಬಡ್ಡಿ ಸಬ್ಸಿಡಿ ಸೇರಿದಂತೆ ವಿವಿಧ ಘಟಕಗಳ ಪ್ರಾರಂಭವು ಈ ಉಪಕ್ರಮಗಳಲ್ಲಿ ಸೇರಿವೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 2014 76 GW ಈ ವರ್ಷದ ಜೂನ್ 30 ವೇಳೆಗೆ 288 GW ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯಸ್ಸೋ ನಾಯಕ್ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಸೌರಶಕ್ತಿಯ ಸ್ಥಾಪಿತ ಸಾಮರ್ಥ್ಯ 162 GW ಹೆಚ್ಚು, ಪವನ ವಿದ್ಯುತ್ ಸುಮಾರು 58 GW, ಜಲವಿದ್ಯುತ್ 57 GW ಮತ್ತು ಜೈವಿಕ ವಿದ್ಯುತ್ 11 GW ಹೆಚ್ಚು ಎಂದು ಹೇಳಿದ್ದಾರೆ. 2013-14 ಆರ್ಥಿಕ ವರ್ಷದಿಂದ 2025-26 ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ವಲಯ ಸುಮಾರು $46 ದಶಲಕ್ಷ ವಿದೇಶಿ ನೇರ ಹೂಡಿಕೆ ಎಫ್ಡಿಐ ಅನ್ನು ಆಕರ್ಷಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಅವಧಿಯಲ್ಲಿ 12 ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು ನವೀಕರಿಸಬಹುದಾದಂತಹ ಇಂಧನ ವಲಯಕ್ಕೆ 12,00,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ವಿನಿಯೋಗಿಸಿವೆ ಎಂದು ಸಚಿವ ಶ್ರೀಪಾದ್ ಯಸ್ಸೋ ನಾಯಕ್ ಮಾಹಿತಿ ನೀಡಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎನ್ಸಿಬಿ 27 ದೇಶಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು 19 ದೇಶಗಳೊಂದಿಗೆ ತಿಳಿವಳಿಕೆ ಒಪ್ಪಂದದ ಮೂಲಕ ಮಾದಕ ದ್ರವ್ಯ ನಿಯಂತ್ರಣದಲ್ಲಿ ಅಂತಾರಾಷ್ಟೀಯ ಸಹಕಾರ ಬಲಪಡಿಸಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಮಾದಕ ದ್ರವ್ಯಗಳ ಅಕ್ರಮ ಸಾಗಾಣೆ ಪರಿಶೀಲಿಸಲು ಮತ್ತು ತಡೆಯಲು ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿದೆ. ಮಾದಕ ದ್ರವ್ಯ ಸಾಗಣೆ ಮತ್ತು ಮಾದಕ ದ್ರವ್ಯಗಳ ದುರುಪಯೋಗದ ಸವಾಲನ್ನು ಪರಿಹರಿಸಲು ಮಾದಕ ದ್ರವ್ಯ ನಿಯಂತ್ರಣದ ವಿಷನ್ ಡಾಕ್ಯುಮೆಂಟ್ ಅನ್ನು ಕಳೆದ ತಿಂಗಳು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮ್ಯಾನ್ಮಾರ್, ನೇಪಾಳ, ಥೈಲ್ಯಾಂಡ್, ಶ್ರೀಲಂಕಾ, ಇಂಡೋನೇಷ್ಯಾ, ಸಿಂಗಾಪುರ ಮತ್ತು ಅಮೆರಿಕದಂತಹ ದೇಶಗಳೊಂದಿಗೆ ಮಾದಕ ದ್ರವ್ಯ ಸಂಬಂಧಿತ ವಿಷಯಗಳ ಕುರಿತು ಭಾರತ ನಿಯಮಿತವಾಗಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸುತ್ತದೆ. ಎನ್ಸಿಬಿ ಬಲಪಡಿಸಲು ದೇಶಾದ್ಯಂತ ವಲಯ ಕಚೇರಿಗಳನ್ನು 13-30 ಹೆಚ್ಚಿಸಲಾಗಿದೆ ಎಂದು ಸಚಿವ ನಿತ್ಯಾನಂದ ರೈ ಮಾಹಿತಿ ನೀಡಿದ್ದಾರೆ. ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಮೇಘಾಲಯ ಮುಖ್ಯಮಂತ್ರಿ ಕಾರ್ನಾಡ್ ಸಂಗ್ಮಾ ಅವರು ಲಕಡಾಂಗ್ ಅರಿಶಿನ ಮಿಷನ್ ಗೋಲ್ಡನ್ ಸ್ಪೈಸ್ಗೆ ಚಾಲನೆ ನೀಡಿದರು. ಮಿಷನ್ ಗೋಲ್ಡನ್ ಸ್ಪೈಸ್ ಎಂಬುದು ಸಚಿವಾಲಯದ ಉಪಕ್ರಮವಾಗಿದ್ದು 175 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ವಿಶ್ವದ ಅತಿ ಹೆಚ್ಚು ನೈಸರ್ಗಿಕವಾಗಿ ಕಂಡುಬರುವ ಕರ್ಕ್ಯುಮಿನ್ ಅಂಶದೊಂದಿಗೆ ಲಕಡಾಂಗ್ ಅರಿಶಿನವು ತನ್ನ ಅಸಾಧಾರಣ ಗುಣಮಟ್ಟಕ್ಕಾಗಿ ಜಾಗತಿಕವಾಗಿ ಮೆಚ್ಚುಗೆಯನ್ನು ಪಡೆದಿದೆ. ಇದು ಭಾರತದ ಅತ್ಯಂತ ವಿಶಿಷ್ಟ ಕೃಷಿ ಸಂಪತ್ತಿನಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು 7,000 ಹೆಕ್ಟೇರ್ಗಳಿಗೆ ಕೃಷಿಯನ್ನು ವಿಸ್ತರಿಸುತ್ತದೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸುತ್ತದೆ, 3,000 ಹೆಚ್ಚು ಮಹಿಳಾ ನೇತೃತ್ವದ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಮತ್ತು 2028-29 ಆರ್ಥಿಕ ವರ್ಷದ ವೇಳೆಗೆ 100 ಕೋಟಿ ರೂಪಾಯಿ ಮೌಲ್ಯದ ಲಕಡಾಂಗ್ ಅರಿಶಿನ ಆರ್ಥಿಕತೆಯನ್ನು ನಿರ್ಮಿಸುತ್ತದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ದೆಹಲಿಯ ಸರ್ಫಜ್ಜಂಗ್ ಆಸ್ಪತ್ರೆಯಿಂದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ತಕ್ಷಣ ಸ್ಥಳಾಂತರಿಸುವಂತೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ. ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಂಗ್ಮೋ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಮತ್ತು ನ್ಯಾಯಮೂರ್ತಿ ತೇಜಸ್ಕರಿಯಾ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ವಾಂಗ್ಚುಕ್ ಅವರನ್ನು ದಿನದ 24 ಗಂಟೆ ಮೇಲ್ವಿಚಾರಣೆ ಮಾಡಲು ತಜ್ಞರ ತಂಡವನ್ನು ರಚಿಸುವಂತೆ ಮೇದಾಂತ ಆಸ್ಪತ್ರೆಯ ನಿರ್ದೇಶಕರಿಗೆ ನ್ಯಾಯಪೀಠ ನಿರ್ದೇಶನ ನೀಡಿತು. ಅಲ್ಲದೆ ಗೀತಾಂಜಲಿ ಆಂಗ್ಮೋ ಅವರು ಬಯಸಿದಾಗಲೆಲ್ಲ ಆಸ್ಪತ್ರೆಯಲ್ಲಿ ತಮ್ಮ ಪತಿಯನ್ನು ಭೇಟಿ ಮಾಡಲು ಅವಕಾಶ ನೀಡಬೇಕೆಂದು ಹೈಕೋರ್ಟ್ ಆದೇಶ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ನವದೆಹಲಿಯಲ್ಲಿ ನಿನ್ನೆ ನಡೆದ ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸ್ ಪಡೆಗಳು ಪೆಲೆಟ್ ಗನ್ಗಳನ್ನು ಬಳಸಿವೆ ಎಂದು ಹೇಳುವ ಮೂಲಕ ಸಾಮಾಜಿಕ ಮಾಧ್ಯಮ ಪೋಸ್ಟರ್ಗಳನ್ನು ಸರ್ಕಾರ ತಳ್ಳಿಹಾಕಿದೆ. ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಮೊಳೆಗಳು ಅಳವಡಿಸಲಾದ ಲಾಠಿಗಳನ್ನು ಬಳಸಿದ್ದಾರೆ ಎಂದು ಆರೋಪಿಸಿರುವ ಸಾಮಾಜಿಕ ಮಾಧ್ಯಮ ಹೇಳಿಕೆಗಳನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಹೇಳಿಕೆಗಳು ನಕಲಿ ಎಂದು ಸ್ಪಷ್ಟಪಡಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ತಮಿಳುನಾಡಿನ ಕೊಯಮತ್ತೂರು ಮತ್ತು ತಿರುಪೂರ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ವೇಳೆ ಅವರು ಕೊಯಮತ್ತೂರಿನ ಜಿಕೆಎನ್ಎಂ ನರ್ಸಿಂಗ್ ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ತಿರುಪೂರಿನ ಅವಿನಾಶಿನಲ್ಲಿರುವಂತಹ ಅವಿನಾಶಿ ಲಿಂಗೇಶ್ವರ ಶಿವನ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಫಿಲಿಪೈನ್ಸ್ನ ಮನಿಲಾಕ್ಕೆ 2 ದಿನಗಳ ಭೇಟಿಯನ್ನು ನೀಡಲಿದ್ದು ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ಸಭೆ ಸೇರಿದಂತೆ ಆಸಿಯಾನ್ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆಸಿಯಾನ್ ಸಂಬಂಧಿತ ಸಭೆಗಳ ಹೊರತಾಗಿ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಈ ಭೇಟಿಯು ಆಕ್ಟ್ ಈಸ್ಟ್ ನೀತಿಯ ಅಡಿಯಲ್ಲಿ ಆಸಿಯಾನ್ನೊಂದಿಗೆ ಭಾರತದ ಆಳವಾದ ಸಂಬಂಧವನ್ನು ಒತ್ತಿ ಹೇಳುತ್ತದೆ ಮತ್ತು ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತನ್ನ ಬಲವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇಂದು ಜೆಮ್ಸ್ ಆಫ್ ಇಂಡಿಯಾ ಚಾಲೆಂಜ್ನ ಪ್ರಾಯೋಗಿಕ ಹಂತವನ್ನು ಪ್ರಾರಂಭಿಸಿದೆ. ಇದು ತಳಮಟ್ಟದ ಡಿಜಿಟಲ್ ಸೃಜನಕಾರರನ್ನು ಗುರುತಿಸಲು, ಪೋಷಿಸಲು ಮತ್ತು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ. ವೇವ್ಸ್ ಒಟಿಟಿ ಅಡಿಯಲ್ಲಿ ಮೈ ವೇವ್ಸ್ ವೇದಿಕೆಯಲ್ಲಿ ಆರಂಭಿಸಲಾದ ಈ ಸ್ಪರ್ಧೆಯು ನಾಗರಿಕರು ತಮ್ಮ ಜಿಲ್ಲೆಗಳ ವಿಶಿಷ್ಟ ಕಥೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಕಿರು ವಿಡಿಯೋಗಳನ್ನು ರಚಿಸಲು ಆಹ್ವಾನಿಸುತ್ತದೆ. ಭಾಗಿಯಾಗುವವರು ಆಗಸ್ಟ್ 1-31ರವರೆಗೆ ಮೈ ವೇವ್ಸ್ ವೇದಿಕೆಯಲ್ಲಿ ಮೈ ವೇವ್ಸ್ ವಿಭಾಗದ ಮೂಲಕ 1-3 ನಿಮಿಷಗಳ ವಿಡಿಯೋಗಳನ್ನು ಸಲ್ಲಿಸಬಹುದು. ಪ್ರಾಯೋಗಿಕ ಹಂತವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅರುಣಾಚಲ ಪ್ರದೇಶ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ಡಿಯು, ಗೋವಾ ಮತ್ತು ಲಡಾಖ್ ಅನ್ನು ಒಳಗೊಂಡಿದೆ. ಈ ಉಪಕ್ರಮವು ಪ್ರತಿ ಜಿಲ್ಲೆಗೆ 20 ಸೃಜನಕಾರರಿಗೆ ತಲಾ 50,000 ರೂಪಾಯಿಗಳ ಜಿಲ್ಲಾ ಮಟ್ಟದ ಪ್ರಶಸ್ತಿ, 2,00,000 ರೂಪಾಯಿಗಳ ರಾಜ್ಯ ಮಟ್ಟದ ಪ್ರಶಸ್ತಿ ಮತ್ತು ರಾಷ್ಟ್ರವ್ಯಾಪಿ ಬಿಡುಗಡೆಯ ಸಮಯದಲ್ಲಿ 5,00,000 ರೂಪಾಯಿಗಳ ರಾಷ್ಟೀಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇದರ ಯಶಸ್ಸಿನ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ HS ಪ್ರಣಾಯ್ ಚಾಂಗ್ಝೌನಲ್ಲಿ ಇಂದು ಮಲೇಷ್ಯಾದ ಲಿಯಾಂಗ್ ಜುನ್ ಹಾವೋ ವಿರುದ್ಧ 21-10, 21-14 ಅಂತರದಲ್ಲಿ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಭಾರತದ ಶಟ್ಲರ್ ಪಿವಿ ಸಿಂಧು ನಾಳೆ ನಡೆಯುವ ಮಹಿಳಾ ಸಿಂಗಲ್ಸ್ ವಿಭಾಗದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದವರೇ ಆದ ಉನ್ನತಿ ಹುಡಾ ಅವರನ್ನು ಎದುರಿಸಲಿದ್ದಾರೆ. ದೇವಿಕಾ ಸಿಹಾ ಕೂಡ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಾ ಕರುಣನ್ ಸ್ಪರ್ಧೆಗೆ ಇಳಿಯಲಿದ್ದಾರೆ. ತನಿಷಾ ಕ್ರಾಸ್ಟ್ ಮತ್ತು ಧ್ರುವ್ ಕಪಿಲ, ರೋಹನ್ ಕಪೂರ್ ಮತ್ತು ಋತ್ವಿಕಾ ಶಿವಾನಿ ಗಡ್ಡೆ ಮೆಷರ್ ಡಬಲ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಹಾರ್ಮೋನ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸುವ ನಿಟ್ಟಿನಲ್ಲಿ ಇರಾನ್ ಮತ್ತು ಅಮೆರಿಕ ಸತತ 10ನೇ ದಿನವೂ ಪರಸ್ಪರ ವಾಯುದಾಳಿಗಳನ್ನು ನಡೆಸಿವೆ. ಹಾರ್ಮೋನ್ ಜಲಸಂಧಿಯಲ್ಲಿ ಚಲಿಸುತ್ತಿದ್ದ ತೈಲ ನೌಕೆಯೊಂದರ ಮೇಲೆ ಇರಾನ್ ದಾಳಿ ನಡೆಸಿದೆ. ಇನ್ನೊಂದೆಡೆ ಈ ಪ್ರಮುಖ ಸಮುದ್ರ ಮಾರ್ಗದ ಮೇಲಿನ ನಿಯಂತ್ರಣಕ್ಕಾಗಿ ಎರಡೂ ದೇಶಗಳ ನಡುವಿನ ಹೋರಾಟ ತೀವ್ರಗೊಂಡಂತೆ ಇರಾನ್ನ ಒಳಗಿನ ಗುರಿಗಳ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ವಾಯುದಾಳಿ ನಡೆಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 288 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹುಡಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ಬೆಂಗಳೂರು.

ಪ್ರೀತಿಯ ಕೇಳುಗರಿಗೆಲ್ಲ ಇವತ್ತಿನ ಸಿರಿಗಂಧ ಕಾರ್ಯಕ್ರಮ ಕೇಳಲಿಕ್ಕೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್. ಸ್ನೇಹಿತರೆ, ಇವತ್ತು ಜುಲೈ 21. ಇವತ್ತು ವಿಶ್ವದಾದ್ಯಂತ ಜಂಕ್ ಫುಡ್ ಡೇ, ಅಂದರೆ ಜಂಕ್ ಫುಡ್ ಅಂತ ನಾವೇನು ಕರಿತೀವಿ ಅದಕ್ಕೂ ಕೂಡ ಒಂದು ದಿನವನ್ನು ನಿಗದಿ ಮಾಡಿ ಆ ದಿನವನ್ನು ಆಚರಿಸ್ತಾರೆ ಆಹಾರ ಪ್ರಿಯರು. ನೋಡಿ, ನಮ್ಮದು ಭಾರತ ದೇಶ, ನಮ್ಮ ದೇಶದಲ್ಲಿ ಆಹಾರಕ್ಕೆ ಬಹಳ ಹಿಂದಿನ ಕಾಲದಿಂದಲೂ ಕೂಡ ಸಾಕಷ್ಟು ಮಹತ್ವವನ್ನು ಕೊಡ್ತಾ ಬಂದಿದ್ದಾರೆ. ನಮ್ಮ ಹಿರಿಯರು ಕೇಳಿದರೆ ಆರೋಗ್ಯದ ಗುಟ್ಟು ಎಲ್ಲಿದೆ ಅಂತಂದರೆ ನಾವು ನಿತ್ಯ ತಿನ್ನುವಂತಹ ಆಹಾರದಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗಾದರೆ ನಾವು ಸೇವಿಸುವಂತಹ ಆಹಾರ ಅದು ಹೌದು ನಿಜಕ್ಕೂ ಕೂಡ ಉತ್ತಮವಾಗಿರಬೇಕು, ಗುಣಮಟ್ಟದ್ದಾಗಿರಬೇಕು, ನಮ್ಮ ಆರೋಗ್ಯಕ್ಕೆ ಅದು ಪುಷ್ಟಿಯನ್ನು ಕೊಡ್ತಾ ಇರಬೇಕು. ಇದರ ನಡುವೆ ನೋಡಿ, ಜಂಕ್ ಫುಡ್ ಅಂತ ಏನು ನಮ್ಮನ್ನು ಒಕ್ಕರಿಸಿಕೊಂಡು ಬಿಟ್ಟಿದೆ, ನಮ್ಮನ್ನು ಆವರಿಸಿಕೊಂಡು ಬಿಟ್ಟಿದೆ, ಅನಿವಾರ್ಯ ಅನ್ನೋ ರೀತಿಯಲ್ಲಿ ಜಂಕ್ ಫುಡ್ಡನ್ನು ತಿನ್ನುವಂತಹ ಕಾಲ ಇದಾಗಿದೆ. ಹಾಗಾಗಿ ಜಂಕ್ ಫುಡ್ ಡೇ ಇವತ್ತು ಬೇಕಾ ಅನ್ನುವಂತಹ ಪ್ರಶ್ನೆ ಖಂಡಿತವಾಗಿ ಕೂಡ ಬರುತ್ತೆ. ಹೌದು, ಜಂಕ್ ಫುಡ್ ಡೇ ಅಂತ ಇವತ್ತು ಆಚರಿಸ್ತಾರೆ, ಯಾಕೆ ಆಚರಿಸ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲೂ ಕೂಡ ಮೂಡಿರ್ಬೋದು. ಕಾರಣ ಇಷ್ಟೇ, ಇದು ಹುಟ್ಟುಕೊಂಡಿದ್ದು ಅಮೆರಿಕದಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ. ಯಾಕೆ ಅಂತಂದರೆ ಆಹಾರದ ಬಗ್ಗೆ ಸಾಕಷ್ಟು ಕಾಳಜಿ ಅಲ್ಲಿಯೂ ಕೂಡ ಇದೆ, ಆದರೆ ವರ್ಷ ಇಡೀ ಡಯಟ್ ಅಂದರೆ ಪಥ್ಯ ಆಹಾರವನ್ನು ಸೇವಿಸ್ತಾ ಒಂದು ದಿವಸ ಆದರೂ ನಾವು ನಾಲಿಗೆ ಕೇಳುವಂತಹ, ನಮ್ಮ ಮನಸ್ಸು ಕೇಳುವಂತಹ ಆಹಾರವನ್ನು ಯಾಕೆ ಸ್ವೀಕರಿಸಬಾರದು, ನಾಲಿಗೆ ಚಪ್ಪರಿಸುವಂತಹ ಆಹಾರವನ್ನು ಯಾಕೆ ತಿನ್ನಬಾರದು ಅಂತ ಆಹಾರ ಪ್ರಿಯರು ಕೇಳ್ತಾರೆ. ಅವರಿಗೆ ಅವರಿಗಾಗಿ ಹುಟ್ಟುಕೊಂಡಂತಹ ಒಂದು ಈ ದಿನವೇ ಜಂಕ್ ಫುಡ್ ಡೇ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಹೌದು, ಯಾರು ಯುಕ್ತವಾದಂತಹ ಆಹಾರವನ್ನು ಸೇವಿಸ್ತಾರೋ ಅವರು ಮಾತ್ರವೇ ಸದೃಢವಾಗಿ ಇರಬಹುದು. ಯುಕ್ತ ಆಹಾರ ಮತ್ತು ಯುಕ್ತವಾಗಿರುವಂತಹ ವಿಹಾರ ಚೇಷ್ಟೆ ಇವೆಲ್ಲವೂ ಕೂಡ ಒಬ್ಬ ಮನುಷ್ಯನ ಸದೃಢವಾಗಿರುವಂತಹ ಆರೋಗ್ಯಯುತವಾದಂತಹ ಬದುಕಿಗೆ ಬೇಕು ಅನ್ನುವಂಥದ್ದು ನಮ್ಮ ಭಾರತೀಯರ ಪ್ರಾಚೀನ ಸೂತ್ರ. ಜಂಕ್ ಫುಡ್ ಡೇ ಇದನ್ನೇ ನೆಪವಾಗಿ ಇಟ್ಕೊಂಡು ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಜಂಕ್ ಫುಡ್ ನಮಗೆ ಬೇಡ. ಹೌದು, ಜಂಕ್ ಫುಡ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಖಂಡಿತವಾಗಿ ಕೂಡ. ಅದು ನಮ್ಮನ್ನು ಯಾವ ರೀತಿಯಲ್ಲಿ ಆವರಿಸ್ಕೊಂಡು ಬಿಟ್ಟಿದೆ, ಅದು ಹೇಗೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ, ಮತ್ತು ಹೇಗೆ ಇದನ್ನು ನಾವು ನಿತ್ಯದ ಜೀವನದಲ್ಲಿ ಅವಾಯ್ಡ್ ಮಾಡಬಹುದು ಅನ್ನೋದರ ಕುರಿತಾಗಿ ಯಾಕೆ ಇವತ್ತಿನ ದಿನವೇ ಇಟ್ಟುಕೊಂಡು ನಾವು ಚರ್ಚೆ ಮಾಡಬಾರದು ಅಂತ ಅನ್ನಿಸ್ತು. ಸ್ನೇಹಿತರೆ, ಆ ಕಾರಣಕ್ಕಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಜಂಕ್ ಫುಡ್ ಅದು ನಮ್ಮ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತಾ ಇದೆ, ಜೊತೆಗೆ ಅದನ್ನು ನಾವು ಹೇಗೆ ಅವಾಯ್ಡ್ ಮಾಡಬಹುದು ಅನ್ನೋದನ್ನು ಚರ್ಚೆ ಮಾಡ್ತಾ ಸುಂದರವಾಗಿರುವಂತಹ ಕನ್ನಡ ಚಿತ್ರಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಕೇಳಿಸ್ತಾ ಇದ್ದೀವಿ. ಅದನ್ನು ಕೂಡ ಕೇಳ್ತಾ ಸಾಗೋಣ ಈ ಪಯಣದಲ್ಲಿ. ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆಯನ್ನು ಕೇಳುವಂತಹ ಸಮಯ. ಒಂದು ಗೀತೆಯನ್ನು ಕೇಳೋಣ, ನಂತರ ಜಂಕ್ ಫುಡ್ ಅಂದರೆ ಏನು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀನಿ. ಮಲೆಯ ಮಾರುತ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಜಾನಕಿ ಅವರೊಂದಿಗೆ ಕೆಜೆ ಯೇಸುದಾಸ್ ಅವರು ಗೀತೆಗೆ ಧ್ವನಿಯಾಗಿದ್ದಾರೆ. ಶ್ರೀ ಉದಯಶಂಕರ್ ಬರೆದಿರುವ ಗೀತೆ ಇದು, ವಿಜಯ್ ಭಾಸ್ಕರ್ ಅವರ ಸ್ವರಕಲ್ಪನೆಯಲ್ಲಿ.

0: ಮನೆಯ ಮಾರುತ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳ್ತಾ ಇದ್ದರೆ ಸ್ನೇಹಿತರೆ, ಸಿರಿಗಂಧ ಕಾರ್ಯಕ್ರಮ ಇದು. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ ಇದೆ, ನಂತರ ಒಂದಿಷ್ಟು ಮಾತು ಗೀತೆಗಳು ಸಿರಿಗಂಧ ಕಾರ್ಯಕ್ರಮದಲ್ಲಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸ್ನೇಹಿತರೆ, ಆಗಲೇ ನಾನು ಹೇಳ್ತಾ ಇದ್ದೆ, ಇವತ್ತು ಜಂಕ್ ಫುಡ್ ಡೇ ಅಂತ ಆಚರಿಸ್ತಾರೆ ವಿಶ್ವದಲ್ಲಿ ಇರುವಂತಹ ಅನೇಕಾನೇಕ ಆಹಾರ ಪ್ರಿಯರು. ಹೌದು, ಜಂಕ್ ಫುಡ್ ಅನ್ನೋದು ನಮ್ಮ ದಿನನಿತ್ಯದ ಒಂದು ಸವಾಲುಗಳ ಪೈಕಿ ಒಂದು. ಯಾಕೆ ಅಂತಂದರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಅಥವಾ ಯುವಕರು ಯುವತಿಯರು ಇದ್ದರೆ ಖಂಡಿತವಾಗೂ ಕೂಡ ಇದೊಂದು ಸವಾಲಾಗಿ ಪರಿಣಮಿಸ್ತಾ ಇರುತ್ತೆ ನಿತ್ಯ ಜೀವನದಲ್ಲಿ. ಯಾಕೆ ಅಂತಂದರೆ, ಚಿಕ್ಕ ಮಕ್ಕಳು ಬಹಳ ಬೇಗ ಈ ಜಂಕ್ ಫುಡ್ಗೆ ಆಕರ್ಷಿತರಾಗ್ತಾರೆ. ಅಷ್ಟೇ ಅಲ್ಲ, ಯುವಕ ಯುವತಿಯರು ಕೂಡ ಬಹಳ ಬೇಗ ಈ ಒಂದು ನಾಲಿಗೆಯ ಚಪಲ ಅಂತ ಹೇಳ್ತೀವಲ್ಲ, ಹಾಗಾಗಿ ಈ ಜಂಕ್ ಫುಡ್ಡನ್ನು ಸದಾಕಾಲ ತಿನ್ನಬೇಕು ಅಂತ ಅವರು ಅಣಿಯಾಗಿರ್ತಾರೆ. ಅದಕ್ಕೋಸ್ಕರವಾಗಿ ಹವಣಿಸ್ತಾ ಇರ್ತಾರೆ, ಅದನ್ನು ಆಸೆ ಪಟ್ಟು ಕೊಂಡುಕೊಂಡು ತಿಂತಾ ಇರ್ತಾರೆ. ಆದರೆ ನೋಡಿ, ಮನೆಯಲ್ಲಿ ಇರುವಂತಹ ಹಿರಿಯರು ಇದನ್ನೆಲ್ಲ ತಿನ್ನೋದು ಒಳ್ಳೆಯದಲ್ಲ ಅಂತ ಸಾಕಷ್ಟು ಸಲ ಉಪದೇಶಾಮೃತವನ್ನು ಮಾಡ್ತಾನೆ ಇರ್ತಾರೆ ಮನೆಯಲ್ಲಿರುವಂತಹ ಮಕ್ಕಳಿಗೆ, ಯುವಕರಿಗೆ, ಯುವತಿಯರಿಗೆ. ಇವತ್ತು ಇದು ಸರ್ವೇ ಸಾಮಾನ್ಯವಾಗಿದೆ. ಹೌದು, ಯಾಕೆ ಅಂತಂದರೆ, ಜಂಕ್ ಫುಡ್ ತಿಂದರೆ ನಮ್ಮ ಆರೋಗ್ಯದ ಮೇಲೆ ಅದು ನೇರವಾಗಿ ಪರಿಣಾಮ ಬೀರುತ್ತೆ, ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮವನ್ನು ಬೀರುತ್ತೆ. ಆ ಕಾರಣಕ್ಕಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅನ್ನೋಂಥ ದೃಷ್ಟಿಯಿಂದ ಜಂಕ್ ಫುಡ್ಡನ್ನು ನಾವು ತಿನ್ನಬಾರದು ಅನ್ನುವಂತಹ ಒಂದು ಜಾಗೃತಿಯನ್ನು ಮನೆಯಲ್ಲಿರುವಂತಹ ಹಿರಿಯರು, ಅದರಲ್ಲೂ ವಿಶೇಷವಾಗಿ ಒಂದು ವೇಳೆ ವಿದ್ಯಾವಂತರಾಗಿದ್ದರೆ ಮನೆಯಲ್ಲಿ, ಖಂಡಿತವಾಗಿ ಕೂಡ ತಮ್ಮ ಮಕ್ಕಳಿಗೆ ಅಥವಾ ತಮ್ಮ ಮನೆಯಲ್ಲಿರುವಂತಹ ಯುವಕ ಯುವತಿಯರಿಗೆ ಅದನ್ನು ಹೇಳ್ತಾ ಇರ್ತಾರೆ ಕಿವಿ ಮಾತಿನ ರೂಪದಲ್ಲಿ. ಕಾಕತಾಳೀಯ ನೋಡಿ, ಇವತ್ತು ಜಂಕ್ ಫುಡ್ ಡೇ ಅಂತ ವಿಶ್ವದಾದ್ಯಂತ ಆಚರಿಸ್ತಾರೆ. ನಿನ್ನೆ ಕೂಡ ನಮ್ಮ ಕರ್ನಾಟಕದ ಜನರಿಗೆ ಒಂದು ಸಿಹಿ ಸುದ್ದಿ ಸರ್ಕಾರದ ಕಡೆಯಿಂದ ಬಂತು. ಅದೇನಂತಂದ್ರೆ,

ಶಾಲಾ ಕಾಲೇಜಿನ ಆವರಣದಲ್ಲಿ, ಜೊತೆಗೆ ಆಸ್ಪತ್ರೆಗಳಲ್ಲಿ ಜಂಕ್ ಫುಡ್ ಮಾರಾಟವನ್ನ ನಿಷೇಧ ಮಾಡುತ್ತೆ ಸರ್ಕಾರ. ಹೀಗೊಂದು ಆದೇಶವನ್ನು ನಿನ್ನೆಯಷ್ಟೇ ನಮ್ಮ ಸರ್ಕಾರ ಹೊರಡಿಸಿದೆ. ನಿಜಕ್ಕೂ ಕೂಡ ಇದು ಒಂದು ಆರೋಗ್ಯ ಪ್ರಿಯರಿಗೆ, ಅಂದರೆ ಯಾರು ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿಕೊಂಡಿರ್ತಾರೆ ಅವರಿಗೆ ಶುಭ ಸುದ್ದಿಯೇ ಸರಿ. ನಿತ್ಯದ ಜೀವನದಲ್ಲಿ ನಮಗೆ ಜಂಕ್ ಫುಡ್ ಸಾಕಷ್ಟು ಸವಾಲಾಗಿ ಪರಿಣಮಿಸಿದೆ ಅಂತ ನಾನು ಹೇಳ್ತಾ ಇದ್ದೆ. ಯಾಕೆ ಜಂಕ್ ಫುಡ್ ಯಾಕೆ ತಿನ್ನಬೇಕು ಅಂತ ನಮ್ಮ ಯುವಕ ಯುವತಿಯರು ಹಾಪಹಪ್ಪಿಸ್ತಾರೆ, ಜೊತೆಗೆ ಮಕ್ಕಳು ಕಾಡಿ ಬೇಡಿ ಈ ಜಂಕ್ ಫುಡ್ಡನ್ನು ಬೇಕು ಅಂತ ಕೇಳಿ ಹಠ ಹಿಡಿದು ತರಿಸ್ಕೊಂಡು ತಿಂತಾರೆ ಅಂತಂದರೆ, ಸಹಜವಾಗಿಯೇ ಈ ಜಂಕ್ ಫುಡ್ ಅನ್ನೋದು ನಾಲಿಗೆಗೆ ಬಹಳ ರುಚಿಯನ್ನು ಕೊಡುವಂತಹ ಆಹಾರ ಆಗಿರುತ್ತೆ. ಆ ಕಾರಣಕ್ಕಾಗಿ ಅಷ್ಟೇ ಅಲ್ಲ, ನೋಡೋದಕ್ಕೂ ಕೂಡ ತುಂಬ ಆಕರ್ಷಕವಾಗಿರುವಂತಹ ಬಣ್ಣಗಳನ್ನು, ಅಂದರೆ ನೆನಪಿಡಿ, ರಾಸಾಯನಿಕ ಬಣ್ಣಗಳನ್ನು ಬಳಸಿ ಈ ತಿನ್ನುವಂತಹ ಪದಾರ್ಥಗಳನ್ನು ಮಾಡಿರ್ತಾರೆ. ಹಾಗಾಗಿ ಈ ಜಂಕ್ ಫುಡ್ ಅನ್ನೋದು ಯುವಕ ಯುವತಿಯರಿರ್ಬೋದು ಅಥವಾ ಮಕ್ಕಳಿರ್ಬೋದು, ಅವರಿಗೆ ಬಹಳ ಬೇಗ ತಿನ್ನಬೇಕು ಅನ್ನುವಂತಹ ಒಂದು ಆಕರ್ಷಣೆ ಇದರ ಮೇಲೆ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಸಹಜವಾಗಿ ಇವತ್ತು ಮಾಧ್ಯಮಗಳಲ್ಲಿ ಬಿತ್ತರಗೊಳ್ಳುವಂತಹ ಈ ಜಂಕ್ ಫುಡ್ ಕುರಿತಾದಂತಹ ಜಾಹೀರಾತುಗಳು ಕೂಡ ಸಾಕಷ್ಟು ಸಲ ಯುವಕ ಯುವತಿಯರಲ್ಲಿ ಅಥವಾ ಚಿಕ್ಕ ಮಕ್ಕಳಲ್ಲಿ ಈ ಒಂದು ಜಂಕ್ ಫುಡ್ ತಿನ್ನಬೇಕು ಅನ್ನುವಂತಹ ಪ್ರೇರಣೆಯನ್ನು, ಅವರಲ್ಲಿ ತಿನ್ನಬೇಕು ಅನ್ನುವಂತಹ ಒಂದು ಹಂಬಲವನ್ನು, ಆಸೆಯನ್ನು ಉಂಟು ಮಾಡುತ್ತೆ. ಆ ಎಲ್ಲ ಕಾರಣದಿಂದಾಗಿ ಜಂಕ್ ಫುಡ್ ಇವತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಕಾಳಜಿ ಉಳ್ಳವರಿಗೆ ಒಂದು ರೀತಿ ಸವಾಲಾಗಿದೆ. ಇದರ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತಹ ವಿಷಯದಲ್ಲಿ ನೋಡಿ, ಪ್ರಸ್ತುತ ನಮ್ಮ ಆಧುನಿಕ ಜೀವನ ಶೈಲಿ ಏನಿದೆಯಲ್ಲ ಅದು ತುಂಬ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಯಾಕೆ ಅಂತಂದರೆ ಎಲ್ಲದಕ್ಕೂ ಕೂಡ ಅತಿ ವೇಗ. ನೋಡಿ, ಅತಿ ವೇಗ ಅಂತ ಅಂದ ತಕ್ಷಣ ನೋಡಿ, ಫಾಸ್ಟ್ ಫಾಸ್ಟ್ ಅಂತ ಹೇಳ್ತೀವಲ್ಲ, ಅಲ್ಲೇ ನೋಡಿ ಇದೆ ಫಾಸ್ಟ್ ಫುಡ್. ಇವತ್ತಿನ ಯುವಕ ಯುವತಿಯರಿಗೆ ಅಥವಾ ಇವತ್ತಿನ ಹೊಸ ಜನರೇಷನ್, ಅದು ಜೆನ್ ಜಿ ಅಂತ ಬೇಕಾದರೂ ಕರೀರಿ, ಆ ಎಲ್ಲ ಜನರಿಗೆ ಅತಿಯಾಗಿ ವೇಗದಲ್ಲಿ ಶೀಘ್ರವಾಗಿ ಎಲ್ಲವೂ ಕೂಡ ಸಿಗಬೇಕು, ಎಲ್ಲವೂ ಕೂಡ ಆಗಬೇಕು, ಎಲ್ಲವನ್ನು ಅನುಭವಿಸಬೇಕು ಅನ್ನುವಂತಹ ಒಂದು ಕಾತುರ ಆತುರ, ಈ ಎಲ್ಲ ದೃಷ್ಟಿಯಿಂದ ನೋಡಿ ಆಹಾರದ ವಿಷಯದಲ್ಲೂ ಕೂಡ ಜಂಕ್ ಫುಡ್ ಇವರಿಗೆ ಮದ್ದಾಗಿ ಪರಿಣಮಿಸಿಬಿಟ್ಟಿದೆ. ಹೌದು, ವೇಗವಾಗಿ ನಮಗೆ ಸಿಗುವಂತಹ ಆಹಾರ ಅಂತ ತಕ್ಷಣ ನಮಗೆ ಕೈಗೆ ಸಿಗುವಂಥದ್ದು ಜಂಕ್ ಫುಡ್ಗಳೇ ಆಗಿರುತ್ತೆ. ಇದರ ತಯಾರಿಕೆಗೂ ಕೂಡ ಬಹಳ ಸುಲಭವಾಗಿ ಮಾಡ್ತಾ ಇರ್ತಾರೆ. ಬಹಳ ಬೇಗ ಮನೆಯಲ್ಲೇ ಕೆಲವೊಂದಿಷ್ಟು ಅಂಶಗಳನ್ನು ಇಟ್ಟುಕೊಂಡು, ಮನೆಯಲ್ಲೇ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ಇಟ್ಟುಕೊಂಡು ಈ ಜಂಕ್ ಫುಡ್ಗಳನ್ನ ತಯಾರಿಸಬಹುದು ಕೂಡ. ಈ ಎಲ್ಲ ಕಾರಣಕ್ಕಾಗಿ ಜಂಕ್ ಫುಡ್ ಈಸಿಲಿ ಅವೈಲಬಲ್, ಬಹಳ ಸುಲಭವಾಗಿ ಸಿಗುವಂತಹ ಆಹಾರವೂ ಆಗಿ ಪರಿಣಮಿಸಿದೆ. ಆದರೆ ನೆನಪಿರಲಿ, ಮನುಷ್ಯನ ಆರೋಗ್ಯಕ್ಕೆ ಅತ್ಯಂತ ಮಾರಕ ಈ ಜಂಕ್ ಫುಡ್. ಯಾಕೆ ಗೊತ್ತಾ? ಯಾಕೆ ಅಂತಂದರೆ ಈ ಜಂಕ್ ಫುಡ್ಗಳಲ್ಲಿ ಕಡಿಮೆ ಪೌಷ್ಟಿಕಾಂಶ ಇರುತ್ತೆ, ಅತಿ ಹೆಚ್ಚಿನ ಕ್ಯಾಲೋರಿ ಇದರಲ್ಲಿ ಇರುತ್ತೆ. ನಮ್ಮ ದೇಹಕ್ಕೆ ಏನು ಅಗತ್ಯ ಇರುತ್ತೆ, ವಿಟಮಿನ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ನಾರಿನಂಶ ಇರ್ಬೋದು, ಇವೆಲ್ಲವೂ ಕೂಡ ಕಡಿಮೆ ಇರುತ್ತೆ. ಆದರೆ ಎಷ್ಟೋ ಸಲ ಇರೋದೇ ಇಲ್ಲ. ಬದಲಿಗೆ ಏನಿರುತ್ತೆ ಈ ಜಂಕ್ ಫುಡ್ಗಳಲ್ಲಿ ಅಂತಂದರೆ, ಅಧಿಕ ಪ್ರಮಾಣದಲ್ಲಿ ಸಕ್ಕರೆ ಅಥವಾ ಉಪ್ಪು ಅಥವಾ ಕೆಟ್ಟ ಕೊಬ್ಬು, ಅಂದರೆ ಟ್ರಾನ್ಸ್ ಫ್ಯಾಟ್ಸ್ ಅಂತ ನಾವು ಕರಿತೀವಲ್ಲ, ಈ ಕೆಟ್ಟ ಕೊಬ್ಬುಗಳು ಕೂಡ ಇರುತ್ತೆ. ಮತ್ತು ಆಗಲೇ ನಾನು ಹೇಳಿದ್ನಲ್ಲ, ರಾಸಾಯನಿಕ ಬಣ್ಣಗಳನ್ನು ಕೂಡ ಈ ಜಂಕ್ ಫುಡ್ಗಳಲ್ಲಿ ಬಳಸ್ತಾರೆ. ಈ ಎಲ್ಲ ಕಾರಣಕ್ಕಾಗಿ ನಮ್ಮ ಆರೋಗ್ಯದ ಮೇಲೆ ಇದು ನೇರವಾಗಿ ಪರಿಣಾಮ ಬೀರುತ್ತೆ. ಇದು ಖಂಡಿತವಾಗಿಯೂ ಕೂಡ ನಮಗೆ ಗೊತ್ತಿರದ ಹಾಗೆ ಸೇವಿಸುವಂತಹ ಸ್ಲೋ ಪಾಯ್ಸನ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾತಾಡ್ತೀನಿ, ಆದರೆ ಅದಕ್ಕಿಂತ ಮುನ್ನ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಎಸ್ ಜಾನಕಿ ಉಡುಪಿ ಜಯರಾಮ್ ಅವರೊಂದಿಗೆ ಹಾಡಿರುವಂತಹ ಸನಾದಿ ಅಪ್ಪಣ್ಣ ಚಿತ್ರದಿಂದ ಇದ ಒಂದು ಗೀತೆಯನ್ನು ಕೇಳೋಣ. ಶ್ರೀ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಕೇಳೋಣ ಸನಾದಿ ಅಪ್ಪಣ್ಣ ಚಿತ್ರದಿಂದ ಆಯ್ದ ಗೀತೆಯನ್ನು.

0: ಸಿರಿಗಂಧ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನೀಗ ಒಂದಿಷ್ಟು ಪ್ರಕಟಣೆಗಳು.
1: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
2: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
1: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
2: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
1: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
2: ವಂದೇ ಮಾತರಂ,
1: ವಂದೇ ಮಾತರಂ,
2: ವಂದೇ ಮಾತರಂ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ. ಎಲ್ಲರೂ
1: ಸಿರಿಗಂಧ ಕಾರ್ಯಕ್ರಮ ಮತ್ತೆ ಮುಂದಿರುತ್ತೆ. 8:30 ಸಮಯ 8 15 ನಿಮಿಷ ಆಗ್ತಾ ಇದೆ ಸ್ನೇಹಿತರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ ಕೇಳ್ತೀರಿ. ಇದಾದ ನಂತರ ಸಿರಿಗಂಧ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.

ಇರೋ ಕಾರಣಕ್ಕಾಗಿ ದೇಹದಲ್ಲಿ ಅನಗತ್ಯ ಕೊಬ್ಬು ಸಂಗ್ರಹ ಆಗುತ್ತೆ, ತೂಕ ಅತ್ಯಂತ ವೇಗವಾಗಿ ಹೆಚ್ಚಾಗುತ್ತೆ, ಜೊತೆಗೆ ಮಕ್ಕಳಲ್ಲಿ ಇದು ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಇನ್ನು ಸಂಸ್ಕರಿಸಿದಂತಹ ಸಕ್ಕರೆ ಜೊತೆಗೆ ಕಾರ್ಬೋಹೈಡ್ರೇಟ್ ಈ ಜಂಕ್ ಪದಾರ್ಥಗಳಲ್ಲಿ ಹೆಚ್ಚು ಇರೋದ್ರಿಂದ ತಿಂದ ತಕ್ಷಣ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹಠಾತ್ತಾಗಿ ಏರ್ಬಿಡುತ್ತೆ. ಅಷ್ಟೇ ಅಲ್ಲ, ದೇಹದಲ್ಲಿನ ಇನ್ಸುಲಿನ್ ಉತ್ಪಾದನೆ ವ್ಯವಸ್ಥೆ ಏರುಪೇರು ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಮಧುಮೇಹ ಬರೋದಕ್ಕೆ ಈ ಜಂಕ್ ಫುಡ್ಗಳು ಆ ಕಾರಣಕ್ಕಾಗಿ ಕಾರಣ ಆಗ್ತಾವೆ. ಇನ್ನು ಜಂಕ್ ಫುಡ್ಗಳಲ್ಲಿ ಬಳಸುವಂತಹ ಟ್ರಾನ್ಸ್ಫ್ಯಾಟ್ ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲ್ ಇವು ರಕ್ತನಾಳಗಳನ್ನ ಹೆಪ್ಪುಗಟ್ಟುವಂತೆ ಮಾಡುತ್ತೆ, ಜೊತೆಗೆ ರಕ್ತದೊತ್ತಡ ಅಂದರೆ ಹೈ ಬ್ಲಡ್ ಪ್ರೆಷರ್ ಅಂತ ನಾವೇನು ಹೇಳ್ತೀವಿ ಇದಕ್ಕೆ ಅದು ಕಾರಣ ಆಗುತ್ತೆ, ಜೊತೆಗೆ ಭವಿಷ್ಯದಲ್ಲಿ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಜೊತೆಗೆ ಪಾರ್ಶ್ವವಾಯು ಸ್ಟ್ರೋಕ್ ಇವೆಲ್ಲ ಉಂಟಾಗೋದಕ್ಕೆ ಕಾರಣ ಆಗುತ್ತೆ ಜಂಕ್ ಫುಡ್ಗಳು. ಇನ್ನು ನೈಸರ್ಗಿಕ ಆಹಾರದಲ್ಲಿ ಇರುವಂತೆ ಜಂಕ್ ಆಹಾರದಲ್ಲಿ ನಾರಿನಂಶ ಇರೋದಿಲ್ಲ, ಇದರಿಂದಾಗಿ ಮಲಬದ್ಧತೆ, ಗ್ಯಾಸ್ಟ್ರಿಕ್, ಹೊಟ್ಟೆ ಉರಿ, ಆಸಿಡಿಟಿ ಸರ್ವೇ ಸಾಮಾನ್ಯವಾಗಿ ನಿರಂತರವಾಗಿ ಕಾಡ್ತಾ ಇರುತ್ತೆ. ನೆನಪಿರಲಿ, ಹೀಗೆ ಇದು ಲಿವರ್ ಅಂದರೆ ನಾವು ಯಕೃತ್ತು ಅಂತ ಏನು ಕರಿತೀವಿ ಲಿವರ್ ಮೇಲೆ ತೀವ್ರವಾಗಿರುವಂತಹ ಪರಿಣಾಮವನ್ನು ಬೀರುತ್ತೆ. ಸಂಶೋಧನೆಯ ಪ್ರಕಾರ ಅತಿಯಾಗಿ ಜಂಕ್ ಆಹಾರ ಸೇವಿಸೋದ್ರಿಂದ ಹಾರ್ಮೋನ್ಗಳ ಸಮತೋಲನ ಕೂಡ ತಪ್ಪತ್ತೆ. ಹದಿಹರೆಯದವರಲ್ಲಿ ಖಿನ್ನತೆ, ನಾವೀಗ ಏನು ಹೇಳ್ತೀವಿ ಡಿಪ್ರೆಷನ್ ಅಂತ ಹೇಳಿ ಸರ್ವೇ ಸಾಮಾನ್ಯವಾಗಿರುವಂತಹ ಸಂಗತಿ ಆಗಿಬಿಟ್ಟಿದೆ ಯುವ ಜನಾಂಗಗಳ ನಡುವೆ. ಹೌದು, ಈ ಡಿಪ್ರೆಷನ್ಗೂ ಕೂಡ ಜಂಕ್ ಆಹಾರವೇ ಕಾರಣ ಅಂತ ಒಂದು ಸಂಶೋಧನೆ ಹೇಳ್ತಾ ಇದೆ. ಜೊತೆಗೆ ಎಂಗ್ಸೈಟಿ ಅಂತ ನಾವೇನು ಹೇಳ್ತೀವಿ ಆತಂಕ, ಕಾರಣವಿಲ್ಲದೆ ಆತಂಕವನ್ನು ಪಡುವಂಥದ್ದು, ಮೂಡ್ ಸ್ವಿಂಗ್ಸ್ಗಳನ್ನು ಈ ಜಂಕ್ ಫುಡ್ಗಳು ಉಂಟು ಮಾಡುತ್ತೆ ಅನ್ನೋದು ಸಂಶೋಧನೆಯ ಮೂಲಕವಾಗಿ ಪ್ರೂವ್ ಆಗಿದೆ. ಮಕ್ಕಳಲ್ಲಿ ಏಕಾಗ್ರತೆ ಕಡಿಮೆ ಆಗೋದಕ್ಕೂ ಕೂಡ ಈ ಜಂಕ್ ಫುಡ್ಗಳು ಕಾರಣ ಆಗಿದ್ದಾವೆ. ಹೊಟ್ಟೆ ತುಂಬಿದಂತೆ ಅನಿಸಿದ್ರೂ ಕೂಡ ದೇಹಕ್ಕೆ ಸಿಗಬೇಕಾದಂತಹ ಕಬ್ಬಿಣಾಂಶ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗಳು ನಮಗೆ ಈ ಜಂಕ್ ಫುಡ್ಗಳಿಂದ ಸಿಗೋದಿಲ್ಲ, ಹೊಟ್ಟೆ ಮಾತ್ರ ತುಂಬಿರುತ್ತೆ. ಹಾಗಾಗಿ ಬಹಳ ಬೇಗ ಮೂಳೆಗಳು ದುರ್ಬಲ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಸಂಪೂರ್ಣವಾಗಿ ಕುಸಿದು ಬಿಡುತ್ತೆ. ನೋಡಿ, ಇಷ್ಟೆಲ್ಲ ದುಷ್ಪರಿಣಾಮ ಜಂಕ್ ಫುಡ್ ತಿನ್ನೋದ್ರಿಂದ ಇದೆ ಅನ್ನೋದನ್ನು ಖಂಡಿತವಾಗಿಯೂ ಕೂಡ ನಾವು ಒಂದು ಜಾಗೃತಿ ದೃಷ್ಟಿಯಿಂದ ತೆಗೆದುಕೊಳ್ಳಬೇಕು. ಬನ್ನಿ ಈಗ ಒಂದು ಗೀತೆಯನ್ನು ಕೇಳೋಣ. ಯಾವ ಗೀತೆ ಅದು? ಕಿಂದರಿ ಜೋಗಿ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರೊಂದಿಗೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂತಹ ಒಂದು ಗೀತೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ ಅವರು.

ಇನ್ನು ಜಂಕ್ ಫುಡ್ಗಳನ್ನು ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ, ಮಕ್ಕಳಿಗೆ ಚಿಕ್ಕವರಿದ್ದಾಗಿಂದಲೇ ಪೌಷ್ಟಿಕ ಅಂಶ ಇರುವಂತಹ ಆಹಾರಗಳನ್ನ ಹೆಚ್ಚೆಚ್ಚು ರೂಢಿ ಮಾಡಬೇಕು. ದೊಡ್ಡವರಾಗಿ ಮನೆಯಲ್ಲಿ ನಾವೇ ಜಂಕ್ ಫುಡ್ ತಿಂದರೆ ಖಂಡಿತವಾಗಿಯೂ ಕೂಡ ಮಕ್ಕಳು ಕೂಡ ಆ ರುಚಿಗೆ ಮಾರು ಹೋಗ್ತಾರೆ, ಮುಂದೆ ಅದನ್ನೇ ಅವರು ಗೀಳಾಗಿ ಶುರು ಮಾಡಿಕೊಡ್ತಾರೆ. ಆ ಕಾರಣಕ್ಕಾಗಿ ಮನೆಯಲ್ಲಿ ಜಂಕ್ ಫುಡ್ ತರೋದನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಕು. ಹಸಿರು ತರಕಾರಿ ಜೊತೆಗೆ ಹಣ್ಣು ಧಾನ್ಯಗಳನ್ನು ಸಮತೋಲಿತ ಆಹಾರದ ರೀತಿಯಲ್ಲಿ ಮನೆಯಲ್ಲಿ ಸೇವಿಸಬೇಕು. ಜೊತೆಗೆ ಶಾಲೆ ಮತ್ತು ಕಾಲೇಜಿನಲ್ಲಿ ಜಂಕ್ ಆಹಾರದ ದುಷ್ಪರಿಣಾಮಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಅವಶ್ಯವಾಗಿ ಆಗಬೇಕಾಗಿದೆ. ಮನೆಗೆ ಆಹಾರವನ್ನು ತರಬೇಕಾದರೆ ಆ ಪ್ಯಾಕ್ ಮಾಡಿದ ಆಹಾರದಲ್ಲಿ ಏನು ಇನ್ಗ್ರೀಡಿಯೆಂಟ್ಸ್ ಅಂತ ನಾವೇನು ಕರಿತೀವಿ, ಅಲ್ಲಿ ಸಕ್ಕರೆ ಮತ್ತು ಕೊಬ್ಬಿನ ಪ್ರಮಾಣವನ್ನು ಗಮನಿಸಿ ಆಹಾರವನ್ನು ನಾವು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಹಸಿವಾದಾಗ ಚಿಪ್ಸ್ ಅಥವಾ ಇನ್ನಿತರ ಜಂಕ್ ಫುಡ್

ಬದಲಿಗೆ ಡ್ರೈ ಫ್ರೂಟ್ಸ್ಗಳನ್ನು ಯಾಕೆ ಬಳಸಬಾರ್ದು? ಡ್ರೈ ಫ್ರೂಟ್ಸ್ಗಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ, ರುಚಿಕರವೂ ಕೂಡ ಆಗಿರುತ್ತೆ. ಅಷ್ಟೇ ಅಲ್ಲ, ಮೊಳಕೆ ಬರಿಸಿದಂತಹ ಧಾನ್ಯಗಳು, ಮಜ್ಜಿಗೆ ಇತ್ಯಾದಿಗಳನ್ನೆಲ್ಲ ಕೂಡ ಬಳಸಿ ಮನೆಯಲ್ಲೇ ಆರೋಗ್ಯಯುತವಾದಂತಹ, ನಾಲಿಗೆಗೆ ರುಚಿಕರವಾಗಿರುವಂತಹ, ದೇಹಕ್ಕೆ ಅತ್ಯಂತ ಅವಶ್ಯವಾಗಿರುವಂತಹ ಆಹಾರವನ್ನು ತಯಾರಿಸ್ಕೊಳ್ಬಹುದು. ಏನಂತೀರಿ? ಬನ್ನಿ, ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಎಸ್ ಜಾನಕಿ ಅವರು ಹಾಡಿರುವಂತಹ ಪಾವನ ಗಂಗಾ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ನಿಮಗಾಗಿ ಬಿತ್ತರಿಸ್ತಾ

ಜಂಕ್ ಆಹಾರ ಇದೆಯಲ್ಲ, ಅದು ಕೇವಲ ನಾಲಿಗೆಗೆ ಕ್ಷಣಿಕ ಸುಖವನ್ನು ನೀಡುತ್ತೆ ಅಷ್ಟೇ. ಆದರೆ ನೆನಪಿರಲಿ, ಅದು ನಿಧಾನವಾಗಿರುವಂತಹ ವಿಷ. ಇವತ್ತು ನಮ್ಮ ಆರೋಗ್ಯ ಅಷ್ಟೇ ಅಲ್ಲ, ಮುಂದಿನ ಪೀಳಿಗೆಯ ಆರೋಗ್ಯಕ್ಕೂ ಕೂಡ ಈ ಒಂದು ಜಂಕ್ ಆಹಾರ ಖಂಡಿತವಾಗೂ ಕೂಡ ಹಾನಿಕಾರಕ. ಆ ಕಾರಣಕ್ಕಾಗಿ ಆರೋಗ್ಯಕರವಾಗಿರುವಂತಹ ಆಹಾರವನ್ನು ಮನೆಯಲ್ಲೇ ನಾವು ತಯಾರು ಮಾಡಿಕೊಳ್ಳೋದು ಇವತ್ತಿನ ಅತ್ಯವಶ್ಯಕ ಅಗತ್ಯದಲ್ಲಿ ಒಂದಾಗಿದೆ. ಜಂಕ್ ಆಹಾರದಿಂದ ನಾವು ದೂರ ಇರೋಣ. ಹಸಿರು ಮತ್ತು ನೈಸರ್ಗಿಕ ಆಹಾರ ಪದ್ಧತಿನ ಅಳವಡಿಸಿಕೊಂಡು ಆರೋಗ್ಯಯುತವಾದಂತಹ ಜೀವನವನ್ನು ನಾವು ಮಾಡೋಣ. ಏನಂತೀರಿ ಸ್ನೇಹಿತರೆ? ಇಷ್ಟೊತ್ತು ಸಿರಿಗಂಧ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಬಾನುಲಿ ಗಳಿಯ ಗಣಪತಿ ಆರ್ ಭಟ್.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಭಾವಗೀತೆಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚಂದ್ರಿಕಾ ಗುರುರಾಜ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ದ.ರಾ. ಬೇಂದ್ರೆ ವಿರಚಿತ ಒಂದು ಗೀತೆ, ಕುಣಿಯೋ.

ಆಕಾಶವಾಣಿ ಬೆಂಗಳೂರು ಸಮಯ 9:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಮನಿ ಟಾಕ್ ನಂತರ ಮಂಥನ್ ಈ ಎರಡು ಕಾರ್ಯಕ್ರಮಗಳನ್ನು ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಡಿ.ಎ. ನಿರಂಜನ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುತ್ತಾರೆ ಕಾರ್ತಿಕ್ ಕೌಶಿಕ್, ಹಾಗೂ ಮೃದಂಗ ನುಡಿಸುತ್ತಾರೆ ಆರ್. ನರಸಿಂಹನ್. ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ.ಎ. ನಿರಂಜನ್ ಅವರ ಹಾಡುಗಾರಿಕೆ. ಮೊದಲಿಗೆ ಕೇಳಿ ಶಂಕರಂ ಅಭಿರಾಮಿ, ಮನೋಹರಿ ರಾಗ ರೂಪಕ ತಾಳದಲ್ಲಿರುವ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯಿದು.

ಶಂಕರಂ ಅಭಿರಾಮಿ ಮನೋಹರಿ ರಾಗ ರೂಪಕ ತಾಳದಲ್ಲಿದ್ದ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯನ್ನು ಕೇಳಿದ ಮೇಲೆ ಇನ್ನೀಗ ಕೇಳೋಣ ತಲ್ಲಿ ನಿನ್ನು ನೆರ ನಮ್ಮಿ ನಾನು. ಕಲ್ಯಾಣಿ ರಾಗ ಮಿಶ್ರ ಚಾಪು ತಾಳದಲ್ಲಿರುವ ಶ್ಯಾಮಶಾಸ್ತ್ರಿಗಳ ಕೃತಿ.

ಡಿ ಎ ನಿರಂಜನ್ ಅವರ ಹಾಡುಗಾರಿಕೆಯಲ್ಲಿ ಇದುವರೆಗೆ ನೀವು ತಲ್ಲಿ ನಿನ್ನೋ ನೆರ ನಮ್ಮಿ ನಾನು, ಕಲ್ಯಾಣಿ ರಾಗ ಮಿಶ್ರ ಚಾಪು ತಾಳದಲ್ಲಿದ್ದ ಶ್ಯಾಮ ಶಾಸ್ತ್ರಿಗಳ ಕೃತಿಯನ್ನು ಕೇಳಿದ್ರಿ. ಅವರದೇ ಹಾಡುಗಾರಿಕೆಯನ್ನು ಮುಂದುವರಿಸುತ್ತೇನೆ. ಈಗ ಕೇಳೋಣ ನಂಬಿದೆ ನಿನ್ನ ಪಾದವ. ಇದು ಪುರಂದರದಾಸರ ಕೃತಿ, ಬಹುದಾರಿ ರಾಗ ಆದಿ ತಾಳದಲ್ಲಿದೆ.

ನಂಬಿದೆ ನಿನ್ನ ಪಾದವ. ಇದಾಗಿತ್ತು ಬಹುದಾರಿ ರಾಗ ಆದಿತಾಳದಲ್ಲಿದ್ದ ಪುರಂದರದಾಸರ ಕೃತಿ. ಕೇಳುಗರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ನೀವು ಡಿ ಎ ನಿರಂಜನ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ವಯೊಲಿನ್ ನುಡಿಸಿದವರು ಕಾರ್ತಿಕ್ ಕೌಶಿಕ್, ಹಾಗೆಯೇ ಮೃದಂಗ ನುಡಿಸಿದವರು ಆರ್ ನರಸಿಂಹನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆತ್ಮೀಯ ಕೇಳುವರಿಗೆಲ್ಲ ಇವತ್ತಿನ ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬನ್ನಿ, ಕನ್ನಡ ಹಾಗೂ ಹಿಂದಿ ಚಿತ್ರಗಳಿಂದ ಆಯ್ದ ಸುಮಧುರವಾಗಿರುವಂತಹ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಸಾಹಸ ಸಿಂಹ ಚಿತ್ರದಿಂದ ಒಂದು ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಚಿ ಉದಯಶಂಕರ್ ವಿರಚಿತ ಗೀತೆ, ಸತ್ಯಂ ಅವರ ಸಂಗೀತ.

ಕನ್ನಡ ಗೀತೆಯನ್ನು ಕೇಳಿದ ಮೇಲೆ ಇನ್ನೀಗ ಒಂದು ಹಿಂದಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಲತಾ ಮಂಗೇಶ್ಕರ್ ಅವರು ಗೀತೆಗೆ ಧ್ವನಿಯಾಗಿದ್ದಾರೆ. ದೇವ್ ಕೊಹ್ಲಿ ಅವರು ಬರೆದಿರುವಂತಹ ಗೀತೆ ಇದು. ರಾಮ ಲಕ್ಷ್ಮಣ್ ಅವರ ಸಂಗೀತ.

ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವಿದು. ಈ ಕಾರ್ಯಕ್ರಮದಲ್ಲಿ ನೀವು ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಒಂದೇ ಗುರಿ, ಇದು ಕನ್ನಡದ ಚಿತ್ರ. ಈ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಯನ್ನು ಹಾಡಿದ್ದಾರೆ. ಶ್ರೀ ಉದಯ್ ಶಂಕರ್ ಬರೆದಿರುವಂತಹ ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಸ್ವರ ಕಲ್ಪನೆಯಲ್ಲಿ.

ಮೆನೆ ಪ್ಯಾರ್ ಕಿಯಾ ಇದು ಚಿತ್ರದ ಹೆಸರು. ಈ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಲತಾ ಮಂಗೇಶ್ಕರ್ ಅವರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಗೂಡಿಸಿರುವಂತಹ ಇನ್ನೊಂದು ಗೀತೆ ಇದು. ಅಸಾದ್ ಭೂಪಾಲಿ ಇವರು ಬರೆದಿರುವಂತಹ ಗೀತೆ, ರಾಮ್ ಲಕ್ಷ್ಮಣ್ ಅವರ ಸಂಗೀತ.

ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಹೌದು, ಈ ಸುಂದರವಾಗಿರುವಂತಹ ಸಾಲುಗಳನ್ನು ಬರೆದಿದ್ದವರು ಆರ್ ಎನ್ ಜೆ ಗೋಪಾಲ್. ಎಷ್ಟು ಅದ್ಭುತವಾಗಿರುವಂತಹ ಸಾಲುಗಳು ಇವು. ಇಂತಹ ಗೀತೆಗಳನ್ನು ಮತ್ತೆ ಮತ್ತೆ ಕೇಳ್ತಾ ಇರಬೇಕು ಅಂತ ಅನ್ಸುತ್ತೆ. ಆದರೆ ಸಮಯದ ಮಿತಿ ಇದೆಯಲ್ಲ. ಹೌದು, ಇದುವರೆಗೆ ನೀವು ಗುಣ ನೋಡಿ ಹೆಣ್ಣು ಕೊಡು ಈ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದ್ರಿ. ಆರ್ ಎನ್ ಜೆ ಗೋಪಾಲ್ ವಿರಚಿತ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ಈ ಗೀತೆಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ಎಸ್ ಜಾನಕಿ ಅವರು ಈ ಗೀತೆಗೆ ಧ್ವನಿಯಾಗಿದ್ದರು.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಕೇಳಿದರೆ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಹಾಗೆಯೇ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಾಳೆ ಇಡೀ ದಿನ ಯಾವೆಲ್ಲ ಪ್ರಮುಖ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಪರಿಚಯ ಮಾಡಿಕೊಳ್ಳೋಣ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಡಾಕ್ಟರ್ DC ಗೀತಾ ಇವರಿಂದ ಚಿಂತನ ಕೇಳುತ್ತೀರಿ. 6:35 ಹಾಗೂ 6:15 ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ. ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಕೀಲರಾದ ಬಸವ ಪ್ರಸಾದ್ ಕುನಾಲೆ ಅವರು. ನಾಳೆ ಬೆಳಿಗ್ಗೆ 6:50 ರೈತರಿಗೆ ಸಲಹೆಗಳು. ಏಳು 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ. ವಿಷಯ ವೃತ್ತಿ ಜೀವನ ಕೌಶಲ್ಯ ಅಭಿವೃದ್ಧಿ ಹಾಗೂ ಭವಿಷ್ಯದ ಅವಕಾಶಗಳು. ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ CDAC ಬೆಂಗಳೂರು ಇಲ್ಲಿಯ ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಆಗಿರುವಂತಹ ಡಾಕ್ಟರ್ ಅಶ್ವಿಜಾ ಬಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು CDAC ಬೆಂಗಳೂರು. ನಾಳೆ ಬೆಳಿಗ್ಗೆ 8:50 ಕಗ್ಗದ ಸಿರಿ, ಮಂಕುತಿಮ್ಮನ ಕಗ್ಗ ಆಧರಿಸಿದ ಕಾರ್ಯಕ್ರಮ. ಪರಿಕಲ್ಪನೆ ಹಾಗೂ ಕಗ್ಗಗಳ ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ಕಾರ್ಯಕ್ರಮದ ನಿರ್ಮಾಣ ಎಂ ಶಿವರಾಮ್. ಮಧ್ಯಾಹ್ನ 12:05 ವನಿತಾ ವಿಹಾರ. ಜ್ಯೋತಿ ಗುರುಪ್ರಸಾದ್ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಬದಲಾವಣೆಯ ಗಾಳಿ. ನಂತರ ಸ್ವರಚಿತ ಕವನ ವಾಚನ ತೇಜಸ್ವಿನಿ ಹೆಗಡೆ ಅವರಿಂದ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳ ಕುರಿತಂತೆ ತಜ್ಞ ವೈದ್ಯರಾಗಿರುವ ಡಾಕ್ಟರ್ ಶಮಾ BR ಅವರೊಡನೆ ಜಾಂಪಣ್ಣ ಆಶಿಹಾಳ್ ಅವರು ನಡೆಸುವಂತಹ ಸಂದರ್ಶನ ಕೇಳುತ್ತೀರಿ. ಮಧ್ಯಾಹ್ನ 1:00 ಪ್ರಗತಿ ಪಥ. PM ಫಸಲ್ ಭೀಮಾ ಯೋಜನೆ, ಈ ವಿಷಯದ ಕುರಿತಂತೆ ಮಾಹಿತಿ ನಿಮಗೆ ಸಿಗಲಿದೆ ನಾಳಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ. ಇನ್ನು ನಾಳೆ ಮಧ್ಯಾಹ್ನ 1:30 ಕ್ಷೇತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಡಾ